ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ರಾಷ್ಟ್ರೀಯ ಪಂಚಾಂಗ ಹೀಗಿದೆ. ಇಂದು 1948 ಶಕವರ್ಷ, ಆಶ್ವಯುಜ ಮಾಸದ 18 ದಿನ, ಅಂದರೆ 2026 ಇಸವಿ ಅಕ್ಟೋಬರ್ ತಿಂಗಳ 10 ತಾರೀಖು ಶನಿವಾರ. ಸಮಯ ಸರಿಯಾಗಿ 5:58:40. ನಮ್ಮ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್ ಮಾಡುವ ನಮಸ್ಕಾರಗಳು, ಹಾಗೂ ನಿಲಯದ ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 6:22. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಚುನಾವಣಾ ಆಯೋಗದ ಕಾರ್ಯವೈಖರಿ ಕುರಿತು ಆರೋಪಗಳ ಹಿನ್ನೆಲೆಯಲ್ಲಿ ವಿರೋಧ ಪಕ್ಷಗಳ ಸಂಸದರ ನಿಯೋಗ ನಿನ್ನೆ ಸಂಜೆ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಿತು. ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಎಸ್ಐಆರ್ ಪ್ರಕ್ರಿಯೆಯಲ್ಲಿ ನಡೆದಿವೆ ಎನ್ನಲಾದ ಲೋಪದೋಷಗಳ ಕುರಿತು ರಾಷ್ಟ್ರಪತಿಯವರಿಗೆ ಮಾಹಿತಿ ನೀಡಿರುವುದಾಗಿ ತಿಳಿಸಿದರು. ಇಥಿಯೋಪಿಯಾ ಪ್ರವಾಸದಲ್ಲಿರುವ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ನಿನ್ನೆ ಇಥಿಯೋಪಿಯಾ ವಿದೇಶಾಂಗ ಸಚಿವ ಗಿಡಿಯನ್ ಟಿಮೋಥಿವೋಸ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಬಳಿಕ ಆಡಿಸ್ ಅಬಾಬಾದಲ್ಲಿರುವ ರಾಷ್ಟ್ರೀಯ ಅರಮನೆ ಮತ್ತು ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದರು. ಹಾಸನಾಂಬ ದೇವಿ ಹಾಗೂ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವವನ್ನು ಅಚ್ಚುಕಟ್ಟಾಗಿ ನೆರವೇರಿಸಲು ಅಗತ್ಯ ಕ್ರಮ ವಹಿಸಿ ಯಶಸ್ವಿಗೊಳಿಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಾತ್ರಾ ಮಹೋತ್ಸವಗಳ ಸಂಬಂಧ ಪೂರ್ವಭಾವಿ ಸಭೆ ನಡೆಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಸಚಿವರು ಹಾಗೂ ಲೋಕಸಭಾ ಸದಸ್ಯರ ಉಪಯೋಗಕ್ಕಾಗಿ ವಾಹನ ಖರೀದಿಸಲು ನಿಗದಿಪಡಿಸಿದ ಆರ್ಥಿಕ ಮಿತಿಯನ್ನು 26 ಲಕ್ಷ ರೂಪಾಯಿಗಳಿಂದ 31 ಲಕ್ಷ ರೂಪಾಯಿಗಳಿಗೆ ಪರಿಷ್ಕರಿಸಲು ಆರ್ಥಿಕ ಇಲಾಖೆ ಸಮ್ಮತಿ ಸೂಚಿಸಿದೆ. ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಅಕ್ಟೋಬರ್ 2 ವಿಶೇಷ ಸ್ವಚ್ಛತಾ ಅಭಿಯಾನ 6.0 ಆರಂಭಿಸಿದ್ದು, ದೇಶಾದ್ಯಂತ ಸಚಿವಾಲಯದ 610 ಕಚೇರಿಗಳು ಈ ಅಭಿಯಾನದಲ್ಲಿ ಭಾಗವಹಿಸಿವೆ. ಸರ್ಕಾರಿ ಕಚೇರಿಗಳಲ್ಲಿ ಸ್ವಚ್ಛತೆ ಹೆಚ್ಚಿಸುವುದು ಮತ್ತು ಬಾಕಿ ಉಳಿದಿರುವ ಕೆಲಸಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡುವುದು ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ. ಕಲ್ಯಾಣ ಕರ್ನಾಟಕ ನಿವಾಸಿಗಳ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸಂಘದ ವತಿಯಿಂದ ಬೆಂಗಳೂರಿನಲ್ಲಿ ನಾಳೆ ಬೆಳಗ್ಗೆ ಸಂಘದ 17ನೇ ವರ್ಷದ ಸರ್ವ ಸದಸ್ಯರ ಸಭೆ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಸಾಹಿತಿಗಳಾದ ಡಾಕ್ಟರ್ ಬಸವರಾಜ್ ಕಲ್ಗುಡಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಬೆಂಗಳೂರು ದೂರದರ್ಶನ ಕೇಂದ್ರ ಉಪನಿರ್ದೇಶಕರಾದ ಸತೀಶ್ ಕೆ ಪಾಲ್ಗೊಳ್ಳಲಿದ್ದಾರೆ. ರಾಜಸ್ಥಾನದ ಬಂಡಿ, ಲೋನಿ ಮತ್ತು ಜೋಚಾರಿ ನದಿಗಳನ್ನು ಕಲುಷಿತಗೊಳಿಸುತ್ತಿರುವ ಕೈಗಾರಿಕಾ ಘಟಕಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಹಾಗೂ ಅಕ್ರಮವಾಗಿ ಕಾರ್ಯಾಚರಣೆ ನಡೆಸುತ್ತಿರುವ ಕಾರ್ಖಾನೆಗಳನ್ನು ತಕ್ಷಣವೇ ತೆರವುಗೊಳಿಸಲು ಸುಪ್ರೀಂಕೋರ್ಟ್ ರಾಜಸ್ಥಾನ ಸರ್ಕಾರಕ್ಕೆ ಆದೇಶಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 7 ಗಂಟೆಗೆ.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 6:03:26. ಇನ್ನೀಗ ಈ ದಿನ ನಮ್ಮ ನಿಲಯದಿಂದ ಮೂಡಿಬರುವಂತಹ ಕಾರ್ಯಕ್ರಮಗಳ ಕಿರುಪರಿಚಯವನ್ನ ಮಾಡಿಕೊಳ್ಳೋಣ. ಕಾರ್ಯಕ್ರಮ ವಿವರಣೆಯಲ್ಲಿ ಈ ಕಾರ್ಯಕ್ರಮ ವಿವರಣೆಯ ನಂತರ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ ಮೂಡಿಬರುತ್ತೆ. 7:15 ಕೇಳಿ ಶುಭೋದಯ ಕರ್ನಾಟಕ. ಮೊದಲಿಗೆ ಕನ್ನಡ ರತ್ನ ಭಂಡಾರ, ಆನಂತರ ಭಾವಗೀತೆಗಳು, ಚಿತ್ರಗೀತೆಗಳು ಶುಭೋದಯ ಕರ್ನಾಟಕದಲ್ಲಿ. 7:45 ಶುಭೋದಯ ಕರ್ನಾಟಕದಲ್ಲಿ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಕಾಲೇಜು ಮಹಾವಿದ್ಯಾಲಯ, ಇಲ್ಲಿನ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಟಿ ಶಿವಕುಮಾರ್ ಅವರು ಮಸಾಲೆಗಳಲ್ಲಿ ಔಷಧೀಯ ಗುಣಗಳು ಈ ಒಂದು ವಿಷಯದ ಕುರಿತಾಗಿ ಮಾತನಾಡುತ್ತಾರೆ. 9:00 ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ನೀವು ಆಲಿಸಬಹುದು. 9:00 ಮೂಡಿಬರುತ್ತೆ ಕಾರ್ಯಕ್ರಮ ಇಂದಿನ ವಿಶೇಷ. 10:02 ಕೇಳಿ ಹಳೆಯ ಕನ್ನಡ ಸುಮಧುರ ಚಿತ್ರಗೀತೆಗಳ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್. ಹೊಸ ಹಾಡು ಈ ಕಾರ್ಯಕ್ರಮ ಮೂಡಿಬರುವ ಸಮಯ 11:02. 11:30 ಕೇಳಿ ಕಾರ್ಯಕ್ರಮ ಕಲಾಭಾರತಿ. ಕರೆಗೊಂದು ಹಾಡು ನಿಮ್ಮ ಕೋರಿಕೆಯ ಚಿತ್ರಗೀತೆಗಳು ಮೂಡಿಬರುವಂತಹ ಸಮಯ 12:05. 1:20 ಕೇಳಿ ಸಂದೇಶ ನಮಗೆ, ಸಂಗೀತ ನಿಮಗೆ. ವಾಟ್ಸಪ್ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು ಮೂಡಿಬರುತ್ತೆ ನಿಮ್ಮ ನೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡದಲ್ಲಿ. 2:15 ಕೇಳಿ

ವಾರಾಂತ್ಯದ ವಿಶೇಷ ಚಿತ್ರಗೀತೆಗಳು ನಿಮಗಾಗಿ. 2:40 ಚಿತ್ರತಾಣ ಒಂದೇ ಚಿತ್ರದ ಎಲ್ಲ ಗೀತೆಗಳನ್ನು ನೀವು ಕೇಳಿ ಆನಂದಿಸುವಂತಹ ಸಮಯ. ಅನಂತರ 3:00 ಹಿಂದಿಯಲ್ಲಿ ಕಾರ್ಯಕ್ರಮಗಳು, ಸಖಿ ಸಹೇಲಿ ಮತ್ತು ಇನ್ನಿತರ ಕಾರ್ಯಕ್ರಮಗಳು ಮೂಡಿಬರುತ್ತೆ. 4:00 ಕೇಳಿ ಪರಿಮಳ. 5:02 ಸಂಜೆಯ ಪ್ರಸಾರದಲ್ಲಿ ಮೊದಲಿಗೆ ಕಾರ್ಯಕ್ರಮ ವಿವರಣೆಯನ್ನು ಕೇಳ್ತೀರಿ. ಅನಂತರ 5:05 ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಮೂಡಿಬರುತ್ತೆ. ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರುವಂತಹ ಸಮಯ 5:15. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ. ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಮುಂದುವರಿಯುತ್ತೇ 6:00. 6:02 ಸೇಫ್ ಡ್ರೈವ್ ಗಾನಾ ಬಜಾನಾ ಕಾರ್ಯಕ್ರಮವನ್ನು ನೀವು ಕೇಳ್ತೀರಿ. 6:55 ಮರುಪ್ರಸಾರದಲ್ಲಿ ಕನ್ನಡ ರತ್ನ ಭಂಡಾರ. 7:02 ಸೇಫ್ ಡ್ರೈವ್ ಗಾನಾ ಬಜಾನಾ ಕಾರ್ಯಕ್ರಮ ಮುಂದುವರಿಯುತ್ತೆ. 7:22 ಕೇಳಿ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:45 ಗಾನಾ ಬಜಾನಾ ಕಾರ್ಯಕ್ರಮ ಮುಂದುವರಿಯುತ್ತೆ. 8:02 ಶನಿವಾರದ ವಿಶೇಷ ಕನ್ನಡ ಚಲನಚಿತ್ರ ಧ್ವನಿವಾಹಿನಿ. ಈ ದಿನ ನೀವು ಆಲಿಸುವಂತಹ ಧ್ವನಿವಾಹಿನಿ ಶ್ರೀ ಕನ್ನಿಕಾ ಪರಮೇಶ್ವರಿ ಕಥೆ ಚಿತ್ರದ್ದು. 10:02 ಹಿಂದಿನಂತೆ ಪ್ರೇಮ ಗೀತೆಗಳ ಕಾರ್ಯಕ್ರಮ ನಿಮಗಾಗಿ ಮೂಡಿಬರುತ್ತೆ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಇಷ್ಟೋ ಕಾರ್ಯಕ್ರಮಗಳು ನಿಮಗಾಗಿ ನಿಮ್ಮ ನೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡದಲ್ಲಿ.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 6:47. ಇನ್ನೀಗ ಭಕ್ತಿ ಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ. ಭಕ್ತಿಯ ನಾದದಲ್ಲಿ ಒಂದಾಗಿ ನಮ್ಮ ದಿನವನ್ನು ಪ್ರಾರಂಭಿಸುವಂತಹ ಸುಸಮಯ ನಾದೋಪಾಸನೆಯ ಸಮಯ. ವಿಘ್ನಗಳನ್ನೆಲ್ಲ ಕಳೆಯುವಂತಹ ವಿಘ್ನರಾಜನನ್ನು ಪ್ರಾರ್ಥಿಸುತ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಆತ್ಮೀಯ ಕೇಳುಗರೆಲ್ಲರಿಗೂ ನಾದೋಪಾಸನೆ ಕಾರ್ಯಕ್ರಮಕ್ಕೆ ಸ್ವಾಗತ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದ್ದಂತಹ ಗಣೇಶ ಸ್ತುತಿಯನ್ನು ನೀವು ಕೇಳಿದ್ರಿ. ಇನ್ನು ಮುಂದೆ ಕೇಳಿ ನರಸಿಂಹ ನಾಯಕ್ ಅವರ ಧ್ವನಿಯಲ್ಲಿ ಭಕ್ತಿ ರಚನೆ ಮೂಡಿ ಬರ್ತಾ ಇದೆ. ಇದು ಪುರಂದರದಾಸನ ಕೀರ್ತನೆ.

ರವೀಂದ್ರದಾಸರ ಕೀರ್ತನೆಯನ್ನು ಹಾಡಿದವರು ಜಯತೀರ್ಥ ಮೇವುಂಡಿ. ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆಯನ್ನು ಆಲಿಸ್ತಾ ಇದ್ದೀರಿ. ಮುಂದೆ ಕೇಳಿ ವಿದ್ಯಾಭೂಷಣರ ಧ್ವನಿಯಲ್ಲಿ ಎಷ್ಟು ಸಾಹಸವಂತ.

ಸಾಹಸ್ವಂತ ಹನುಮನ ಕೃಪಾ ಕಟಾಕ್ಷ ಎಲ್ಲ ಕೇಳುಗರ ಮೇಲಿರಲಿ ಅನ್ನುವಂತಹ ಭಾವನೆಯೊಂದಿಗೆ ಈ ಒಂದು ಗೀತೆ ಪ್ರಸಾರ ಆಯಿತು. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಸಮಯ 6:31:37. ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆಯನ್ನು ಆಲಿಸ್ತಾ ಇದ್ದೀರಿ. ಇನ್ನು ಮುಂದೆ ಚಲನಚಿತ್ರಗಳಿಂದ ಆಯ್ದಂತಹ ಭಕ್ತಿಗೀತೆಗಳು ನಿಮಗಾಗಿ.

ಕನಕದಾಸರ ಕೀರ್ತನೆಯನ್ನ ಎಂ ವೆಂಕಟರಾಜು ಅವರ ಸ್ವರ ನಿರ್ದೇಶನದಲ್ಲಿ ಭಕ್ತ ಕನಕದಾಸ ಚಿತ್ರಕ್ಕಾಗಿ ಹಾಡಿದವರು ಪಿ ಪಿ ಶ್ರೀನಿವಾಸ್.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಪ್ರಚಂಡ ಪುಟಾಣಿಗಳು ಚಿತ್ರದ ಒಂದು ಭಕ್ತಿಗೀತೆ. ಗೀತೆಯನ್ನು ಬರೆದಿದ್ದಾರೆ ಗೀತಪ್ರಿಯ, ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್ ಅವರಿಂದ.

ಭಕ್ತ ಪ್ರಹ್ಲಾದ ಚಿತ್ರದ ಗೀತೆ ಮುಡಿಬಂತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪ ಅವರ ಸಂಗೀತವಿತ್ತು.

ಆಕಾಶದಲ್ಲಿ ಸೂರ್ಯ ಚಂದ್ರರ ಒಡನಾಟ ಇರುವಂತಹ ವಿಶೇಷ ದಿನ ಅಂತ ಹೇಳಲಾಗತ್ತೆ. ಪೂರ್ವಿಕರನ್ನ ಹಾಗೆಯೇ ನಮ್ಮ ಹಿರಿಯರನ್ನ ಸ್ಮರಿಸೋದಕ್ಕೆ ಅತ್ಯಂತ ಪವಿತ್ರವಾದ ದಿನ ಈ ದಿನ ಮಹಾಲಯ ಅಮಾವಾಸ್ಯೆ ಅಂತ ಹೇಳಲಾಗತ್ತೆ. ಕಳೆದ 15 ದಿನಗಳಿಂದ ಪಕ್ಷಮಾಸ ನಡೀತಾ ಇತ್ತು. ಹಾಗೆಯೇ ನಮ್ಮ ಹಿರಿಯರಿಗೆ ಪೂರ್ವಿಕರಿಗೆ ಎಡೆಗಳನ್ನು ಅರ್ಪಿಸಿ ಹಾಗೆ ಪೂಜೆಗಳನ್ನು ಮಾಡಿ ಅವರಿಗೆ ಇಷ್ಟದ ಪದಾರ್ಥಗಳನ್ನು ನೀಡಿ ಅವರನ್ನು ಸಂತುಷ್ಟಗೊಳಿಸಿ ಕಳಿಸಿಕೊಡುವಂತಹ ಒಂದು ಆಚರಣೆ ನಡ್ಕೊಂಡು ಬಂದಿತ್ತು. ಆ ಪಕ್ಷಮಾಸಕ್ಕೆ ತೆರೆ ಬೀಳುವಂತಹ ದಿನ ಈ ದಿನ ಮಹಾಲಯ ಅಮಾವಾಸ್ಯೆ. ಇನ್ನು ನಮ್ಮ ಹಿಂದೂ ಧರ್ಮ ಏನಿದೆ ಇದರಲ್ಲಿ ಹಿರಿಯರನ್ನು ದೇವತೆಗಳಿಂತಲೂ ಹೆಚ್ಚಾಗಿ ನಾವು ಕಾಣ್ತೀವಿ. ಅದಕ್ಕೇ ಹೇಳೋದು ಮಾತೃದೇವೋಭವ ಪಿತೃದೇವೋಭವ ಅಂತ ಹೇಳಿ. ಇದು ನಮ್ಮ ಒಂದು ಸಂಸ್ಕೃತಿ ಅಂತಲೇ ಹೇಳಬಹುದು. ಆದರೆ ಅವರು ಜೀವಂತವಾಗಿದ್ದಾಗ ಅವರನ್ನು ನಾವು ಎಷ್ಟು ಗೌರವದಿಂದ ಪ್ರೀತಿಯಿಂದ ನೋಡ್ಕೊಳ್ತೀವೋ ಅದೇ ರೀತಿ ಅವರು ಈ ಲೋಕವನ್ನು ಬಿಟ್ಟು ಹೋದ್ಮೇಲೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಪ್ರಾರ್ಥಿಸೋದು ಕೂಡ ನಮ್ಮ ಕರ್ತವ್ಯ ಆಗಿದೆ. ಹಾಗಾಗಿಯೇ ಮಹಾಲಯ ಅಮಾವಾಸ್ಯೆಯ ಈ ದಿನ ನದಿ ತೀರಗಳಲ್ಲಿ, ದೇವಸ್ಥಾನಗಳಲ್ಲಿ ಅಥವಾ ಮನೆಗಳಲ್ಲಿಯೂ ಕೂಡ ನಮ್ಮ ಪಿತೃಗಳಿಗೆ ತಿಲತರ್ಪಣವನ್ನು ನೀಡೋ ಮೂಲಕ ಅವರ ಮನಸ್ಸಿಗೆ ಶಾಂತಿಯನ್ನು ಕೋರಲಾಗತ್ತೆ, ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಲಾಗತ್ತೆ. ಹಾಗೆ ವರ್ಷದಲ್ಲಿ ಒಂದು ಬಾರಿ ಅವರು ನಮಗಾಗಿ ಕಾಯ್ತಾ ಇರ್ತಾರಂತೆ. ಯಾಕಂತ ಹೇಳಿದ್ರೆ ನಮ್ಮಿಂದ ಅನ್ನವನ್ನು ಸ್ವೀಕರಿಸೋದಕ್ಕೆ. ಹಾಗಾಗಿ ಈ ದಿನ ನಾವು ಅವರಿಗೆ ತಿಲತರ್ಪಣವನ್ನು ನೀಡದೆ, ಎಡೆಯನ್ನು ನೀಡದೆ ಹೋದರೆ ಅವರು ಬೇಸರದಿಂದ ತಮ್ಮ ಲೋಕಕ್ಕೆ ವಾಪಸ್ ಮರಳ್ತಾರಂತೆ. ಹಾಗಂತ ಒಂದು ನಂಬಿಕೆ ಆಚರಣೆ ನಡ್ಕೊಂಡು ಬಂದಿದೆ. ಈ ದಿನ ಎಲ್ಲರೂ ಕೂಡ ಅವರವರ ಶಕ್ತಿಗೆ ತಕ್ಕಂತೆ ಪಿತೃಗಳಿಗೆ ಈ ಒಂದು ಎಡೆಯನ್ನು ಸಲ್ಲಿಸೋದು ವಾಡಿಕೆಯಾಗಿ ನಡೆದುಕೊಂಡು ಬಂದಿರುವಂಥದ್ದು. ಆ ರೀತಿ ಬಂದು ಅದನ್ನು ಸ್ವೀಕರಿಸಿದ ನಂತರ ನಮ್ಮೆಲ್ಲರಿಗೂ ಸಹ ಹರಸಿ ಹೋಗ್ತಾರೆ ಅನ್ನುವಂಥದ್ದು ಕೂಡ ಹೌದು. ಅವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರುತ್ತೆ ಅನ್ನುವಂಥದ್ದು ಕೂಡ ಹೌದು. ಈ ದಿನ ಮಹಾಲಯ ಅಮಾವಾಸ್ಯೆ, ನಮ್ಮ ಪೂರ್ವಿಕರಿಗೆ ಪಿತೃಗಳಿಗೆ ನಾವು ತಿಲತರ್ಪಣವನ್ನು ನೀಡಿ ಅವರಿಗೆ ನಮನಗಳನ್ನು ಸಲ್ಲಿಸುವಂತಹ ವಿಶೇಷವಾದ ದಿನ.

ಹೌದು, ತಾಯಿ ತಂದೆ ಇಬ್ಬರು ನಮ್ಮ ಕಣ್ಣಿಗೆ ಕಾಣುವಂತಹ ಪ್ರತ್ಯಕ್ಷ ದೇವರು. ಹಾಗೆಯೇ ಅವರು ನಮ್ಮ ಜೊತೆ ಇಲ್ಲದೆ ಹೋದರೂ ಕೂಡ ಬೇರೆ ಲೋಕದಲ್ಲಿ ಅವರಿದ್ದಾರೆ ಅನ್ನುವಂತಹ ಭಾವನೆಯಲ್ಲಿ ಬದುಕ್ತಾ ಅವರ ಮಾರ್ಗದರ್ಶನದಲ್ಲಿ ಬದುಕುವಂತಹ ಪ್ರಯತ್ನ ನಮ್ಮದಾಗಿರುತ್ತೆ. ಹಾಗೆಯೇ ನಮ್ಮನ್ನು ಬಿಟ್ಟು ಹೋದಂತಹ ನಮ್ಮ ಪೂರ್ವಿಕರು, ನಮ್ಮ ಹಿರಿಯರು, ಹಾಗೆಯೇ ನಮ್ಮ ತಂದೆ ತಾಯಿಗಳು ಯಾರಿರ್ತಾರೆ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂತಹ ದಿನ ಕೂಡ ಈ ದಿನ. ಅವರ ಒಂದು ಋಣವನ್ನು ತೀರಿಸುವಂತಹ ದಿನ ಕೂಡ ಹೌದು. ಇದಕ್ಕೆ ನಾವು ಮಾಡಬೇಕಾಗಿರೋದು ಇಷ್ಟೇ, ಅವರಿಗೆ ತಿಲತರ್ಪಣವನ್ನು ಕೊಡೋದು, ಹಾಗೆ ಅವರ ಹೆಸರಿನಲ್ಲಿ ಅನ್ನದಾನವನ್ನು ಮಾಡೋದು. ಆಗ ಅವರು ಸಂತುಷ್ಟರಾಗಿ ನಮ್ಮನ್ನು ಆಶೀರ್ವದಿಸ್ತಾರೆ ಅನ್ನೋದು ಬಹಳ ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದಿರುವಂತಹ ಪದ್ಧತಿ. ನಮ್ಮನ್ನು ಅಗಲಿದಂತಹ ನಮ್ಮ ಪಿತೃಗಳಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂತಹ ದಿನ ಈ ದಿನ ಮಹಾಲಯ ಅಮಾವಾಸ್ಯೆ.

ಕಾಳಿಂಗ ಹಾಗೂ ಮಧುರ ಸಂಗಮ ಚಿತ್ರದ ಎರಡು ಗೀತೆಗಳನ್ನು ನೀವು ಕೇಳಿದ್ರಿ. ಎಸ್ ಜಾನಕಿಯವರು ಹಾಗೆ ವಾಣಿ ಜಯರಾಮ್ ಅವರ ಧ್ವನಿಗಳಲ್ಲಿ ಈ ಒಂದು ಹಾಡು ಪ್ರಸಾರ ಆಯಿತು. ಚಿ ಉದಯಶಂಕರ್ ಹಾಗೂ ಕಣಗಾಲ್ ಪ್ರಭಾಕರ ಶಾಸ್ತ್ರಿಯವರ ರಚನೆ ಈ ಗೀತೆಗಳಿಗಿತ್ತು. ಸತ್ಯಂ ಹಾಗೂ ರಾಜನ್ ನಾಗೇಂದ್ರ ಅವರು ಸ್ವರ ಸಂಯೋಜನೆಯನ್ನು ಮಾಡಿದರು. ಇದರೊಂದಿಗೆ ಇಂದಿನ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ ಇಲ್ಲಿಗೆ ಮುಕ್ತಾಯವಾಯಿತು. ಕಾರ್ಯಕ್ರಮವನ್ನು ಕೇಳಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಧನ್ಯವಾದಗಳು.

ಟ್ಯೂನ್ ಮಾಡಿದಿರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 7:07. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಇಂದಿನ ಯುಗದಲ್ಲಿ ರಾಷ್ಟ್ರೀಯ ಭದ್ರತೆಯ ವ್ಯಾಖ್ಯಾನ ಬದಲಾಗಿದ್ದು, ಸಶಸ್ತ್ರ ಪಡೆಗಳ ಗಾತ್ರ ಒಂದೇ ರಾಷ್ಟ್ರೀಯ ಭದ್ರತೆಯನ್ನು ನಿರ್ಧರಿಸುವುದಿಲ್ಲ. ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆಯು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಭಾರತೀಯ ರಕ್ಷಣಾ ಉತ್ಪಾದಕರ ಸಂಘದ ಚಾಂಪಿಯನ್ಸ್ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಯುರೋಪ್ನಲ್ಲಿ ಉದ್ಯಮದ ಅವಕಾಶಗಳನ್ನು ಅನ್ವೇಷಿಸುವಂತೆ ಎಸ್ಟೋನಿಯಾ ಭಾರತೀಯ ಮಾಹಿತಿ ತಂತ್ರಜ್ಞಾನ ವೃತ್ತಿಪರರು ಮತ್ತು ತಂತ್ರಜ್ಞಾನ ಕಂಪನಿಗಳಿಗೆ ಆಹ್ವಾನ ನೀಡಿದೆ. ಭಾರತದ ಪ್ರತಿಭಾವಂತ ವೃತ್ತಿಪರರಿಗೆ ಆತ್ಮೀಯ ಸ್ವಾಗತವಿದೆ ಎಂದು ಎಸ್ಟೋನಿಯಾ ನ್ಯಾಯ ಮತ್ತು ಡಿಜಿಟಲ್ ವ್ಯವಹಾರಗಳ ಸಚಿವೆ ಲೀಸಾ ಪಕೋಸ್ಟಾ

ಹೇಳಿದ್ದಾರೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ನಿನ್ನೆ ಬಹುಭಾಷಾ ಸೌಲಭ್ಯ ಹೊಂದಿರುವ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ನೂತನ ಜಾಲತಾಣಗಳಿಗೆ ಚಾಲನೆ ನೀಡಿದರು. ಇದರಿಂದ 22 ಭಾಷೆಗಳಲ್ಲಿ ಮಾಹಿತಿಯನ್ನು ಪಡೆಯಲು ಸಾಧ್ಯವಾಗಲಿದ್ದು ವಿವಿಧ ಭಾಷಿಕ ಸಮುದಾಯಗಳಿಗೆ ವೈಜ್ಞಾನಿಕ ಮಾಹಿತಿಯ ವ್ಯಾಪ್ತಿ ಮತ್ತಷ್ಟು ವಿಸ್ತರಿಸಲಿದೆ. ವಿದ್ಯಾರ್ಥಿಗಳಿಗೆ ದೇಶದ ಸಂವಿಧಾನದ ಬಗ್ಗೆ ಹಾಗೂ ಸಂಸದೀಯ ವ್ಯವಸ್ಥೆಯನ್ನು ಪರಿಚಯಿಸುವ ಉದ್ದೇಶದಿಂದ ಯುವ ಸಂಸತ್ತು ಸಭೆಯನ್ನು ಆಯೋಜಿಸಲಾಗುತ್ತಿದೆ. ಇದನ್ನು ವ್ಯವಸ್ಥಿತ ಹಾಗೂ ಅರ್ಥಪೂರ್ಣವಾಗಿ ಆಯೋಜಿಸಿ ಯಶಸ್ವಿಗೊಳಿಸಲು ಕಾರ್ಯಪ್ರವೃತ್ತರಾಗಬೇಕು ಎಂದು ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಸ್ವರೂಪ ಟಿಕೆ ಸೂಚನೆ ನೀಡಿದ್ದಾರೆ. ನಿನ್ನೆಯಿಂದ ಇದೇ 15ರವರೆಗೆ ದೇಶಾದ್ಯಂತ ವಿಶ್ವ ಅಂಚೆ ಸಪ್ತಾಹ ಆಚರಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಇದೇ 12ರಂದು ಅಂಚೆ ಚೀಟಿ ಸಂಗ್ರಹಣಾ ದಿನವನ್ನಾಗಿ ಹಾಗೂ 13ರಂದು ಆರ್ಥಿಕ ಒಳಗೊಳ್ಳುವಿಕೆ ಹಾಗೂ ನಾಗರಿಕ ಕೇಂದ್ರಿತ ಸೇವೆಗಳ ದಿನವನ್ನಾಗಿ ಆಚರಿಸಲಾಗುವುದು ಎಂದು ಕರ್ನಾಟಕ ಅಂಚೆ ಇಲಾಖೆಯ ನಿರ್ದೇಶಕ ಸಂದೇಶ ಮಹದೇವಪ್ಪ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರಕ್ಕೆ ಕುಡಿಯುವ ನೀರಿನ ಪೂರೈಸುವ ಜಕ್ಕಲಮಡುಗು ಜಲಾಶಯದಲ್ಲಿ ದುರಸ್ತಿ ಕಾರ್ಯದ ಹಿನ್ನೆಲೆ ಇದೇ 15ರವರೆಗೆ ಜಲಾಶಯದ ಕುಡಿಯುವ ನೀರು ಸರಬರಾಜು ಇರುವುದಿಲ್ಲ. ಆದ್ದರಿಂದ ಚಿಕ್ಕಬಳ್ಳಾಪುರ ನಗರದ ಸಾರ್ವಜನಿಕರು ಸಹಕರಿಸಬೇಕು ಎಂದು ನಗರಸಭೆ ಪೌರಾಯುಕ್ತರು ಪ್ರಕಟಣೆಯಲ್ಲಿ ಮನವಿ ಮಾಡಿದ್ದಾರೆ. ಜಾರ್ಖಂಡ್ನ ರಾಂಚಿಯಲ್ಲಿ ನಿನ್ನೆ ರಾತ್ರಿ ನಡೆದ ಪುರುಷರ 2ನೇ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡ ಭಾರತ ತಂಡದ ವಿರುದ್ಧ 6 ವಿಕೆಟ್ಗಳ ಜಯ ಸಾಧಿಸಿದೆ. ಈ ಗೆಲುವಿನೊಂದಿಗೆ 5 ಪಂದ್ಯಗಳ ಸರಣಿಯಲ್ಲಿ ವೆಸ್ಟ್ ಇಂಡೀಸ್ 1-1 ಸಮಬಲ ಸಾಧಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 8 ಗಂಟೆಗೆ.

0: ಅಪ್ಪ, 3,000 ಕೊಡಿ.
1: ಯಾಕೆ?
0: ನನ್ನ ಪಾಕೆಟ್ ಮನಿ.
1: ಅರೆ, ಈಗ ಬರೀ 2,000 ಕ್ಯಾಶ್ ಇರೋದು?
0: ಅಪ್ಪ, ಬುಲೆಟ್ ಟ್ರೈನ್ ಯುಗದಲ್ಲಿ ಎತ್ತಿನ ಗಾಡಿ ನಡೆಸಿದಿರಾ? ಡಿಜಿಟಲ್ ಪೇಮೆಂಟ್ ಮಾಡಿ. ಹೇ ಅಲ್ಲ, ಹಾ ಸೀದಾ UPI ಪೇಮೆಂಟ್ ಮಾಡಿ, ತುಂಬಾ ಸುಲಭ.
1: ಅರೆ ವಾ, ನನ್ಗು ಕಲಿಸು. ನನ್ನ 1,000 ತಗೊಂಡು ಹೋಗು.
0: ನಿಮ್ ಮೊಬೈಲ್ ಕೊಡಿ.
1: ತಗೋ ತಗೋ.
2: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ. ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ರೈತರ ಬದುಕಿಗೆ ಭದ್ರತೆ ಒದಗಿಸಿ ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ಬೆಂಬಲ ನೀಡಲು ಸರ್ಕಾರ ಬದ್ಧ, ಉಪಮುಖ್ಯಮಂತ್ರಿ ಭರವಸೆ. ಬೆಂಗಳೂರಿನ ಹೊರವಲಯದ 1500 ಎಕರೆ ಪ್ರದೇಶದಲ್ಲಿ ನಗರವನ ನಿರ್ಮಾಣಕ್ಕೆ ಯೋಜನೆ, ಅರಣ್ಯ ಇಲಾಖೆ ಸಚಿವರಿಂದ ಮಾಹಿತಿ. ಭಾರತದ ಆಧ್ಯಾತ್ಮಿಕ ಪರಂಪರೆ ಆತ್ಮ ಸಾಕ್ಷಾತ್ಕಾರದತ್ತ ಮುನ್ನಡೆಯುವ ಸಾಧನ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಇಂದು ವಿಶ್ವ ಮಾನಸಿಕ ಆರೋಗ್ಯ ದಿನ, ಮಾನಸಿಕ ಆರೋಗ್ಯ ಸಮಸ್ಯೆ ಮತ್ತು ಸೇವೆಯನ್ನು ಬೆಂಬಲಿಸುವ ಪ್ರಯತ್ನ. ಈಗ ವಾರ್ತೆಗಳ ವಿವರ. ರೈತರ ಬದುಕಿಗೆ ಭದ್ರತೆ ಒದಗಿಸಿ ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ಬೆಂಬಲ ನೀಡಲು ಸರ್ಕಾರ ಬದ್ಧವಾಗಿದೆ ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಭರವಸೆ ನೀಡಿರುವ

ಬರದಿಂದ ಸಂಕಷ್ಟಕ್ಕೀಡಾಗಿರುವ ರೈತರ ಸಮಸ್ಯೆಗಳನ್ನು ಅರಿತು ಬೆಳೆ ಹಾನಿಯ ವಾಸ್ತವಿಕ ಸ್ಥಿತಿಯನ್ನು ಪರಿಶೀಲಿಸಿ ಅಗತ್ಯ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದಿದ್ದಾರೆ. ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳ ಬರಪೀಡಿತ ಪ್ರದೇಶಗಳ ಪರಿಶೀಲನೆ ಸಂದರ್ಭದಲ್ಲಿ ಬರದಿಂದಾಗಿ ಜನರು ಉದ್ಯೋಗ ಅರಸಿ ಗುಳೆ ಹೋಗುವುದನ್ನು ತಡೆಯಲು ವಿಬಿಜಿ ರಾಮ್ಜಿ ಯೋಜನೆಯಡಿ ಸ್ಥಳೀಯವಾಗಿಯೇ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುವ ಅಗತ್ಯಕ್ಕೆ ಒತ್ತು ನೀಡಲಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ 12.69 ಲಕ್ಷ ಹಾಗೂ ರಾಯಚೂರು ಜಿಲ್ಲೆಯಲ್ಲಿ 19.54 ಲಕ್ಷ ಮಾನವ ದಿನಗಳ ಉದ್ಯೋಗ ಸೃಷ್ಟಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನ ಹೊರವಲಯದಲ್ಲಿ ಸುಮಾರು 1,500 ಎಕರೆ ಪ್ರದೇಶದಲ್ಲಿ ನಗರ ವನ ನಿರ್ಮಿಸುವ ಮಹತ್ವಾಕಾಂಕ್ಷಿ ಯೋಜನೆ ಸಿದ್ಧಪಡಿಸಲಾಗಿದೆ ಎಂದು ಅರಣ್ಯ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜನೆಗೊಂಡಿದ್ದ 72ನೇ ವನ್ಯಜೀವಿ ಸಪ್ತಾಹದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು, ಜಾರಕಬಂಡೆ, ಪಣತ್ತೂರು, ಮಂಡೂರು, ಕಲ್ಕೆರೆ ಹಾಗೂ ಹೆನ್ನಾಗರ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಸುಮಾರು 1,500 ಎಕರೆ ಜಾಗೆ ಗುರುತಿಸಲಾಗಿದ್ದು, ಈ ಯೋಜನೆಯು ಸಂಪೂರ್ಣ ಪರಿಸರ ಸ್ನೇಹಿಯಾಗಿರಲಿದೆ. ರಸ್ತೆ ಕಟ್ಟಡ ಮತ್ತು ಡಾಂಬರು ಕಾಮಗಾರಿಗಳಿಗೆ ಅವಕಾಶ ನೀಡದೆ ನೈಸರ್ಗಿಕ ವಾತಾವರಣಕ್ಕೆ ಆದ್ಯತೆ ನೀಡಲಾಗುವುದು ಎಂದರು. ಔಷಧೀಯ ಗುಣಗಳನ್ನು ಹೊಂದಿರುವ ಸಸ್ಯಗಳನ್ನು ನೆಟ್ಟು ಪೋಷಿಸುವುದರ ಜೊತೆ ನಗರದ ಸಣ್ಣ ಉದ್ಯಾನವನಗಳನ್ನು ನೈಸರ್ಗಿಕವಾಗಿ ಅಭಿವೃದ್ಧಿಪಡಿಸಲಾಗುತ್ತದೆ ಎಂದು ಸಚಿವರು ಹೇಳಿದರು. ಭಾರತದ ಆಧ್ಯಾತ್ಮಿಕ ಪರಂಪರೆಯ ಉದ್ದೇಶ ಆತ್ಮ ಸಾಕ್ಷಾತ್ಕಾರದತ್ತ ಮುನ್ನಡೆಯುವ ಸಾಧನ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಸುಮಂಗಲಿ ಸೇವಾಶ್ರಮದ ವತಿಯಿಂದ ಆಯೋಜಿಸಿದ್ದ 2 ಕೃತಿಗಳ ಬಿಡುಗಡೆ ಮತ್ತು ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಭಾರತದ ಆಧ್ಯಾತ್ಮಿಕ ಪರಂಪರೆ, ಸಂತ ಸಂಪ್ರದಾಯ, ಸಾಂಪ್ರದಾಯಿಕ ಆಟಗಳು ಮತ್ತು ಆಟಿಕೆಗಳು ದೇಶದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಪ್ರಮುಖ ಆಯಾಮಗಳಾಗಿವೆ ಎಂದರು. ಇಂದಿನ ಮಕ್ಕಳು ಯುವಕರು ಮೊಬೈಲ್ ಹಾಗೂ ಡಿಜಿಟಲ್ ಪರದೆಗಳಿಗೆ ಹೆಚ್ಚಿನ ಸಮಯ ಮೀಸಲಿಡುತ್ತಿರುವ ಸಂದರ್ಭದಲ್ಲಿ ಸಾಂಪ್ರದಾಯಿಕ ಕ್ರೀಡೆ ಮತ್ತು ಆಟಗಳ ಸಂಸ್ಕೃತಿಯನ್ನು ಆಧುನಿಕ ಶಿಕ್ಷಣದೊಂದಿಗೆ ಬೆಸೆಯುವ ಅಗತ್ಯವಿದೆ ಎಂದು ರಾಜ್ಯಪಾಲರು ಹೇಳಿದರು. ರಾಜ್ಯದಲ್ಲಿ ಬಡವರಿಗಾಗಿ ವಿತರಿಸಲಾಗುವ ಪಡಿತರ ಅಕ್ಕಿಯನ್ನು ಅಕ್ರಮವಾಗಿ ಕಳ್ಳಸಾಗಣೆ ಮಾಡುವವರ ವಿರುದ್ಧ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಅಧಿಕಾರಿಗಳು ವ್ಯಾಪಕ ಕಾರ್ಯಾಚರಣೆ ನಡೆಸಿದ್ದಾರೆ. ಕಳೆದ 3 ದಿನಗಳಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನಡೆದ ತಪಾಸಣೆ ಮತ್ತು ದಾಳಿಗಳ ವೇಳೆ ಅಗತ್ಯ ವಸ್ತುಗಳ ಕಾಯ್ದೆಯಡಿ ಒಟ್ಟು 5,64,992 ಕೆಜಿ ಅಕ್ರಮ ಪಡಿತರ ಅಕ್ಕಿ ಹಾಗೂ ಕಳ್ಳಸಾಗಣೆಗೆ ಬಳಸುತ್ತಿದ್ದ 24 ಲಾರಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಕಾರ್ಯಾಚರಣೆಗಳಲ್ಲಿ ವಶಪಡಿಸಿಕೊಂಡ ಪಡಿತರ ಅಕ್ಕಿಯ ಅಂದಾಜು ಮೌಲ್ಯ 1,34,43,033 ಹಾಗೂ ವಾಹನಗಳ ಅಂದಾಜು ಮೌಲ್ಯ 3,41,50,000 ಆಗಿದೆ. ಜಪ್ತಿ ಮಾಡಲಾದ ಒಟ್ಟು ಅಕ್ಕಿ ಮತ್ತು ವಾಹನಗಳ ಮೌಲ್ಯ 4,75,93,033 ಆಗಿದೆ. ವಿವಿಧ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಟ್ಟು 9 ಜನರ ವಿರುದ್ಧ ದೂರು ದಾಖಲಿಸಲಾಗಿದೆ. ಪಿಎಂಇ ಡ್ರೈವ್ ಯೋಜನೆ ಹಾಗೂ ವಿದ್ಯುತ್ ಬಸ್ಗಳಿಗಾಗಿ ಜಾರಿಗೊಳಿಸಿರುವ ಪಾವತಿ ಭದ್ರತಾ ವ್ಯವಸ್ಥೆ ಪಿಎಸ್ಎಂ ಯೋಜನೆಯ ಪ್ರಗತಿ ಕುರಿತು ಕೇಂದ್ರ ಭಾರಿ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ನಿನ್ನೆ ಸಚಿವಾಲಯದ ಹಿರಿಯ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದರು. ವಿದ್ಯುತ್ ವಾಹನಗಳ ಬಳಕೆಯನ್ನು ಉತ್ತೇಜಿಸುವುದು, ಎಲೆಕ್ಟ್ರಿಕ್ ದ್ವಿಚಕ್ರ ತ್ರಿಚಕ್ರ ವಾಹನಗಳು ಹಾಗೂ ಟ್ರಕ್ಗಳ ಅಳವಡಿಕೆ, ಇವಿ ಚಾರ್ಜಿಂಗ್, ಮೂಲಸೌಕರ್ಯ ವಿಸ್ತರಣೆ ಮತ್ತು ವಿವಿಧ ನಗರಗಳಲ್ಲಿ ವಿದ್ಯುತ್ ಬಸ್ಗಳ ನಿಯೋಜನೆ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನ, ಅಗತ್ಯ ಮೂಲಸೌಕರ್ಯ ಬಲವರ್ಧನೆ ಹಾಗೂ ವಿದ್ಯುತ್ ವಾಹನಗಳ ವ್ಯಾಪಕ ಬಳಕೆಗೆ ಪೂರಕ ವಾತಾವರಣ ನಿರ್ಮಿಸುವುದು ಸರ್ಕಾರದ ಆದ್ಯತೆಯಾಗಿದೆ. ಸ್ವಚ್ಛ ಸಾರಿಗೆಯನ್ನು ಉತ್ತೇಜಿಸಿ ದೇಶದಲ್ಲಿ ಸದೃಢ ವಿದ್ಯುತ್ ಚಲನಶೀಲತಾ ವ್ಯವಸ್ಥೆಯನ್ನು ರೂಪಿಸುವಲ್ಲಿ ಈ ಉಪಕ್ರಮಗಳು ಪ್ರಮುಖ ಪಾತ್ರ ವಹಿಸಲಿವೆ ಎಂದು ಎಚ್ಡಿ ಕುಮಾರಸ್ವಾಮಿ ಹೇಳಿದರು. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿಯ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ತ್ರಿವಳಿ ತಲಾಖ್ ಕುರಿತ ಒಂದು ವರದಿ ಇಲ್ಲಿದೆ.
ಈ ಹಿಂದೆ ಭಾರತದಲ್ಲಿ ತಲಾಖ್ ಎನ್ನುವ ಒಂದೇ ಪದವನ್ನು 3 ಬಾರಿ ಉಚ್ಚರಿಸುವ

0: ಸೂಚನೆ ಇಲ್ಲದೆ ಸಕಾರಣವಿಲ್ಲದೆ ಮುಸ್ಲಿಂ ಮಹಿಳೆಯೊಬ್ಬರಿಗೆ ಆಕೆಯ ಪತಿ ವಿಚ್ಛೇದನ ನೀಡಬಹುದಾಗಿತ್ತು. 2019 ಜಾರಿಗೊಂಡ ಮುಸ್ಲಿಂ ಮಹಿಳಾ ವಿವಾಹ ಹಕ್ಕುಗಳ ರಕ್ಷಣೆ ಕಾಯ್ದೆ ತ್ವರಿತ ತಲಾಖ್ ಅನ್ನು ಅಸಂಧ್ಯಗೊಳಿಸಿತು. ಈ ರೀತಿಯಾಗಿ ತಲಾಖ್ ಪಡೆದರೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಲು ಅವಕಾಶ ಕಲ್ಪಿಸಿತು. ಅಲ್ಲದೆ ತ್ರಿವಳಿ ತಲಾಖ್ ಜಾಮೀನು ರಹಿತ ಅಪರಾಧ ಎಂದು ಪರಿಗಣಿಸಿತು. ಈ ಕಾಯ್ದೆ ಮಹಿಳೆಗೆ ಜೀವನಾಧಾರ ಭತ್ತೆ ಮತ್ತು ಅವಳ ಅಪ್ರಾಪ್ತ ಮಕ್ಕಳ ಪಾಲನೆ ಹಕ್ಕನ್ನು ನೀಡಿತು. ನಂಬಿಕೆಗಳು ಏನೇ ಇರಲಿ, ಸಂವಿಧಾನ ಕೊಡಮಾಡಿದ ಭರವಸೆ ಪ್ರತಿಯೊಬ್ಬ ಭಾರತೀಯ ಮಹಿಳೆಗೆ ಸಮಾನವಾಗಿ ಸೇರಿದೆ ಎಂಬ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಿಲುವು ಈ ಕಾಯ್ದೆಯ ಮೂಲಕ ಪ್ರಕಟಗೊಂಡಿತ್ತು. ಕಾಯ್ದೆ ಜಾರಿಗೊಂಡ ನಂತರ 1 ವರ್ಷದ ಅವಧಿಯಲ್ಲಿ 82% ತ್ರಿವಳಿ ತಲಾಖ್ ಕುಸಿತ ಕಂಡಿದೆ ಎಂದು ಅಧಿಕೃತ ದತ್ತಾಂಶ ದಾಖಲಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಎಚ್ಐವಿ ಏಡ್ಸ್ ಜಾಗೃತಿ ಮಾಸಾಚರಣೆ 2026 ಅಂಗವಾಗಿ ಬಾಗಲಕೋಟೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಮತ್ತು ನಿಯಂತ್ರಣ ಘಟಕದ ಸಹಯೋಗದಲ್ಲಿ ಏಡ್ಸ್ ಕುರಿತು ಜಾಗೃತಿ ಮೂಡಿಸಲು ಜಿಲ್ಲೆಯಾದ್ಯಂತ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಜಿಲ್ಲೆಯಲ್ಲಿ ಎಚ್ಐವಿ ಸೋಂಕು ನಿಯಂತ್ರಣಕ್ಕೆ ನಿರಂತರವಾಗಿ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದ್ದು, ಈ ಹಿಂದೆ 0.4% ಸೋಂಕಿನ ಪ್ರಮಾಣ ಪ್ರಸ್ತುತ 0.23% ಇಳಿಕೆಯಾಗಿದೆ. ಆಗಸ್ಟ್ 12 ಆರಂಭಗೊಂಡಿರುವ ತೀವ್ರ ಜಾಗೃತಿ ಅಭಿಯಾನ ಇದೇ 12ರವರೆಗೆ ನಡೆಯಲಿದ್ದು, ಆ ಕುರಿತು ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಮತ್ತು ನಿಯಂತ್ರಣ ಘಟಕದ ಮುಖ್ಯಸ್ಥೆ ಡಾಕ್ಟರ್ ಸುವರ್ಣ ಕುಲಕರ್ಣಿ ಅವರು.
4: ನಮ್ದು 0.4 ದಿಂದ ಈಗ 0.23 ತನ ಬಂದಿದೆ ಇನ್ಸಿಡೆಂಟ್. ಸೊ ನಾವು ಎಚ್ಐವಿ ತಡೆಗಟ್ಟಲಿಕ್ಕೆ ಅವೇರ್ನೆಸ್ ಆಕ್ಟಿವಿಟೀಸ್, ಅವರಿಗೆ ಆರೋಗ್ಯದ ಬಗ್ಗೆ ಒಂದು ಅರಿವು ಕೊಡುವಂತ ಕಾರ್ಯಕ್ರಮ ಮಾಡ್ತಾ ಇದೀವಿ. ಸೊ ಇಂಟೆನ್ಸಿಫೈಡ್ ಆಕ್ಟಿವಿಟಿ ನಡೀತಾ ಇದೆ. ಈಗ 2 ತಿಂಗಳ ಕಾಲ ಆಗಸ್ಟ್ 12 ಅಕ್ಟೋಬರ್ 12 ನಾವು ಇಂಟರ್ನ್ಯಾಷನಲ್ ಯೂತ್ ಡೇ ಇಂದ ಶುರು ಮಾಡಿ ಅವೇರ್ನೆಸ್ ಎಲ್ಲ ಸ್ಕೂಲ್ ಕಾಲೇಜ್ಗೆ ಕೊಡೋದ್ರಲ್ಲಿ ಒಂದು ಕ್ವಿಜ್ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ವಿ. ಪ್ರತಿ ಕಾಲೇಜ್ ಅಲ್ಲಿ ಮ್ಯಾರಥಾನ್ ಆರ್ಗನೈಸ್ ಮಾಡಿದ್ವಿ, ಇವತ್ತು ಬೈಕ್ ರ್ಯಾಲಿ ಇಟ್ಕೊಂಡಿದೀವಿ. ಸೊ ಇದೆಲ್ಲ ಅವೇರ್ನೆಸ್ ಆಕ್ಟಿವಿಟೀಸ್ ಮಾಡ್ತಾ ಇದ್ವಿ. ಪ್ರತಿಯೊಂದು ಸ್ಕೂಲ್ ಕಾಲೇಜ್ಗೆ ನಾವು ಇದು ಅಡಲಸೆಂಟ್ ಎಜುಕೇಶನ್ ಪ್ರೋಗ್ರಾಮ್ ಅಂತ ಕಂಡಕ್ಟ್ ಮಾಡ್ತೇವೆ. ಹೆಚ್ಚಾಗಿ ಹೆಂಗ್ ಬರ್ತದೆ, ಅದರಿಂದ ಹೆಂಗ್ ತಡೆಗಟ್ಟಬಹುದು ಅನ್ನೋದಕ್ಕೆ ಒಂದು ನಾವು ಅವರಿಗೆಲ್ಲರೂ ಒಂದು ಅರಿವು ಮೂಡಿಸೋ ಕೆಲಸ ಮಾಡ್ತೇವೆ.
0: ಇಂದು ವಿಶ್ವ ಮಾನಸಿಕ ಆರೋಗ್ಯ ದಿನ. ಪ್ರತಿ ವರ್ಷ ಅಕ್ಟೋಬರ್ 10 ಆಚರಿಸಲಾಗುವ ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನು 1992 ವರ್ಲ್ಡ್ ಫೆಡರೇಷನ್ ಫಾರ್ ಮೆಂಟಲ್ ಹೆಲ್ತ್ ಮೊದಲ ಬಾರಿಗೆ ಆರಂಭಿಸಿತು. ಮಾನಸಿಕ ಆರೋಗ್ಯ ಸಮಸ್ಯೆಗಳ ಕುರಿತು ಜಾಗೃತಿ ಮೂಡಿಸುವುದು ಮತ್ತು ವಿಶ್ವದಾದ್ಯಂತ ಮಾನಸಿಕ ಆರೋಗ್ಯ ಸೇವೆಯನ್ನು ಬೆಂಬಲಿಸುವ ಪ್ರಯತ್ನಗಳನ್ನು ಕ್ರೋಢೀಕರಿಸುವುದು ಈ ಜಾಗತಿಕ ಆಚರಣೆಯ ಉದ್ದೇಶವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತರ ಬದುಕಿಗೆ ಭದ್ರತೆ ಒದಗಿಸಿ ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ಬೆಂಬಲ ನೀಡಲು ಸರ್ಕಾರ ಬದ್ಧ, ಉಪಮುಖ್ಯಮಂತ್ರಿ ಭರವಸೆ. ಬೆಂಗಳೂರಿನ ಹೊರವಲಯದ 1,500 ಎಕರೆ ಪ್ರದೇಶದಲ್ಲಿ ನಗರವನ ನಿರ್ಮಾಣಕ್ಕೆ ಯೋಜನೆ, ಅರಣ್ಯ ಇಲಾಖೆ ಸಚಿವರಿಂದ ಮಾಹಿತಿ. ಭಾರತದ ಆಧ್ಯಾತ್ಮಿಕ ಪರಂಪರೆ ಆತ್ಮ ಸಾಕ್ಷಾತ್ಕಾರದತ್ತ ಮುನ್ನಡೆಯುವ ಸಾಧನ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಇಂದು ವಿಶ್ವ ಮಾನಸಿಕ ಆರೋಗ್ಯ ದಿನ. ಮಾನಸಿಕ ಆರೋಗ್ಯ ಸಮಸ್ಯೆ ಮತ್ತು ಸೇವೆಯನ್ನು ಬೆಂಬಲಿಸುವ ಪ್ರಯತ್ನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
5: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 7:15:40. ವಿವಿಧ ಭಾರತಿಗೆ ದನಿಯಾಗಿರುವಂತಹ ಈ ದಿನದ ಧ್ವನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. 102.9 ಎಫ್ಎಂಗೆ ಕಿವಿಯಾನಿಸಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇರುವಂತಹ ಕನ್ನಡದ ಚುರುಕು ಕಿವಿಗಳಿಗೆ, ಸಿಹಿಯಾದ ಮನಸ್ಸುಗಳಿಗೆ ಶುಭೋದಯ ಕರ್ನಾಟಕ. ಗುಡ್ ಮಾರ್ನಿಂಗ್.

0: ಮಾರ್ನಿಂಗ್ ಅಂತ ಹೇಳ್ತಾ ಜೊತೆಯಾಗ್ತಾ ಇದ್ದೀನಿ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕೇಳುಗರೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇದು ಶುಭೋದಯ ಕರ್ನಾಟಕ. ಮೊದಲಿಗೆ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕೇಳ್ತಾ ಇದ್ದೀರಿ, ಸ್ವಾಗತ. ಯಕ್ಷಗಾನ ಪ್ರಸಂಗಗಳನ್ನು ರಚಿಸಿದರು, ಕೃತಿ ರಚನೆ ಮಾಡಿದರು, ವಿದ್ವಾಂಸರು, 4 ದಶಕಗಳ ಕಾಲ ಭಾಗವತರಾಗಿದ್ದರು, ವಿವಿಧ ಯಕ್ಷಗಾನ ಮೇಳಗಳಲ್ಲಿ ಕೆಲಸ ಮಾಡಿದರು. ಬಲಿಪ ನಾರಾಯಣ ಭಾಗವತರ್, ತೆಂಕುತಿಟ್ಟು ಯಕ್ಷರಂಗದ ಭೀಷ್ಮ ಎಂದೇ ಜನ ಇವರನ್ನು ಕರೆದರು. ಬಡಗುತಿಟ್ಟು ತೆಂಕುತಿಟ್ಟು ಯಕ್ಷಗಾನ ಕ್ರಮಗಳ ವ್ಯತ್ಯಾಸ ಮತ್ತು ಕಲಿಕೆ ಬಗ್ಗೆ, ಸಂಗೀತ ತಾಳಗಳು ಯಕ್ಷಗಾನದಲ್ಲಿ ಹೇಗಿವೆ, ಇದನ್ನು ಅರಿತುಕೊಳ್ಳುವುದು ಹೇಗೆ, ಬಲಿಪ ನಾರಾಯಣ ಭಾಗವತರ್ ಅವರ ಅನುಭವದ ಮಾತು.
2: ನಾವು ಈಗ ಉತ್ತರಾದಿ ದಕ್ಷಿಣಾದಿ ಅಂತ ಹೇಳೋದಿಲ್ಲ, ಇಷ್ಟೇ ಅದರಲ್ಲಿರೋದು. ಮತ್ತೆ ಅದು ಲೆಕ್ಕ ತಾಳಗಳಲ್ಲಿ ನಾವು 3, 4, 12 ಅಂತ ಹೇಳ್ತೇವೆ. 12 ಮಾತ್ರ ಕಾಲ ಬಾರಿಸಿ ಅವರು 3 ನಿಲ್ತದೆ, ಇಷ್ಟೇ ಅದು ಹೆಚ್ಚು ಕಡಿಮೆ ಇರೋದು. ಮತ್ತೆ ಅದರಲ್ಲಿ ಈಗ ಅಂದರೆ ಈ ಸಂಗೀತ ಅಭ್ಯಾಸ ಮಾಡಿದವರು ಭಾರಿ ಕಡಿಮೆ ಅಲ್ಲಿ ಪದ ಹೇಳುವವರು, ಅವರಿಗೆ ರಾಗಜ್ಞಾನಗಳು ಸಮ ಇಲ್ಲ. ಯಕ್ಷಗಾನಕ್ಕೆಂದು ಒಂದು ಪ್ರತ್ಯೇಕ ರಾಗ ಉಂಟು. ಪ್ರತ್ಯೇಕ ರಾಗ ಅಂದರೆ ಈ ಸಂಗೀತದ ರಾಗವನ್ನು ಬಿಟ್ಟಿಲ್ಲ ಅದು. ಯಾಕಂದರೆ ಸಂಗೀತವು ಯಕ್ಷಗಾನವು ಅಂತ ಹೇಳುತ್ತೆ, ರಾಗ ಅದರಲ್ಲಿ ಉಂಟು ಇದರಲ್ಲಿ ಉಂಟು. ನಾವು ಕಡಲೆ ಪರಮಾನ್ನಕ್ಕೂ ಹಾಕ್ತೇವೆ ಬೆಲ್ಲ, ಹೆಸರು ಪರಮಾನ್ನಕ್ಕೂ ಬೆಲ್ಲ ಹಾಕ್ತೇವೆ. ಆ ಬೆಲ್ಲ ಅದರಲ್ಲಿ ಎರಡರಲ್ಲಿ ಉಂಟು, ಅದರ ರುಚಿ ಬೇರೆ. ಹಾಗೋ ಹಾಗೆ ಈ ಯಕ್ಷಗಾನವು ಇದು ಅಂದರೆ ಯಕ್ಷಗಾನಕ್ಕೆ ಹೆಚ್ಚು ಇದು ಬೇಕಾಗ್ತದೆ, ಅರ್ಥಜ್ಞಾನ ತುಂಬ ಬೇಕು. ಈ ಸಂಗೀತಕ್ಕೆ ಒಂದು ಒಂದು ಹ್ರಸ್ವ ಇದ್ದಲ್ಲಿ ದೀರ್ಘ, ದೀರ್ಘ ಇದ್ದಲ್ಲಿ ಹ್ರಸ್ವ ಉಪಯೋಗ ಮಾಡಿದರೂ ತಪ್ಪಾಗೋದಿಲ್ಲ. ಇದರಲ್ಲಿ ಹ್ರಸ್ವ ಇದ್ದಲ್ಲಿ ಹ್ರಸ್ವವೇ ಬರಬೇಕು, ಬಂದರೆ ಎಂಬಲ್ಲಿ ಬಂದರೆ ಇರಬೇಕು, ಬಂದಾರೆ ಅಂತ ಹೇಳಬೇಕು. ಹಾಗೆ ಎಷ್ಟೋ ಇದು ಉಂಟು, ಅದನ್ನೆಲ್ಲ ಈಗಿನವರು ಯಾರು ಕಲಿಯೋದಿಲ್ಲ ನೋಡಿ. ಅದನ್ನು ಅಭ್ಯಾಸ ಮಾಡೋದಿಲ್ಲ, ಅಭ್ಯಾಸ ಮಾಡೋದ್ರಿಂದ ಬಾಯಿ ಪಾಠ ಬರೋದಿಲ್ಲ. ಪುಸ್ತಕ ನೋಡಿ ಹೇಳೋದು, ಅದರಲ್ಲಿ ಪ್ರಹ್ಲಾದ ನಾಪಿದ ಅಂತ ಹೇಳ್ತಾರೆ. ಹೀಗೆ ಪ್ರತಿಯೊಂದು ಹೇಳ್ತಾರೆ. ತಾಳಜ್ಞಾನ ಇಲ್ಲ, ರಾಗಜ್ಞಾನ ಇಲ್ಲ, ಅಥವಾ ರಾಗಜ್ಞಾನ ಇದ್ದರೆ ಯಾರು ಸಂಗೀತ ಕಲಿತರೆ ಅದನ್ನೇ ಹೇಳಿಬಿಡ್ತಾರೆ, ಸಂಗೀತವೇ ಇದು, ಯಕ್ಷಗಾನದ್ದು ಇದಿಲ್ಲ, ಇದು ತಾರಸ್ಥಾಯಿಯನ್ನು ಅದೆಲ್ಲ ಸಂಗೀತ ಮಂದ್ರ ಸ್ಥಾಯಿಯಲ್ಲಿ ಇದು ತಾರಸ್ಥಾಯಿಯಲ್ಲಿ. ಹಾಗಾದ್ದರಿಂದ ಇದರಲ್ಲಿ ಈಗಿನವರು ಹೆಚ್ಚು ಇದೆ ಮಾಡಿ, ಅವರಿಗೆ ಅರ್ಥಜ್ಞಾನ ತುಂಬ ಇಲ್ಲ, ಅರ್ಥಜ್ಞಾನ ಇಲ್ಲ. ಮತ್ತು ಕಾಲಜ್ಞಾನ ಉಂಟು, ಒಂದೇ ಪದ್ಯ ಒಂದು ದಿವಸ ಒಂದು ಬುಡದಲ್ಲಿ ಅದಕ್ಕೆ ಕಥೆ ಸೇರಿಸಿದರೆ ಅದು 12 ಗಂಟೆಗೆ ಬರ್ತದೆ. ಅದೇ ಪದ್ಯ ಇನ್ನೊಂದು ದಿವಸ 8 ಗಂಟೆಗೆ ಬರ್ತದೆ, ಮತ್ತೊಂದು ದಿವಸ 5 ಗಂಟೆಗೆ ಬರ್ತದೆ. ಅದಕ್ಕೆ ಕಾಲಜ್ಞಾನ ಅದು ಹೇಗೆ ಹೇಳಬೇಕಂದ್ರೆ ನಾವು ನೋಡಿ, ಆರವಾದಿ ನೋಡಿರಯ್ಯ ವೀರ ಮಂತ್ರೀಶ ಎಂಬ ಪದ್ಯ ಒಂದು 9 ಗಂಟೆ ಹಾಗೆ ಇದ್ರೆ ಎರಡನೇ ಸಾಧಾರಣ ಆರವಾಜಿ ನೋಡಿರಯ್ಯ ವೀರ ಮಂತ್ರೀಶ. ಅದೇ 5 ಗಂಟೆ ಹೇಳಿದ್ರೆ ಆರವಾಜಿ ನೋಡಿರಯ್ಯ ವೀರ ಮಂತ್ರೀಶ. ಹಾಗೆ ಅದರಲ್ಲಿ ಕಾಲಜ್ಞಾನ ಉಂಟು. ಎರಡನೇ ಒಂದೇ ರಾಗದ ಪದ್ಯಗಳಲ್ಲಿ ಗಂಡ ಹೇಳುವ ಮಾತು, ಹೆಂಡತಿ ಹೇಳುವ ಮಾತು, ತಂದೆ ಹೇಳುವ ಮಾತು, ಮಗನ ಹೇಳುವ ಮಾತು ಉಂಟು. ಅದು ಬೇರೆ ಬೇರೆ ಅದರಲ್ಲಿ ಕಾಣಬೇಕು, ಆ ರಸ ಉಂಟು. ಅದಾಗಬೇಕು ಒಂದೇ ರಾಗ ಅಂತ ಒಂದೇ ರೀತಿ ಹಾಡಲಿಕ್ಕೆ ಕೂಡುದು. ಅಂದರೆ ಆ ರಸದಲ್ಲಿ ದುಃಖ ರಸ ಒಂದು, ಅಲ್ಲಿಗೆ ದುಃಖ ರಸಕ್ಕೆ ಅನುಕೂಲವಾಗುವ ರಾಗವನ್ನೇ ಹಾಕುತ್ತೇವೆ. ವೀರರಸ ಇದ್ದರೆ ಒಂದೇ ಪದದಲ್ಲಿ ವೀರರಸದ ರಾಗ ಹಾಕ್ತೇವೆ. ನೃತ್ಯ ಸಂಗೀತ ರಾಗಜ್ಞಾನ ಅಥವಾ ಸ್ವರಜ್ಞಾನ ತಾಳಜ್ಞಾನ ಕಾಲಜ್ಞಾನ ಇಂಥ ರಾತ್ರಿಗೆ ಒಂದು ಪದ 53 ಗಂಟೆಗೆ ಬಂದರೆ ನಾಳೆ 1 ಗಂಟೆಗೆ ಬರ್ತದೆ. ಅದು ಆ ಕಥೆಯಲ್ಲಿ ಹೆಚ್ಚು ಕಡಿಮೆ ಇರೋತ್ತಿಗೆ ಅದು 3 ಗಂಟೆಗೆ ಬಂದರೆ ನಾವು ಹೀಗೆ ಹೇಳಬೇಕು, 6 ಗಂಟೆಗೆ ಬಂದರೆ ಅದು ಹೀಗೆ ಹೇಳಬೇಕು. ಇದೆಲ್ಲ ಅವನಿಗೆ ಆ ಕಾಲಜ್ಞಾನ ಬೇಕು. ಅದು ಪ್ರತಿಯೊಂದು ತಾಳಕ್ಕೆ ಹೋಗ್ತದೆ. ನಿನ್ನೆ ಕಲಿಯು ನಮ್ಮ ವಾಹನರೊಳಗೆಲ್ಲ ಆನಂದದಿಂದ ಸಾಗರವ ಲಂಘಿಸುವುದಕ್ಕೆ, ನಿನ್ನೆ ಕಲಿಯು ನಮ್ಮ ವಾಹನರೊಳಗೆಲ್ಲ, ನಿನ್ನೆ ಕಲಿಯು ನಮ್ಮ ವಾಹನರೊಳಗೆಲ್ಲ ಪ್ರತಿಯೊಂದು, ನೀನೆ ಕಲಿಯು ನಮ್ಮ ವಾನರರೊಳಗೆಲ್ಲ ಆನಂದದಿಂದ ಸಾಗರವ ಲಂಘಿಸುವುದಕ್ಕೆ ನೀನೆ, ಪ್ರತಿಯೊಂದು ಪದ್ಯಗಳು ಯಾವ ತಾಳ ಹಾಕಿತ್ತೋ ಅದರಲ್ಲಿ ಹೋಗ್ತದೆ ಅದು. ಆ ಪ್ರತಿ ತಾಳಕ್ಕೂ 1ನೇ ಕಾಲ, 2ನೇ ಕಾಲ, 3ನೇ, 4ನೇ ಕಾಲದಲ್ಲಿ ಬರಲಿಕ್ಕೆ ಹೇಳಲಿಕ್ಕೆ ಬರ್ತದೆ. ಅಭ್ಯಾಸ ಇಲ್ಲದೆ ಆಗಲಿಕ್ಕೆ ಇಲ್ಲ. ಈ ಯಕ್ಷಗಾನ ಸಂಗೀತ ಅಭ್ಯಾಸ ಮಾಡಬೇಕಾದ್ರೆ 1ನೇ ಅರ್ಥಜ್ಞಾನವೇ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ

ಮಾಡಿ ಕೇಳ್ತಾ ಇದ್ದೀರಿ ನಿಮ್ಮ ನೆಚ್ಚಿನ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಶುಭೋದಯ ಕರ್ನಾಟಕದಲ್ಲಿ ಇನ್ನೀಗ ಭಾವಗೀತೆಗಳು. ಆತ್ಮೀಯ ಕೇಳುಗರೆಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ಶುಭವನ್ನ ನುಡಿತಾ ಇದೆ ಶಕುನದ ಹಕ್ಕಿ.

ದರಾ ಬೇಂದ್ರೆ ವಿರಚಿತ ಭಾವಗೀತೆ ಎಂಎ ಅನುಪಮ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಆತ್ಮೀಯ ಕೇಳುಗರೆ, ಈ ಶಕುನದ ಹಕ್ಕಿ ಅಂತ ಹೇಳಿ ಹೇಳ್ತಾರಲ್ಲ, ಆ ಹಕ್ಕಿಗಳು ಯಾವುದು ಅಂತ ಹೇಳಿ ನಾವು ನೋಡೋದಾದರೆ, ಗ್ರಾಮೀಣ ಪ್ರದೇಶದಲ್ಲಿ ಇದನ್ನು ಶಕುನದ ಹಕ್ಕಿ ಅಂತ ಹೇಳ್ತಾರೆ, ಹಾಲಕ್ಕಿ ಅಂತ ಕೂಡ ಹೇಳಿ ಕರೀತಾರೆ. ಇವು ನಿಶಾಚರಿ ಪಕ್ಷಿಗಳಂತೆ, ಹಗಲಿನಲ್ಲಿ ಇವು ಸಂಚರಿಸೋದು ತುಂಬ ಕಮ್ಮಿ ಅಂತ ಹೇಳಿ ಹೇಳ್ತಾರೆ, ಹಾಗಾಗಿ ಕಾಣೋದಿಲ್ಲ. ರಾತ್ರಿ ವೇಳೆ ಅಥವಾ ಮುಸ್ಸಂಜೆ ಹೊತ್ತಲ್ಲಿ ಇವು ಒಂದು ರೀತಿಯ ಶಬ್ದಗಳನ್ನು ಹೊರಡಿಸುತ್ತಂತೆ. ಅದನ್ನು ಆ ಒಂದು ವಿಚಿತ್ರ ಧ್ವನಿಯನ್ನು ಜನರು ಶಕುನ ಅಂತ ಹೇಳಿ ಭಾವಿಸ್ತಾರಂತೆ. ಹಾಗೇ ಅದು ಭವಿಷ್ಯದ ಸೂಚನೆ ಕೂಡ ಇರಬಹುದು ಅಂತ ಹೇಳಿ ಅಂದ್ಕೊಳ್ತಾರಂತೆ. ಇದನ್ನು ಹೆಚ್ಚಾಗಿ ಪ್ರಚಾರ ಮಾಡಿದವರು ಬುಡ್ಬುಡ್ಕಿಯವರು ಅಂತ ಹೇಳಿ ನಾವು ಹೇಳಿರೋದನ್ನು ಕೇಳಿದ್ದೀವಿ. ಹಾಲಕ್ಕಿ ನುಡಿತೈತೆ, ಹಾಲಕ್ಕಿ ನುಡಿತೈತೆ ಅಂತ ಹೇಳಿ ಅವರು ಬುಡ್ಬುಡ್ಕೆಯನ್ನು ಆಡಿಸ್ತಾ ಕೂಕೊಂಡು ಬರೋದನ್ನು ಕೂಡ ನಾವು ಕಂಡಿರ್ತೀವಿ. ಅವರು ಹೇಳೋದು ನಿಜ ಆಗತ್ತೆ ಅನ್ನುವಂಥದ್ದು ಕೂಡ ಹಲವರಲ್ಲಿ ಇರುವಂತಹ ನಂಬಿಕೆ. ಹಾಗೆಯೇ ಈ ಹಕ್ಕಿ ಕೂಗುವಂತಹ ದಿಕ್ಕು, ಅದು ಹೊರಡಿಸುವಂತಹ ಶಬ್ದ ಮತ್ತು ಆ ಸಮಯ ಏನಿದೆ, ಆ ಎಲ್ಲವನ್ನು ಕೂಡ ಆಧರಿಸಿ ಆ ಒಂದು ಶಕುನ ಒಳ್ಳೆಯ ಶಕುನನೋ ಕೆಟ್ಟ ಶಕುನನೋ ಅಂತ ಹೇಳಿ ಜನ ತಿಳ್ಕೊಳ್ತಾ ಇದ್ರಂತೆ. ಎಲ್ಲವೂ ಕೂಡ ನಮ್ಮ ಜನಪದ ಅದರಲ್ಲಿ ಇರುವಂತಹ ನಂಬಿಕೆ. ಏನೇ ಆಗಲಿ, ನಮ್ಮ ವಿವಿಧ ಭಾರತೀಯ ಶಕುನದ ಹಕ್ಕಿ ನಮ್ಮ ಕೇಳುಗರೆಲ್ಲರಿಗೂ ಸಹ ಸದಾ ಒಳ್ಳೆಯದಾಗಲಿ, ಶುಭವನ್ನೇ ತರಲಿ ಅಂತ ಹೇಳಿ ಹಾರೈಸುವಂಥದ್ದು.

0: ಕೆಎಸ್ ನರಸಿಂಹಸ್ವಾಮಿಯವರ ಕವಿತೆ. ಮುಡಿಬಂದ ಧ್ವನಿ ಶಿವಮೊಗ್ಗ ಸುಬ್ಬಣ್ಣ ಅವರದು. ಕೇಳ್ತಾ ಇದ್ದೀರಿ ಭಾವಗೀತೆಗಳನ್ನು ನಿಮ್ಮ ನೆಚ್ಚಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಸಮಯ 7:33:25 ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಮೂಡಿಬರುತ್ತೆ ವಿವಿಧ ಭಾರತಿಯಲ್ಲಿ. ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.
1: ಮಹಾಭಾರತ ಹೀಗೆನ್ನುತ್ತದೆ, ಮನುಷ್ಯನನ್ನ ಕೆಡಿಸುವ ಮುಖ್ಯ ಪ್ರವೃತ್ತಿ ಕೋಪ. ಕೋಪಿಷ್ಟ ಪಾಪಕಾರ್ಯಗಳಲ್ಲಿ ತಾನಾಗಿ ತೊಡಗುತ್ತಾನೆ. ಕಠಿಣ ಮಾತಿನಿಂದ ಪೂಜ್ಯರನ್ನು ಅವಮಾನಿಸುತ್ತಾನೆ. ಕೋಪ ಬಂದವನಿಗೆ ಈ ಮಾತನ್ನ ಹೇಳಬಹುದು, ಈ ಮಾತನ್ನು ಹೇಳಬಾರದು ಎಂಬ ಪರಿಜ್ಞಾನ ಇರುವುದಿಲ್ಲ. ಕೋಪದಲ್ಲಿ ಮನುಷ್ಯ ಒಳ್ಳೆಯವರನ್ನ ಹಿಂಸಿಸುತ್ತಾನೆ, ಕೆಟ್ಟವರನ್ನ ಪೂಜಿಸುತ್ತಾನೆ, ತನ್ನನ್ನೇ ತಾನು ವಿನಾಶಕ್ಕೆ ಒಡ್ಡಿಕೊಳ್ಳುತ್ತಾನೆ. ಆದ್ದರಿಂದ ತಾಳ್ಮೆಯೇ ಮನುಷ್ಯನಿಗೆ ಏಳಿಗೆಗೆ ದಾರಿ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ
3: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಹದಿಹರೆಯದ ಹೆಣ್ಣು ಮಕ್ಕಳ ಸರ್ವಾಂಗೀಣ ವಿಕಸನದತ್ತ ಹೆಚ್ಚಿನ ಗಮನ ಹರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ರಕ್ಷಣಾ ವಲಯದಲ್ಲಿನ ಸ್ವಾವಲಂಬನೆಯೇ ಇಂದಿನ ರಾಷ್ಟ್ರೀಯ ಭದ್ರತೆ, ಸಚಿವ ರಾಜನಾಥ್ ಸಿಂಗ್. ಇಥಿಯೋಪಿಯಾ ಪ್ರಧಾನಿ ಅಬಿ ಅಹಮದ್ ಅವರೊಂದಿಗೆ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಮಾತುಕತೆ, ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆ. ಉತ್ತರ ಪ್ರದೇಶದಿಂದ ಬಿಜೆಪಿಯ 8, ಸಮಾಜವಾದಿ ಪಕ್ಷದ 2 ಸೇರಿ ಒಟ್ಟು 10 ಅಭ್ಯರ್ಥಿಗಳು ರಾಜ್ಯಸಭೆಗೆ ಅವಿರೋಧ ಆಯ್ಕೆ. ವಿಶ್ವ ಬೌಲ್ಸ್ ಚಾಂಪಿಯನ್ ಆಫ್ ಚಾಂಪಿಯನ್ಸ್ ಟೂರ್ನಿ, ಭಾರತದ ಪುತುಲ್ ಸೋನೋವಾಲ್ ಅವರಿಂದ ಮೊಟ್ಟಮೊದಲ ಪದಕ ಖಚಿತ. ವಾರ್ತೆಗಳ ವಿವರ. ಹದಿಹರೆಯದ ಹೆಣ್ಣು ಮಕ್ಕಳ ಆರೋಗ್ಯ, ಪೋಷಣೆ ಮತ್ತು ಸರ್ವಾಂಗೀಣ ವಿಕಸನದತ್ತ ಹೆಚ್ಚಿನ ಗಮನ ಹರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ

0: ನಡೆದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕುರಿತ ಎರಡು ದಿನಗಳ ರಾಷ್ಟೀಯ ಇಲಾಖಾ ಶೃಂಗಸಭೆಯ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಂಗನವಾಡಿ ಕೇಂದ್ರಗಳನ್ನು ಸಮುದಾಯ ಸಹಭಾಗಿತ್ವದ ಕೇಂದ್ರಗಳಾಗಿ ಅಭಿವೃದ್ಧಿಪಡಿಸಬೇಕು ಹಾಗೂ ಸ್ಥಳೀಯ ಕುಟುಂಬಗಳು ಪೌಷ್ಟಿಕ ಆಹಾರ ಆಟಿಕೆಗಳನ್ನು ಹಂಚಿಕೊಳ್ಳುವಂತೆ ಪ್ರೋತ್ಸಾಹಿಸಬೇಕು ಎಂದರು. ಮಹಿಳೆಯರ ಸುರಕ್ಷತೆ ಮತ್ತು ಸಬಲೀಕರಣಕ್ಕಾಗಿ ಮಕ್ಕಳಿಗೆ ಸೂಕ್ತವಾದ ಜಾಗೃತಿ ಪಠ್ಯಕ್ರಮಗಳನ್ನು ರೂಪಿಸಲು ಪ್ರಧಾನಿ ಸಲಹೆ ನೀಡಿದರು. ಸ್ಥಳೀಯ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಜಿಲ್ಲಾ ನಗರಸಭೆ ಹಾಗೂ ಮಹಾನಗರ ಪಾಲಿಕೆ ಮಟ್ಟದಲ್ಲಿ ಚಿಂತನ ಶಿಬಿರ ಆಯೋಜಿಸುವಂತೆ ರಾಜ್ಯಗಳಿಗೆ ಸೂಚಿಸಿದರು. ಉತ್ತಮ ಆರೋಗ್ಯ ಮತ್ತು ಪೋಷಣೆ ನೈರ್ಮಲ್ಯದಿಂದಲೇ ಆರಂಭವಾಗುತ್ತದೆ. ಆದ್ದರಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸ್ವಚ್ಛತಾ ಅಭಿಯಾನದ ಜವಾಬ್ದಾರಿ ವಹಿಸಿಕೊಳ್ಳಬೇಕು ಎಂದರು. ಪ್ರಸ್ತುತ ಯುಗದಲ್ಲಿ ರಾಷ್ಟೀಯ ಭದ್ರತೆಯ ಪರಿಕಲ್ಪನೆ ಸಂಪೂರ್ಣವಾಗಿ ಬದಲಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಕೇವಲ ಸಶಸ್ತ್ರ ಪಡೆಗಳ ಬಲದಿಂದ ಮಾತ್ರವಲ್ಲದೆ ರಕ್ಷಣಾ ವಲಯದಲ್ಲಿನ ಸ್ವಾವಲಂಬನೆಯಿಂದಲೂ ರಾಷ್ಟೀಯ ಭದ್ರತೆ ನಿರ್ಧಾರವಾಗುತ್ತದೆ ಎಂದು ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ರಕ್ಷಣಾ ಉತ್ಪಾದಕರ ಸಂಘದ ಚಾಂಪಿಯನ್ಸ್ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಭಾರತ ಅತ್ಯಾಧುನಿಕ ಮಿಲಿಟರಿ ಬಿಡಿಭಾಗಗಳ ವಿಶ್ವಾಸಾರ್ಹ ರಫ್ತುದಾರನಾಗಿ ಹೊರಹೊಮ್ಮುತ್ತಿದೆ ಎಂದರು. 2025-26 ಹಣಕಾಸು ವರ್ಷದಲ್ಲಿ ಭಾರತದ ರಕ್ಷಣಾ ರಫ್ತು ದಾಖಲೆಯ 38,424 ಕೋಟಿ ರೂಪಾಯಿಗೆ ತಲುಪಿದ್ದು ಹಿಂದಿನ ಹಣಕಾಸು ವರ್ಷಕ್ಕೆ ಹೋಲಿಸಿದರೆ 60%ಕ್ಕಿಂತ ಅಧಿಕ ಬೆಳವಣಿಗೆ ದಾಖಲಿಸಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಇಥಿಯೋಫಿಯಾ ಪ್ರವಾಸದಲ್ಲಿರುವ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅಡಿಸ್ ಅಬಾಬಾದಲ್ಲಿ ನಿನ್ನೆ ಇಥಿಯೋಫಿಯಾ ಪ್ರಧಾನಿ ಅಬಿಯಾ ಅಹಮದ್ ಅಲಿ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ವೈಯಕ್ತಿಕ ಶುಭ ಹಾರೈಕೆಗಳನ್ನು ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಹಂಚಿಕೆಯ ಅಭಿವೃದ್ಧಿಯ ಆಕಾಂಕ್ಷೆಗಳು ಮತ್ತು ದಕ್ಷಿಣ ಒಗ್ಗಟ್ಟನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಭಾರತ ಇಥಿಯೋಫಿಯಾ ದ್ವಿಪಕ್ಷೀಯ ಸಹಕಾರ ಗಣನೀಯವಾಗಿ ವೇಗ ಪಡೆದುಕೊಂಡಿದೆ ಎಂದಿದ್ದಾರೆ. ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿರುವ ಸಚಿವ ಎಸ್ ಜೈಶಂಕರ್, ಜಾಗತಿಕ ಬಿಕ್ಕಟ್ಟುಗಳು ಅಭಿವೃದ್ಧಿಶೀಲ ರಾಷ್ಟ್ರಗಳ ಮೇಲೆ ಬೀರುತ್ತಿರುವ ಪರಿಣಾಮವನ್ನು ಅಂತಾರಾಷ್ಟ್ರೀಯ ಸಮುದಾಯ ಕಡೆಗಣಿಸಲು ಸಾಧ್ಯವಿಲ್ಲದ ಕಾರಣ ಜಾಗತಿಕ ದಕ್ಷಿಣದ ಧ್ವನಿಯನ್ನು ಬಲವಾಗಿ ಪ್ರತಿಪಾದಿಸಲು ಭಾರತ ಮತ್ತು ಆಫ್ರಿಕಾದ ರಾಷ್ಟ್ರಗಳು ಒಟ್ಟಾಗಿ ಕೆಲಸ ಮಾಡಬೇಕು ಎಂದು ಕರೆ ನೀಡಿದರು. ನವದೆಹಲಿಯ ಜಂತರ್ ಮಂತರ್ನಲ್ಲಿ ಸಿಜೆಪಿ ಇಂದು ನಡೆಸಲು ಉದ್ದೇಶಿಸಿದ್ದ ಪ್ರತಿಭಟನೆಗೆ ದೆಹಲಿ ಪೊಲೀಸರು ಅನುಮತಿ ನಿರಾಕರಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ನಿನ್ನೆ ಮಾಹಿತಿ ನೀಡಿದ ದೆಹಲಿ ಜಂಟಿ ಪೊಲೀಸ್ ಆಯುಕ್ತರಾದ ನೂಪುರ್ ಪ್ರಸಾದ್, ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಅಥವಾ ಇತರ ಕಾರ್ಯಕ್ರಮಗಳನ್ನು ನಡೆಸಲು ಕನಿಷ್ಠ 10 ದಿನ ಮುಂಚಿತವಾಗಿ ಅರ್ಜಿ ಸಲ್ಲಿಸುವುದು ಕಡ್ಡಾಯವಾಗಿದೆ ಎಂದು ತಿಳಿಸಿದರು. ಪ್ರಸ್ತುತ ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿ, ಸಾರ್ವಜನಿಕ ಸುರಕ್ಷತೆ ಹಾಗೂ ನವದೆಹಲಿ ಭಾಗದ ಸಂಚಾರ ನಿಯಂತ್ರಣವನ್ನು ಗಮನದಲ್ಲಿಟ್ಟುಕೊಂಡು ಈ ಅನುಮತಿಯನ್ನು ನಿರಾಕರಿಸಲಾಗಿದೆ ಎಂದು ಜಂಟಿ ಕಮಿಷನರ್ ಸ್ಪಷ್ಟಪಡಿಸಿದ್ದಾರೆ. ಸಂಬಂಧಿತ ಪ್ರದೇಶದಾದ್ಯಂತ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಸೆಕ್ಷನ್ 163 ಜಾರಿಗೊಳಿಸಿ ಕಾನೂನು ಸುವ್ಯವಸ್ಥೆ ಮತ್ತು ಸಾರ್ವಜನಿಕ ಸುರಕ್ಷತೆಗಾಗಿ ಅಗತ್ಯ ನಿರ್ಬಂಧಗಳನ್ನು ಹೇರಲಾಗಿದೆ. ಭದ್ರತಾ ಕಾರಣಗಳಿಂದಾಗಿ ದೆಹಲಿ ಮೆಟ್ರೋ 45 ನಿಲ್ದಾಣಗಳಲ್ಲಿ ಸಂಜೆ 6 ಪ್ರವೇಶ ನಿರ್ಗಮನದ ಸೌಲಭ್ಯಗಳು ಲಭ್ಯವಿರುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ತಮಿಳುನಾಡು ಮತ್ತು ಪುದುಚೇರಿಯ 5 ವಿಧಾನಸಭಾ ಹಾಗೂ 1 ಲೋಕಸಭಾ ಕ್ಷೇತ್ರಗಳು ಸೇರಿದಂತೆ ಒಟ್ಟು 6 ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯ ಫಲಿತಾಂಶ ಪ್ರಕಟಗೊಂಡಿದ್ದು ಆಡಳಿತಾರೂಢ ಬಿಜೆಪಿ ಹಾಗೂ ಪ್ರಾದೇಶಿಕ ಪಕ್ಷಗಳು ಗೆಲುವು ಸಾಧಿಸಿವೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ನಂದಿಗ್ರಾಮ ಮತ್ತು ರಿಜಿಗ್ರಾಮ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರಿ ಅಂತರದ ಗೆಲುವು ದಾಖಲಿಸಿದೆ. ಅಸ್ಸಾಂನ ನಗಾಂವ್ ಲೋಕಸಭಾ ಉಪಚುನಾವಣೆಯಲ್ಲಿ ಬಿಜೆಪಿಯ ದೇವಶಿಸ್ ಶರ್ಮಾ ಗೆಲುವು ದಾಖಲಿಸಿದ್ದಾರೆ. ತಮಿಳುನಾಡಲ್ಲಿ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ನೇತೃತ್ವದ ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಪಕ್ಷ ಧಾರಾಪುರಂ ಮತ್ತು ಮಧುರಾಂತಕಂ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಿದೆ. ಇನ್ನು ಪುದುಚೇರಿಯಲ್ಲಿ ಎನ್ಡಿಎ ಮೈತ್ರಿಕೂಟದ ಭಾಗವಾಗಿರುವ ಅಖಿಲ ಭಾರತ ಎನ್ಆರ್ ಕಾಂಗ್ರೆಸ್ ಪಕ್ಷ ತಟ್ಟಂಚಾವಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವು ದಾಖಲಿಸಿ ತನ್ನ ಸ್ಥಳವನ್ನು ಉಳಿಸಿಕೊಂಡಿದೆ. ಅಸ್ಸಾಂನ ನಗಾಂವ್ ಲೋಕಸಭಾ ಕ್ಷೇತ್ರ ಹಾಗೂ ಪಶ್ಚಿಮ ಬಂಗಾಳದ ನಂದಿಗ್ರಾಮ ಮತ್ತು ರಿಜಿನಗರ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗಳ ಫಲಿತಾಂಶ ಬಿಜೆಪಿ ಹಾಗೂ ಎನ್ಡಿಎ ಮೈತ್ರಿಕೂಟದ ಸುಶಾಸನದ ಮೇಲಿನ ಜನರಿಗಿರುವ ಆಳವಾದ ಬಾಂಧವ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ

0: ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಕುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ 2025 ವಕ್ಫ್ ಸುಧಾರಣೆಗಳ ಕುರಿತ ಒಂದು ವರದಿ ಇಲ್ಲಿದೆ. ಈ ಹಿಂದೆ ವಕ್ಫ್ ಕಾಯ್ದೆಯ ಸೆಕ್ಷನ್ 40 ವಕ್ಫ್ ಮಂಡಳಿಗೆ ಯಾವುದೇ ಆಸ್ತಿಯನ್ನು ಸ್ವಯಂ ನಿರ್ಧಾರದ ಮೂಲಕ ವಕ್ಫ್ ಆಸ್ತಿ ಎಂದು ಘೋಷಿಸುವ ಅಧಿಕಾರವಿತ್ತು. ಇದರಿಂದಾಗಿ ನೋಂದಾಯಿತ ವಕ್ಫ್ ಆಸ್ತಿಗಳ ಸಂಖ್ಯೆಯಲ್ಲಿ ಭಾರೀ ಹೆಚ್ಚಳ ಕಂಡುಬಂದಿತ್ತು. 2013 2.07 ಲಕ್ಷ ಇದ್ದ ಈ ಆಸ್ತಿಗಳ ಸಂಖ್ಯೆ 8.72 ಲಕ್ಷಕ್ಕೆ ತಲುಪಿದೆ. ಈ ಪೈಕಿ ಸರ್ಕಾರಿ ಸ್ವಾಮ್ಯದ 5,973 ಆಸ್ತಿಗಳು ಸೇರಿರುವುದು ಗಂಭೀರ ಚಿಂತನೆಗೆ ಕಾರಣವಾಗಿತ್ತು. ಈ ಲೋಪದೋಷಗಳನ್ನು ಸರಿಪಡಿಸಲು ಜಾರಿಗೆ ತರಲಾಗಿರುವ ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಉಮೀದ್ ಕಾಯ್ದೆ ಎಂದು ಕರೆಯಲಾಗುತ್ತದೆ. ಈ ಹೊಸ ಕಾಯ್ದೆ ವಕ್ಫ್ ಮಂಡಳಿಯ ಏಕಪಕ್ಷೀಯ ಅಧಿಕಾರ ನೀಡುತ್ತಿದ್ದ ನಿಬಂಧನೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಿದೆ. ಇನ್ನು ಮುಂದೆ ಸರ್ಕಾರಿ ಭೂಮಿಯ ಮೇಲಿನ ಯಾವುದೇ ಹಕ್ಕುಗಳ ಪ್ರತಿಪಾದನೆಯನ್ನು ಕಲೆಕ್ಟರ್ಗಿಂತ ಹೆಚ್ಚಿನ ಶ್ರೇಣಿಯ ಅಧಿಕಾರಿಯೊಬ್ಬರು ಕೂಲಂಕುಷವಾಗಿ ಪರಿಶೀಲಿಸಬೇಕಾಗುತ್ತದೆ. ಜೊತೆಗೆ ವಕ್ಫ್ ನಿರ್ಧಾರಗಳ ವಿರುದ್ಧ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಇದೇ ಮೊದಲ ಬಾರಿ ನೇರ ಅವಕಾಶ ಕಲ್ಪಿಸಲಾಗಿದೆ. ಈ ಕಾನೂನಾತ್ಮಕ ಸುಧಾರಣೆಗಳ ಜೊತೆಗೆ ಸಮಗ್ರ ಡಿಜಿಟಲೀಕರಣ ಪ್ರಕ್ರಿಯೆಗಳು ಜೊತೆ ಜೊತೆಗೆ ನಡೆಯುತ್ತಿವೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಜಾರ್ಖಂಡ್ನ ದೇವ್ಘರ್ಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ದೇವ್ಘರ್ನ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ 2ನೇ ಘಟಿಕೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬಳಿಕ ದೇವ್ಘರ್ನ BBMT ಆಸ್ಪತ್ರೆಯಲ್ಲಿ ಆಯೋಜಿಸಲಾಗಿರುವ ಸೈನ್ಯ ಸಂಪರ್ಕ ಮೇಳಕ್ಕೂ ಉಪರಾಷ್ಟ್ರಪತಿಗಳು ಭೇಟಿ ನೀಡಲಿದ್ದಾರೆ. ಉತ್ತರ ಪ್ರದೇಶದಿಂದ ರಾಜ್ಯಸಭೆಗೆ ಭಾರತೀಯ ಜನತಾ ಪಕ್ಷದ 8 ಹಾಗೂ ಸಮಾಜವಾದಿ ಪಕ್ಷದ 2 ಅಭ್ಯರ್ಥಿಗಳು ಸೇರಿದಂತೆ ಒಟ್ಟು ಎಲ್ಲ 10 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಕುರಿತು ಉತ್ತರ ಪ್ರದೇಶ ವಿಧಾನಸಭಾ ವಿಶೇಷ ಕಾರ್ಯದರ್ಶಿ ಹಾಗೂ ಚುನಾವಣಾಧಿಕಾರಿ ಅಜಿತ್ ವರ್ಮಾ ದೃಢಪಡಿಸಿದ್ದಾರೆ. BJPಯಿಂದ ಧರಂಪಾಲ್ ಸಿಂಗ್, ಪ್ರಕಾಶ್ ಪಾಲ್, ಶ್ರುತಿ ಗಂಗ್ವಾರ್, ವಿದ್ಯಾಸಾಗರ್ ಸೋಂಕಾರ್, ಪ್ರಿಯಾಂಕ್ ರಾವತ್, ರಾಧಾಕಾಂತ್ ಓಜಾ, ಗೋಪಿಕೃಷ್ಣ ಮಾಂಡೆ ಮತ್ತು ರಾಮ್ ಪ್ರತಾಪ್ ಸಿಂಗ್ ಚೌಹಾಣ್ ರಾಜ್ಯಸಭೆ ಪ್ರವೇಶಿಸಿದರೆ ಸಮಾಜವಾದಿ ಪಕ್ಷದಿಂದ ರಾಮ್ ಗೋಪಾಲ್ ಯಾದವ್ ಹಾಗೂ ಧನ್ರಾಜ್ ಪರಿಮಲ್ ನಥ್ವಾನಿ ರಾಜ್ಯಸಭೆಗೆ ಅವಿರೋಧವಾಗಿ ಆಯ್ಕೆಯಾದ ಅಭ್ಯರ್ಥಿಗಳಾಗಿದ್ದಾರೆ. ಆಸ್ಟ್ರೇಲಿಯಾದ ಬರ್ಹಾಮ್ನಲ್ಲಿ ನಡೆಯುತ್ತಿರುವ ವಿಶ್ವ ಬೌಲ್ಸ್ ಚಾಂಪಿಯನ್ ಆಫ್ ಚಾಂಪಿಯನ್ಸ್ ಟೂರ್ನಿಯಲ್ಲಿ ಭಾರತದ ಪುತುಲ್ ಸೋನೋವಾಲ್ ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ ಪ್ರವೇಶಿಸುವ ಮೂಲಕ ಭಾರತಕ್ಕೆ ಈ ಟೂರ್ನಿಯಲ್ಲಿ ಮೊಟ್ಟ ಮೊದಲ ಪದಕವನ್ನು ಖಚಿತಪಡಿಸಿದ್ದಾರೆ. ಅಸ್ಸಾಂ ಮೂಲದ 43 ವರ್ಷದ ಸೋನೋವಾಲ್ ಕ್ವಾರ್ಟರ್ ಫೈನಲ್ನಲ್ಲಿ ಸಿಂಗಾಪುರದ ಹರಿಮನ್ ಯುಎನ್ ಅವರನ್ನು ಸೋಲಿಸಿ ಅಂತಿಮ 4ರ ಹಂತಕ್ಕೆ ತಲುಪಿದರು. 2026 ಏಷ್ಯನ್ ಲಾನ್ ಬಾಲ್ಸ್ ಚಾಂಪಿಯನ್ಶಿಪ್ನ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಸೋನೋವಾಲ್ ಚಿನ್ನದ ಪದಕ ಗೆದ್ದಿದ್ದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹದಿಹರೆಯದ ಹೆಣ್ಣು ಮಕ್ಕಳ ಸರ್ವಾಂಗೀಣ ವಿಕಸನದತ್ತ ಹೆಚ್ಚಿನ ಗಮನ ಹರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ರಕ್ಷಣಾ ವಲಯದಲ್ಲಿನ ಸ್ವಾವಲಂಬನೆಯೇ ಇಂದಿನ ರಾಷ್ಟ್ರೀಯ ಭದ್ರತೆ, ಸಚಿವ ರಾಜನಾಥ್ ಸಿಂಗ್. ಇಥಿಯೋಪಿಯಾ ಪ್ರಧಾನಿ ಅಬಿ ಅಹಮದ್ ಅವರೊಂದಿಗೆ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಮಾತುಕತೆ, ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆ. ಉತ್ತರ ಪ್ರದೇಶದಿಂದ BJPಯ 8, ಸಮಾಜವಾದಿ ಪಕ್ಷದ 2 ಸೇರಿ ಒಟ್ಟು 10 ಅಭ್ಯರ್ಥಿಗಳು ರಾಜ್ಯಸಭೆಗೆ ಅವಿರೋಧ ಆಯ್ಕೆ. ವಿಶ್ವ ಬೌಲ್ಸ್ ಚಾಂಪಿಯನ್ ಆಫ್ ಚಾಂಪಿಯನ್ಸ್ ಟೂರ್ನಿ, ಭಾರತದ ಪುತುಲ್ ಸೋನೋವಾಲ್ ಅವರಿಂದ ಮೊಟ್ಟ ಮೊದಲ ಪದಕ ಖಚಿತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಸಮಯ 7:45:10 ಟ್ಯೂನ್ ಮಾಡಿದ್ದೀರಿ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಇನ್ನೀಗ ಈ ಸಮಯದಲ್ಲಿ ಕೇಳೋಣ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ.
1: ಆಕಾಶವಾಣಿ ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ ವಾಣಿ.
3: ಕೇಳುಗರೆ ನಮಸ್ಕಾರ, ನಾನು ಡಾಕ್ಟರ್ ಶಿವಕುಮಾರ್ ಟಿ, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು, ಇಲ್ಲಿಯ ಸಹಾಯಕ ಪ್ರಾಧ್ಯಾಪಕ. ಇಂದು ನಾವು ಸಂಬಾರ ಪದಾರ್ಥಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇವುಗಳಿಗೆ ಅಡುಗೆ ಮನೆಯಲ್ಲಿ ವಿಶೇಷವಾದ ಸ್ಥಾನ ಇದೆ. ಇವು ಸುಗಂಧವನ್ನು ಹೊಂದಿದ್ದು ಆಹಾರಕ್ಕೆ ವಿಶೇಷವಾದ ರುಚಿಯನ್ನು ನೀಡುತ್ತೆ. ಇವು ಕೇವಲ ಆಹಾರಗಳಷ್ಟೇ ಅಲ್ಲ, ವಿಶೇಷ ಔಷಧೀಯ ಗುಣಗಳನ್ನು ಸಹ ಹೊಂದಿವೆ. ಅಂತಹ ಕೆಲವು ಸಂಬಾರ ಪದಾರ್ಥಗಳನ್ನ ಇಂದು ಪರಿಚಯ ಮಾಡಿಕೊಳ್ಳೋಣ ಬನ್ನಿ. ಮೊದಲಿಗೆ ಏಲಕ್ಕಿ. ಏಲಕ್ಕಿ ಬೀಜದಲ್ಲಿ ವಿಶಿಷ್ಟವಾದ ಒಂದು ತೈಲಾಂಶ ಇದೆ, ಆದ್ದರಿಂದ ಇದು ಸುಗಂಧಯುಕ್ತವಾಗಿದೆ. ಏಲಕ್ಕಿ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ. ಹೊಟ್ಟೆ ತೊಳೆದಂತಾಗಿ ವಾಂತಿ ಬರುವಂತಾದರೆ 3-4 ಏಲಕ್ಕಿ ಕಾಳುಗಳನ್ನ ಬಾಯಲ್ಲಿ ಹಾಕಿಕೊಂಡು ಅದರ ರಸವನ್ನ ಆಸ್ವಾದಿಸುತ್ತಿದ್ರೆ ವಾಂತಿ ಕಡಿಮೆ ಆಗುತ್ತೆ. ಅಸ್ತಮಾ ಇರುವವರು ಉಸಿರಾಟಕ್ಕೆ ತೊಂದರೆ ಆದರೆ ಏಲಕ್ಕಿ ಸೇವಿಸುವುದರಿಂದ ಉಸಿರಾಟ ಸರಾಗ ಆಗುತ್ತೆ, ಹಾಗೂ ಕೆಮ್ಮು ಸಹ ಕಡಿಮೆ ಆಗುತ್ತೆ. ಸುಸ್ತು, ಬಾಯಿ ಒಣಗುವುದು ಇಂತಹ ಲಕ್ಷಣಗಳಿದ್ದರೆ ಏಲಕ್ಕಿ ಪುಡಿಯನ್ನು ನೀರಿನಲ್ಲಿ ಮಿಶ್ರ ಮಾಡಿ ಸೇವಿಸಬೇಕು. ವಿಶೇಷ ಭೋಜನದ ನಂತರ ತಾಂಬೂಲದೊಂದಿಗೆ ಏಲಕ್ಕಿಯನ್ನು ಸೇವಿಸಿದರೆ ಆಹಾರ ಶೀಘ್ರವಾಗಿ ಪಚನ ಆಗುತ್ತೆ, ಹಾಗೂ ಇದರ ಸುಗಂಧದಿಂದಾಗಿ ಮನಸ್ಸು ಉಲ್ಲಸಿತವಾಗುತ್ತೆ. ಊಟದ ನಂತರ ಏಲಕ್ಕಿಯನ್ನು ಸೇವಿಸುವುದರಿಂದ ಆಹಾರದಲ್ಲಿರುವ ವಿಷ ಅಂಶಗಳು ಅಂದರೆ ಕೈ ಮೊಸಗು ಇನ್ನಿತರ ಕೃತ್ರಿಮ ವಿಷಗಳು ಪ್ರಭಾವ ಬೀರುವುದಿಲ್ಲ ಅಂತ ಜನಪದೀಯರಲ್ಲಿ ಇವತ್ತು ನಂಬಿಕೆ ಇದೆ. ಇನ್ನೊಂದು ಮೆಣಸು. ಕಾಳು ಮೆಣಸು ಸೇವಿಸಲು ಖಾರವಾದ ರುಚಿಯನ್ನು ಹೊಂದಿದ್ರೂ ನಂತರ ಮಧುರವಾಗಿ ಬದಲಾಗುತ್ತೆ. ಈ ವಿಶಿಷ್ಟ ಗುಣವನ್ನ ಆಯುರ್ವೇದದಲ್ಲಿ ಮಧುರ ವಿಭಾಗ ಅಂತ ಕರೆದಿದ್ದಾರೆ. ಮೂಲವ್ಯಾಧಿ ಗ್ಯಾಸ್ಟ್ರಿಕ್ ಇರುವಂತಹವರು ದಿನನಿತ್ಯ ಅಡಿಗೆ ತಯಾರಿಸುವಾಗ ಮೆಣಸಿನಕಾಯಿ ಬದಲಿಗೆ ಕಾಳು ಮೆಣಸನ್ನು ಉಪಯೋಗಿಸುವುದು ಸೂಕ್ತ. ಮಾಂಸಾಹಾರ ಹಾಗೂ ಇತರ ಮಸಾಲಾ ಪದಾರ್ಥಗಳ ತಯಾರಿಕೆಯಲ್ಲಿ ಇದನ್ನ ಬಳಸಿದ್ರೆ ಸುಲಭವಾಗಿ ಜೀರ್ಣವಾಗುತ್ತೆ. ಜಂತು ಬಾಧೆ ಇರುವಂತಹವರು 4-5 ಮೆಣಸಿನಕಾಳಿನ ಪುಡಿಯನ್ನ ಜೇನುತುಪ್ಪದೊಂದಿಗೆ ಖಾಲಿ ಹೊಟ್ಟೆಯಲ್ಲಿ 10 ದಿನಗಳವರೆಗೆ ಸೇವಿಸ್ತಾ ಬಂದರೆ ಜಂತುಗಳ ಬಾಧೆ ಕಡಿಮೆ ಆಗುತ್ತೆ. ಅಜೀರ್ಣದಿಂದ ಹೊಟ್ಟೆ ನೋವು ಬಂದಿದ್ರೆ 4-5 ಕಾಳು ಮೆಣಸಿನ ಕಷಾಯವನ್ನು ಸಹ ಕುಡಿಬಹುದು. ಚಕ್ಕೆ. ಕೆಲವು ಪ್ರಾಂತ್ಯಗಳಲ್ಲಿ ಚಕ್ಕೆಗೆ ದಾಲ್ಚಿನ್ನಿ ಅಂತಲೂ ಕರೀತಾರೆ. ಇದರ ರುಚಿ ಮಧುರ ಮಿಶ್ರಿತವಾಗಿದ್ದು ಸುಲಭವಾಗಿ ಜೀರ್ಣವಾಗುತ್ತೆ. ಉಷ್ಣ ಗುಣವನ್ನು ಹೊಂದಿರುವುದರಿಂದ ಕಫಾವ್ಯಾಧಿಗಳಲ್ಲಿ ಉತ್ತಮವಾದ ಪಥ್ಯ ಇದು. ಇದರ ಕಷಾಯವನ್ನು ಸೇವಿಸಿದರೆ ದೇಹದಲ್ಲಿರುವ ಕಫ ಕರಗಿ ಹೊರಬರುತ್ತೆ. ದಾಲ್ಚಿನ್ನಿಯು ಯಕೃತ್ತಿನ ಕಾರ್ಯಕ್ಷಮತೆಯನ್ನು ಸಹ ಹೆಚ್ಚಿಸುತ್ತೆ ಅಂತ ಇತ್ತೀಚಿನ ಸಂಶೋಧನೆಗಳಿಂದ ದೃಢಪಟ್ಟಿದೆ. ಇದು ರಕ್ತದಲ್ಲಿನ ಬಿಳಿ ರಕ್ತ ಕಣಗಳನ್ನು ಸಹ ಹೆಚ್ಚಿಸಿ ರೋಗ ನಿರೋಧಕ ಶಕ್ತಿಯನ್ನು ನೀಡುತ್ತೆ. ಕಂಠದ ಮಾಧುರ್ಯತೆಯನ್ನು ಹೆಚ್ಚು ಮಾಡುತ್ತೆ. ಕಾಮೋತ್ತೇಜಕ, ಬಿಕ್ಕಳಿಕೆಯನ್ನು ಸಹ ಕಂಟ್ರೋಲ್ ಮಾಡುತ್ತೆ. ಜ್ವರ, ಅಜೀರ್ಣ, ಚರ್ಮವ್ಯಾಧಿಗಳಲ್ಲಿ ಇದೊಂದು ಉತ್ತಮವಾದ ಮನೆಮದ್ದು. ಆದ್ದರಿಂದ ಚಕ್ಕೆಯನ್ನು ನಿಯಮಿತವಾಗಿ ಆಹಾರದೊಂದಿಗೆ ಉಪಯೋಗಿಸಬೇಕು. ಗಸಗಸೆ. ಇದರ ಮೋಹಕ ರುಚಿಗೆ ಮನಸೋಲದವರೇ ಇಲ್ಲ. ಮದಕಾರಿ ಅಂಶಗಳನ್ನು ಹೊಂದಿರುವ ಕಾರಣ ಗಸಗಸೆಯನ್ನು ಶುದ್ಧೀಕರಿಸಿ ಅದರಲ್ಲಿರುವ ಮದಕಾರಿ ಅಂಶಗಳನ್ನು ಬೇರ್ಪಡಿಸಿದ ನಂತರವೇ ಮಾರಾಟ ಮಾಡುವ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ. ಗಸಗಸೆಯು ನಾವು ಸೇವಿಸಿದ ಆಹಾರವು ಸಂಪೂರ್ಣವಾಗಿ ದೇಹಗತವಾಗಲು ಸಹಕಾರಿಯಾಗುತ್ತೆ. ಆಯುರ್ವೇದದಲ್ಲಿ ಈ ಗುಣವನ್ನು ಗ್ರಾಹಿ ಅಂತ ಕರೀತಾರೆ. ನಿದ್ರಾಲ್ಪತೆ ಇರುವವರಿಗೆ ಇದೊಂದು ಸೂಕ್ತವಾದ ಪಥ್ಯ. ಗಸಗಸೆ ಹಣ್ಣಿನಿಂದ ಪ್ರಬಲವಾದ ನೋವು ನಿವಾರಕ ಅಂಶವನ್ನು ಬೇರ್ಪಡಿಸಿ ನೋವು ನಿವಾರಕವಾಗಿ ಇಂದು ಆಧುನಿಕ ವೈದ್ಯ ಪದ್ಧತಿಯಲ್ಲೂ ಸಹ ಉಪಯೋಗಿಸ್ತಾರೆ. ಒಣಕೆಮ್ಮು ಇದ್ದರೆ ಗಸಗಸೆಯ ಕಷಾಯ ಸೇವಿಸುವುದು ಸೂಕ್ತ. ಇದರಲ್ಲಿ ನೋವು ನಿವಾರಕ ಅಂಶ ಇರುತ್ತೆ, ಕಾಮೋತ್ತೇಜಕ ಗುಣಗಳಿರುತ್ತೆ. ಮೈಕೈ ನೋವಿದ್ದಾಗ ಗಸಗಸೆಯನ್ನ ಹಾಲಿನೊಂದಿಗೆ ಸೇವಿಸಬೇಕು. ಹೆಚ್ಚಾಗಿ ಉಪಯೋಗಿಸಿದಲ್ಲಿ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟು ಮಾಡುವುದರಿಂದ ಗಸಗಸೆಯನ್ನ ಅಲ್ಪ ಪ್ರಮಾಣದಲ್ಲಿ ಮಾತ್ರ ಬಳಸಬೇಕು. ಸ್ವಲ್ಪ ಹುರಿದ ನಂತರ ಬಳಸಿದರೆ ಮದಕಾರಿ ಗುಣಗಳಂತಹ ಅಡ್ಡ ಪರಿಣಾಮಗಳು ಕಡಿಮೆ ಆಗುತ್ತೆ. ಹೀಗೆ ಸಾಂಬಾರ ಪದಾರ್ಥಗಳು ಆಹಾರದ ರುಚಿಯನ್ನು ಹೆಚ್ಚಿಸುವುದರ ಜೊತೆಗೆ ಆಹಾರ ಜೀರ್ಣವಾಗಲು ಹಾಗೂ ದೇಹಗತವಾಗಲು ಸಹಕಾರಿಯಾಗಿವೆ. ಸಾಂಬಾರ ಪದಾರ್ಥಗಳಲ್ಲಿ ಪೋಷಕಾಂಶಗಳು ಕಡಿಮೆ ಇದ್ದರೂ ಸಹ ಈ ಗುಣಗಳಿಂದಾಗಿ ನಮ್ಮ ಹಿರಿಯರು ಸಾಂಬಾರ ಪದಾರ್ಥಗಳನ್ನು ನಿತ್ಯ ಆಹಾರದೊಂದಿಗೆ ಅಲ್ಪ ಪ್ರಮಾಣದಲ್ಲಿ ಬಳಸುವುದನ್ನು ರೂಢಿಸಿಕೊಂಡು ಬಂದಿದ್ದಾರೆ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಮಸಾಲೆಗಳಲ್ಲಿ ಔಷಧೀಯ ಗುಣಗಳ ಬಗ್ಗೆ ಮಾಹಿತಿ ನೀಡಿದವರು ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಶುಭೋದಯ ಕರ್ನಾಟಕದಲ್ಲಿ ಭಾವಗೀತೆಗಳ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಕೇಳುಗರೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇನ್ನೀಗ ಕೇಳೋಣ ಮೈಸೂರು ಅನಂತಸ್ವಾಮಿಯವರ ಧ್ವನಿಯಲ್ಲಿ ಎಂ ಗೋಪಾಲಕೃಷ್ಣ ಅಡಿಗರ ರಚನೆ.
4: ನಗು ನನ್ನಲ್ಲೇ ನೀ

ಭಾವಗೀತೆಗಳನ್ನು ಕೇಳ್ತಿದ್ದೀರಿ ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ. ಇನ್ನು ಸಂದೇಶಗಳ ಜೊತೆ ಜೊತೆಗೆ ನಮ್ಮ ಜೊತೆಯಾಗಿರುವಂತಹ ನಮ್ಮ ಪ್ರೀತಿಯ ಕೇಳುಗರು ಯಾರ್ಯಾರು ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದಾರೆ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳಿ ಹೇಳ್ತಾ ಇದ್ದಾರೆ, ಪ್ರಸಾರವಾದಂತಹ ಭಕ್ತಿಗೀತೆಗಳು ಇಷ್ಟ ಆಯಿತು ಅಂತ ಹೇಳಿ ಹೇಳ್ತಾ ಇದ್ದಾರೆ, ಹಾಗೆ ಇನ್ನೊಂದಷ್ಟು ಹಾಡುಗಳು ಮೂಡಿ ಬರಬಹುದಾ ಇಂದಿನ ಕಾರ್ಯಕ್ರಮಗಳಲ್ಲಿ ಅಂತ ಕೂಡ ಕೇಳ್ತಾ ಇರುವಂತಹ ನಮ್ಮ ಕೇಳುಗರಿದ್ದಾರೆ. ಇಂದಿನ ವಿಶೇಷ ಏನು ಅಂತ ಹೇಳಿ ಕಾಯ್ತಾ ಇದ್ದೀವಿ ಅಂತ ಹೇಳಿ ಕೇಳ್ತಿದ್ದಾರೆ ಎಲ್ಲ ಕೇಳುಗರು. ಯಾರ್ಯಾರು? ಅರುಣಾ ಮೈತ್ರಿ ಜೆ ಸಿ ನಗರದ ಪೋಸ್ಟ್ ಆಫೀಸ್ ರಸ್ತೆಯಿಂದ ನಮ್ಮ ಜೊತೆಯಾಗಿದ್ದಾರೆ. ಹಾಗೆ ಹೊನ್ನೂರಲ್ಲಿ ಅವರು, ಅನಂತಕುಮಾರ್ ಅರಸು ಅವರು, ಹಾಗೆ ಶಿವಲಿಂಗಪ್ಪ ಭದ್ರೆ, ಭಾಗ್ಯ ಜ್ಯೋತಿ ಹಾಗೂ ಅವರ ಬಂಧು ಮಿತ್ರರು ಭಾಗ್ಯ ಲಕ್ಷ್ಮಿಯವರು ರಾಜಾಜಿನಗರದಿಂದ, ಹಾಗೆ ಜಗದೀಶ್ವರಾಚಾರ್ ಅವರು, ಅಂಕುಶ್ ದೀಪ ಮಹಾದೇವ್ ಗುಮ್ಟಿಯವರು ಬನಹಟ್ಟಿಯ ನಮ್ಮ ಕೇಳುಗರು, ಹಾಗೆ ಹನುಮಂತಪ್ಪ ಹುಲಿಗಿಮ್ಮನವರವರು ಅಕ್ಷಯ ಪಾರ್ಕ್ ಗೋಕುಲ ರೋಡ್ ಇಲ್ಲಿಂದ ಹುಬ್ಬಳ್ಳಿಯ ನಮ್ಮ ಕೇಳುಗರು ಇವರು, ಹಾಗೆಯೇ ಎಸ್ ರಾಜು ಅವರು ಚಿಕ್ಕ ಅಂಕನಹಳ್ಳಿಯ ನಮ್ಮ ಕೇಳುಗರು, ಕಡಗಂಚಿಯ ಧರ್ಮಣ್ಣ ಧನ್ನಿಯವರು, ಕಲಬುರ್ಗಿಯ ಚಂದು ಲಾಲ್ ಅವರು, ಗಗನ್ ರಾಜ್ಕುಮಾರ್ ಮಾರಿ ಕಣಿವೆಯ ನಮ್ಮ ಕೇಳುಗರು, ಹಾಗೆ ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಬಸಯ್ಯ ಸ್ವಾಮಿ ಶಿವಕುಮಾರ್ ಸ್ವಾಮಿ ಬೀದರ್ ಇಮಾಮಾಬಾದ್ನಿಂದ, ಇಂಡಿ ತಾಲೂಕಿನ ಹಿಂಗಣಿಯ ಚಿದಾನಂದ ಪತ್ತಾರ ಅವರು, ಹಾಗೆ ಶ್ರೀಶೈಲ ಆದಿತ್ಯ ಶಿವಲೀಲಾ ಹಾಗೂ ತೇಲಿ ಮನೆಯವರ ಸಂದೇಶ ನಮ್ಮನ್ನು ತಲುಪಿರೋದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ, ಹಾಗೆ ಹಿತೇಂದ್ರ ಅವರು ಅಸ್ಸಾಂನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಮತ್ತು ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದ ನಮ್ಮ ಕೇಳುಗರು, ಹಾಗೆಯೇ ಸಕಲ ಹಿರಿಯರ ಶುಭಾಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ಸಿರಿಗೆರೆಯ ಉಮೇಶ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಗಾನಸುಮ ಅವರು ಪಟ್ಟ ಸೋಮನಹಳ್ಳಿಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು, ಹಾಗೆ ನಳಿನ ಲಂಕೇಶ್ ವಿಜಯನಗರದ ನಮ್ಮ ಕೇಳುಗರು, ಪ್ರಶಾಂತ್ ಸ್ನೇಹ ಆರ್ಯನ್ ಧೀಮಂತ್ ಮಯೂರನಗರ ತುಮಕೂರಿನ ನಮ್ಮ ಕೇಳುಗರು, ಹಾಗೆ ಬ್ಯಾಡಗಿ ತಾಲೂಕು ಮೂಟೆಬೆನ್ನೂರ ಗ್ರಾಮದ ಗುರುಬಸಪ್ಪ ಮಾಗಳ ಹಾಗೂ ಶೋಭಾ ಮಾಗಳ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ವಿಜಯಕುಮಾರ್ ಆರಾಧ್ಯ ರಕ್ಷಿತಾ ಪಾರ್ವತಿ ಇವರು ಹಳೆಯೂರು ಕಾಕನಕೋಟೆಯ ನಮ್ಮ ಕೆಳಗರು, ಚನ್ನಪಟ್ಟಣದ ತೀರ್ಥೇಶ್ ಅವರು, ಮುದ್ದಾ ಮಹೇಶ್ ಗಣೇಶ್ ರಶ್ಮಿ ಶಾಂಭವಿ ಎಲ್ಲ ಕೆಳಗರು, ಬೀದರ್ನ ಗಣೇಶ ನಗರದಿಂದ, ಹಾಗೆ ಮೇಘ ಧ್ರುವ ಭಟ್ನಿ ಕೇಶವಪುರ ಹುಬ್ಬಳ್ಳಿ ಇಲ್ಲಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಆ ಭಟ್ನಿ ಅನ್ನೋದು ನಿಮ್ಮ

ಸರ್ನೇಮ್ ಅಂತ ಹೇಳಿ ಅಂದ್ಕೊಳ್ತೀನಿ. ಹಾಗಾಗಿ ಮಧ್ಯ ಒಂದು ಚಿಕ್ಕ ಸ್ಪೇಸ್ ಕೊಟ್ಟರೆ ಓದೋದಕ್ಕೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಹಾಗೆ ಎಲ್ಲೋ ಒಂದು ಕಡೆ ಅಸಂಬದ್ಧವಾಗಿ ಅದು ಕೇಳಿಸಬಹುದು. ಹಾಗಾಗಿ ನಿಮ್ಮ ಹೆಸರು ಸರ್ನೇಮು, ಒಂದೊಂದು ಸಾರಿ ಅದು ಊರೋ ಅಥವಾ ನಿಮ್ಮ ಸರ್ನೇಮೋ ಅನ್ನುವಂತಹ ಒಂದು ದ್ವಂದ್ವ ಆಗುತ್ತೆ. ಹಾಗಾಗಿ ಸಂದೇಶದ ಮಧ್ಯದಲ್ಲಿ ಅಂದರೆ ನಿಮ್ಮ ಹೆಸರು, ಸ್ಥಳ, ಹಾಗೆ ನಿಮಿಷದ ಕೋರಿಕೆ ಹಾಡುಗಳೇನಾರಿದ್ರೆ ಎಲ್ಲದರ ಮಧ್ಯೆ ಒಂದೊಂದು ಸ್ಪೇಸ್ ಕೊಟ್ಟರೆ ನಮಗೆ ಓದೋದಕ್ಕೆ ಅನುಕೂಲ ಆಗುತ್ತೆ, ಹಾಗೆ ತಪ್ಪುಗಳು ಕೂಡ ಆಗೋದಿಲ್ಲ. ಮತ್ತು ಮಲ್ಲೇಶ್ವರಂನಿಂದ ಸಂದೇಶ ಕಳಿಸಿದ್ರೆ ಸಂಪತ್ ಲಕ್ಷ್ಮಿಯವರು ಸಹಕಾರ ನಗರದಿಂದ ಸಂದೇಶವನ್ನು ಕಳಿಸಿರುವ ನಮ್ಮ ಕೇಳುಗರು ಯಾರು, ಹಿರೇಮಠ್, ವಿಶಾಲ ಹಿರೇಮಠ್ ಅವರು, ಹಾಗೆ ಮತ್ತಾರು, ಕವಿತಾ ಶ್ರೀನಿವಾಸ್ ವೈಎಸ್ ಕಾಲೋನಿ ಧಾರವಾಡದ ನಮ್ಮ ಕೇಳುಗರು, ಇನ್ನು ನಾಗರತ್ನ ಅವರು ಕಾರ್ಯಕ್ರಮಗಳನ್ನು ಕೇಳ್ತಾ ಅವರ ಸಂದೇಶಗಳ ಜೊತೆಗೆ ಜೊತೆಯಾಗಿದ್ದಾರೆ. ಹೌದು, ಕಾರ್ಯಕ್ರಮವನ್ನು ಆಲಿಸ್ತಾ ಪ್ರತಿಯೊಂದು ಗೀತೆಗೂ ಹಾಗೆ ಮಾತಿಗೂ ಕೂಡ ತಮ್ಮ ಅಭಿಪ್ರಾಯವನ್ನು ಸೂಚಿಸಿ ಪೂರ್ತಿ ನಾವು ಕಿವಿಗೇನೆ, ನಮ್ಮ ಕಿವಿಯನ್ನು ರೇಡಿಯೋಗೇನೆ ಕೊಟ್ಬಿಟ್ಟಿದ್ದೀವಿ, ನೆಟ್ಬಿಟ್ಟಿದ್ದೀವಿ ರೇಡಿಯೋದಲ್ಲಿ ನಮ್ಮ ಕಿವಿ ಅಂತ ಹೇಳಿ ಪ್ರತಿನಿತ್ಯ ನಮಗೆ ಸಂದೇಶಗಳನ್ನು ಕಳಿಸುವಂತಹ ನಮ್ಮ ವಿವಿಧ ಭಾರತೀಯ ಅಭಿಮಾನಿಗಳು. ಹಾಗೆ ಮತ್ತಾರು, ದಿಲೀಪ್ ದೊಡ್ಮನಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮಂಜುನಾಥ್ ಹೂಗಾರ್, ಅಖಿಲೇಶ್ ಮಹಾಂತಿ ನಮ್ಮ ಕೇಳುಗರು, ಮತ್ತು ಮಾದಯ್ಯ, ಪಂಕಜ, ಶಶಿಕಲಾ, ದಿನೇಶ್, ಲಿಖಿತ, ವಿದ್ವತ್, ಮಮತಾ, ಸಿದ್ದೇಶ್ ಅತ್ತಿಪಟ್ಟೂರಿನಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕೆ ಪಿ ಸಂಪತ್ಕುಮಾರ್ ಶಿರಾಳಕೊಪ್ಪದಿಂದ, ಜ್ಯೋತಿ ಮೌನೇಶ್ ಪತ್ತಾರ್ ಗದಗ ಜಿಲ್ಲೆಯಿಂದ, ರಮೇಶ್ ಶಿವಪುತ್ರ ಚೌಗಲ ಅವರ ಸಂದೇಶ ಬಂದಿದೆ. ಹಾಗೆ ಕಬಾಡಿ ವಿನುತಾ ರವಿ, ಕಿಶನ್ ಹರ್ಷ ಮಾಗಡಿ ರಸ್ತೆಯಿಂದ ನಮಗೆ ಸಂದೇಶ ಕಳಿಸಿದರೆ, ಶ್ರುತತ್ ಮುಳೆ ಅವರು ನೇತಾಜಿ ರಸ್ತೆ ನ್ಯಾಮತಿಯಿಂದ, ಪುಷ್ಪ ಶಾನುಭೋಗರ್ ಗದಗದಿಂದ, ಹಾಗೆ 93542 ಇಲ್ಲಿಂದ ಬಂದಿದೆ ಜಯ ಅವರು ಸಂದೇಶವನ್ನು ಕಳಿಸಿರುವಂಥದ್ದು. ಆಳಂದದ ಶ್ರೀಶಾ, ಶೀತಲ್, ಶಿವಕುಮಾರ್, ಬಸವರಾಜ್, ದಾಕ್ಷಾಯಣಿ, ಚೆನ್ನವೀರಯ್ಯ ಹಿರೇಮಠ ಇವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಬಾದಾಮಿ ತಾಲೂಕು ಕೆರೂರ ಪಟ್ಟಣದ ಆರ್ನವ್ ಕುಬೇರ್ ಬಂಗಾರಿಯವರು, ಹಾಗೆ ಇಟ್ಟಮಡುವಿನಿಂದ ಸಂದೇಶ ಬಂದಿದೆ, ಮತ್ತು ಸೌಮ್ಯ ಮಂಜುನಾಥ್ ಬೇಸಗರಹಳ್ಳಿಯಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಎಲ್ಲರ ಸಂದೇಶಗಳನ್ನು ಓದುವಂತಹ ಪ್ರಯತ್ನ ಮಾಡಿದ್ದೀನಿ. ನೀವು ಕಾರ್ಯಕ್ರಮಗಳನ್ನು ಕೇಳ್ತಾ ಕೇಳ್ತಾ ಸದಾ ನಮ್ಮ ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮಗಾಗಿ ಸದಾ ಮಾಹಿತಿಯನ್ನು ಮನರಂಜನೆಯನ್ನು ಹೊತ್ತು ತರುತ್ತೆ. ಕೇಳ್ತಾ ಇರಿ, ಜೊತೆಯಾಗಿರಿ. ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಸಂದೇಶಗಳ ಓದುವಿಕೆಯೊಂದಿಗೆ ಭಾವಗೀತೆಗಳ ಪ್ರಸಾರ ಶುಭೋದಯ ಕರ್ನಾಟಕದಲ್ಲಿ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಸಮಯ 8ಕ್ಕೆ ನಾವು ಸಮೀಪಿಸಿಬಿಟ್ಟಿದ್ದೀವಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು ಮೂಡಿಬರುತ್ತೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಹದಿಹರೆಯದ ಹೆಣ್ಣು ಮಕ್ಕಳ ಆರೋಗ್ಯ, ಪೋಷಣೆ ಮತ್ತು ಸರ್ವಾಂಗೀಣ ವಿಕಸನದತ್ತ ಹೆಚ್ಚಿನ ಗಮನ ಹರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕುರಿತ ಎರಡು ದಿನಗಳ ರಾಷ್ಟ್ರೀಯ ಇಲಾಖಾ ಶೃಂಗಸಭೆಯ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಪ್ರಸ್ತುತ ಯುಗದಲ್ಲಿ ರಾಷ್ಟ್ರೀಯ ಭದ್ರತೆಯ ಪರಿಕಲ್ಪನೆ ಸಂಪೂರ್ಣವಾಗಿ ಬದಲಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಕೇವಲ ಸಶಸ್ತ್ರ ಪಡೆಗಳ ಬಲದಿಂದ ಮಾತ್ರವಲ್ಲದೆ ರಕ್ಷಣಾ ವಲಯದಲ್ಲಿನ ಸ್ವಾವಲಂಬನೆಯಿಂದಲೂ ರಾಷ್ಟ್ರೀಯ ಭದ್ರತೆ ನಿರ್ಧಾರವಾಗುತ್ತದೆ ಎಂದು ಪ್ರತಿಪಾದಿಸಿದ್ದಾರೆ. ಉತ್ತರ ಪ್ರದೇಶದಿಂದ ರಾಜ್ಯಸಭೆಗೆ ಭಾರತೀಯ ಜನತಾ ಪಕ್ಷದ 8 ಹಾಗೂ ಸಮಾಜವಾದಿ ಪಕ್ಷದ 2 ಅಭ್ಯರ್ಥಿಗಳು ಸೇರಿದಂತೆ ಒಟ್ಟು ಎಲ್ಲ 10 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಕುರಿತು ಉತ್ತರ ಪ್ರದೇಶ ವಿಧಾನಸಭಾ ವಿಶೇಷ ಕಾರ್ಯದರ್ಶಿ ಹಾಗೂ ಚುನಾವಣಾಧಿಕಾರಿ ಅಜಿತ್ ವರ್ಮಾ ದೃಢಪಡಿಸಿದ್ದಾರೆ. ಮೈಸೂರಿನ ಬೈಲಕುಪ್ಪೆ ಧರ್ಮಗುರು 14ನೇ ದಲೈಲಾಮಾ ಭೇಟಿ ಕುರಿತಂತೆ ಸಮಾಲೋಚಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರೀಯ ಟಿಬೆಟಿಯನ್ ಆಡಳಿತದ ದಕ್ಷಿಣ ವಲಯದ ಪ್ರಧಾನ ಪ್ರತಿನಿಧಿ ಜಿಗ್ಮೆ ಸುಲ್ತ್ರಿಮ್ ಅವರೊಂದಿಗೆ ಸಭೆ ನಡೆಸಲಿದ್ದಾರೆ. ವಿಪಿ ರಾಮ್ಜಿ ಯೋಜನೆಯಡಿ ಅತಿಸಣ್ಣ ಹಾಗೂ ಸಣ್ಣ ರೈತರ ಕಲ್ಯಾಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ವೈಯಕ್ತಿಕ ಸೌಲಭ್ಯ ಕಾಮಗಾರಿಗಳನ್ನು ಚುರುಕುಗೊಳಿಸುವಂತೆ ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ

ಡಾಕ್ಟರ್ ಎಸ್ ಆಕಾಶ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನವದೆಹಲಿಯ ಜಂತರ್ ಮಂತರ್ನಲ್ಲಿ ಸಿಜೆಪಿ ಇಂದು ನಡೆಸಲು ಉದ್ದೇಶಿಸಿದ್ದ ಪ್ರತಿಭಟನೆಗೆ ದೆಹಲಿ ಪೊಲೀಸರು ಅನುಮತಿ ನಿರಾಕರಿಸಿದ್ದಾರೆ. ಸಂಬಂಧಿತ ಪ್ರದೇಶದಾದ್ಯಂತ ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿಯ ಸೆಕ್ಷನ್ 163 ಜಾರಿಗೊಳಿಸಿ ಕಾನೂನು ಸುವ್ಯವಸ್ಥೆ ಮತ್ತು ಸಾರ್ವಜನಿಕ ಸುರಕ್ಷತೆಗಾಗಿ ಅಗತ್ಯ ನಿರ್ಬಂಧಗಳನ್ನು ಹೇರಲಾಗಿದೆ. ಆಸ್ಟ್ರೇಲಿಯಾದ ಬರ್ಹಾಮ್ನಲ್ಲಿ ನಡೆಯುತ್ತಿರುವ ವಿಶ್ವ ಬೌಲ್ಸ್ ಚಾಂಪಿಯನ್ ಆಫ್ ಚಾಂಪಿಯನ್ಸ್ ಟೂರ್ನಿಯಲ್ಲಿ ಭಾರತದ ಪುತುಲ್ ಸೋನೋಪಾಲ್ ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ ಪ್ರವೇಶಿಸುವ ಮೂಲಕ ಭಾರತಕ್ಕೆ ಈ ಟೂರ್ನಿಯಲ್ಲಿ ಮೊಟ್ಟಮೊದಲ ಪದಕವನ್ನು ಖಚಿತಪಡಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: क्या आपको किसी सरकारी विभाग से जुड़ी कोई शिकायत दर्ज करनी है?
1: तो आपकी सहायता करेगी भारत सरकार के प्रशासनिक सुधार और लोक शिकायत विभाग के सीपी ग्राम्स पोर्टल पर समाधान दीदी।
0: समाधान दीदी 22 भारतीय भाषाओं में आपकी बात सुनती और समझती है। आपको बस अपनी शिकायत को बोलना है। समाधान दीदी की AI तकनीक आपकी शिकायत को सीधे सही मंत्रालय तक पहुंचाती है।
1: आज ही www.pjportal.gov.in पर जाएं और अपनी शिकायत दर्ज करें।
0: सारी शिकायतों का समाधान सीपी ग्राम्स की समाधान दीदी।
2: ಓ ಮನೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
3: ಹಾಗೆ ಹೇಳು ಮತ್ತೆ.
2: ನಿರ್ಮಾ ಶುದ್ಧ ಉಪ್ಪು.
4: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
5: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
6: ಆತ್ಮೀಯ ಕೇಳುಗರೆಲ್ಲರಿಗೂ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನ ಹೇಳ್ತಾ ಜೊತೆಯಾಗ್ತಾ ಇದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್.

ಸವಾರಿ ಚಿತ್ರದ ಗೀತೆ ಮುಡಿಬಂತು. ಕಾರ್ತಿಕ್ ಹಾಗೂ ರೀಟಾ ಅವರ ಧ್ವನಿಗಳಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ಮಣಿಕಾಂತ್ ಕದ್ರಿಯವರ ಸ್ವರ ಸಂಯೋಜನೆ ಇತ್ತು. ಆತ್ಮೀಯ ಕೇಳುಗರೆ, ಈ ದಿನ ಯಾರ ಜನ್ಮದಿನ ಅಂತ ಹೇಳಿ ನೋಡಿದಾಗ ಮೂಕಜ್ಜಿಯ ಕನಸುಗಳು ಏನೇನಿತ್ತು ಎಲ್ಲವನ್ನ ಕೂಡ ನಮ್ಮ ಕನ್ನಡಿಗರಿಗೆ ಪರಿಚಯಿಸಿದಂತಹ ನಮ್ಮ ಕನ್ನಡ ಶ್ರೀಮಂತವನ್ನು, ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದಂತಹ ಹೆಸರಾಂತ ಕಾದಂಬರಿಕಾರರಾದಂತಹ ಕಡಲ ತೀರದ ಭಾರ್ಗವ, ನಡೆದಾಡುವ ವಿಶ್ವಕೋಶ ಅಂತಲೇ ಹೆಸರಾದಂತಹ ಶಿವರಾಮ ಕಾರಂತರು ಜನಿಸಿದಂತಹ ದಿನ ಈ ದಿನ. ಅಕ್ಟೋಬರ್ 10ನೇ ತಾರೀಕು 1902 ಇಸವಿ ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಇವರ ಜನನ. ಅವರು ಬರೆದಂತಹ ಮೂಕಜ್ಜಿಯ ಕನಸುಗಳು ಈ ಒಂದು ಕಾದಂಬರಿಗೆ ಪ್ರತಿಷ್ಠಿತ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕಾರ ಸಿಕ್ಕಿರುವಂಥದ್ದು, ಹಾಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೂ ಕೂಡ ಸಿಕ್ಕಿರುವಂಥದ್ದು, ಹಾಗೆಯೇ ಪದ್ಮಭೂಷಣ ಈ ಒಂದು ಗೌರವವನ್ನು ನಮ್ಮ ಭಾರತ ಸರ್ಕಾರ ನೀಡಿ ಗೌರವಿಸಿರುವಂಥದ್ದು. ಇನ್ನು ನಮ್ಮ ಶಿವರಾಮ ಕಾರಂತರು, ಕೋಟಾ ಶಿವರಾಮ ಕಾರಂತರು, ಡಾಕ್ಟರ್ ಕೋಟಾ ಶಿವರಾಮ ಕಾರಂತರು ಕೇವಲ ಸಾಹಿತ್ಯಕ್ಕಷ್ಟೇ ಸೀಮಿತ ಆಗದೆ ಯಕ್ಷಗಾನ ರಂಗಪ್ರಯೋಗ, ಮಕ್ಕಳ ವಿಶ್ವಕೋಶ ರಚನೆ ಹಾಗೂ ಪರಿಸರ ಸಂರಕ್ಷಣಾ ಚಳವಳಿ

ಗಳಲ್ಲೂ ಕೂಡ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಂಥವರು. ಈ ಮಹಾನ್ ಚೇತನ ಜನಿಸಿತ್ತು 10th October. ಈ ದಿನ ಶಿವರಾಮ ಕಾರಂತರ ಜನ್ಮದಿನ.

0: ಈ ಚೆಂದದ ಗೀತೆಯ ರಚನಾಕಾರರು ಜಯಂತ್ ಕಾಯ್ಕಿಣಿಯವರು. ಸವಾರಿ 2 ಚಿತ್ರದ ಹಾಡು ಇದು. ಕಾರ್ತಿಕ್ ಹಾಗೂ ಹನ್ಸಿಕಾ ಅಯ್ಯರ್ ಮತ್ತು ಯಾಸಿನಿಯವರ ಧ್ವನಿಗಳು ಈ ಹಾಡಿನಲ್ಲಿ ಇದೆ. ಮಣಿಕಾಂತ್ ಕದ್ರಿಯವರ ಸ್ವರ ಸಂಯೋಜನೆ ಇರುವಂತಹ ಈ ಹಾಡು ಸವಾರಿ 2 ಚಿತ್ರದ್ದು. ಕೇಳ್ತಾ ಇದ್ದೀರಿ ಚಿತ್ರಗೀತೆಗಳು, ಹಾಗೆ ದಿನ ವಿಶೇಷತೆಗಳು ಶುಭೋದಯ ಕರ್ನಾಟಕದ ಈ ಭಾಗದಲ್ಲಿ. ಸಮಯ 8:15 ನಾವು ಸಮೀಪಿಸ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ಮಾರ್ನಿಂಗ್ ನ್ಯೂಸ್ ಮೂಡಿಬರುತ್ತೆ. ಆನಂತರ ಮುಂದುವರಿಯತ್ತೆ ಶುಭೋದಯ ಕರ್ನಾಟಕ. ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.
1: ಹಠವು

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ಆತ್ಮೀಯ ಕೇಳುಗರೆಲ್ಲರಿಗೂ ಮತ್ತೊಮ್ಮೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಸ್ವಾಗತ. ಸಮಯ 8:31:59. ಈ ದಿನ ಯಾವೆಲ್ಲ ವಿಶೇಷಗಳನ್ನ ಆಚರಣೆ ಮಾಡ್ತಾರೆ, ಯಾವೆಲ್ಲ ವಿಶೇಷ ದಿನಗಳು ಇದೆ ಅಂತ ಹೇಳಿ ತಿಳ್ಕೊಳ್ತಾ ಹೋಗೋಣ ಈ ಒಂದು ಭಾಗದಲ್ಲಿ ಶುಭೋದಯ ಕರ್ನಾಟಕದಲ್ಲಿ ಚಿತ್ರಗೀತೆಗಳ ಜೊತೆ ಜೊತೆಗೆ. ಈ ವರ್ಷ ಅಂದರೆ ಈ 2026 10th ಈ ದಿನ ವಿಶ್ವಾದ್ಯಂತ ಮರಣದಂಡನೆ ವಿರೋಧಿ ದಿನವನ್ನಾಗಿ ಆಚರಣೆ ಮಾಡ್ತಾರಂತೆ ಪ್ರತಿ ವರ್ಷ. ಯಾಕೆಂತ ಹೇಳಿದ್ರೆ ನ್ಯಾಯ ಅಂತ ಹೇಳಿದ್ರೆ ಬರೀ ಶಿಕ್ಷೆ ಕೊಡೋದಷ್ಟೇನಾ, ತಪ್ಪನ್ನು ತಿದ್ಕೊಳ್ಳೋದಕ್ಕೂ ಕೂಡ ಒಂದು ಅವಕಾಶವನ್ನು ನೀಡಬೇಕು. ವ್ಯಕ್ತಿಗೆ ಮರಣದಂಡನೆಯನ್ನು ಕೊಟ್ಬಿಟ್ರೆ ಆನಂತರ ಅವರು ತಮ್ಮ ತಪ್ಪನ್ನು ತಿದ್ಕೊಳ್ಳೋದು ಹೇಗೆ ಅಂತ ಹೇಳಿ ಅನ್ನುವಂಥದ್ದು, ಈ ರೀತಿ ಪ್ರಶ್ನೆಯನ್ನು ಹಾಕುವಂಥದ್ದು. ಹಾಗೆ ಈ ಒಂದು ಮರಣದಂಡನೆ ಏನಿದೆ ಆ ಒಂದು ಶಿಕ್ಷೆಯನ್ನು ರದ್ದು ಮಾಡಬೇಕು ಅಂತ ಹೇಳಿ ಜಾಗೃತಿಯನ್ನು ಎಲ್ಲೆಡೆ ಮೂಡಿಸುವಂಥದ್ದು ಈ ದಿನ ನಡೆಯುತ್ತೆ. 10th ಮರಣ ದಂಡನೆ ವಿರೋಧಿ ದಿನ, ವಿಶ್ವ ಮರಣ ದಂಡನೆ ವಿರೋಧಿ ದಿನ.

ಅಭಯ್ ಹಾಗೂ ಮತ್ತೊಂದು ಗೀತೆ ಮೂಡಿಬಂತು ಸೋನು ನಿಗಮ್ ಅವರ ಧ್ವನಿಯಲ್ಲಿ. ಈ ಒಂದು ಚಿತ್ರ ಏನೋ ಒಂಥರ, ಶ್ರೇಯಾ ಘೋಷಾಲ್ ಅವರು ಕೂಡ ಧ್ವನಿಯಾಗಿದ್ದರು ಈ ಗೀತೆಗೆ. ವಿ ನಾಗೇಂದ್ರ ಪ್ರಸಾದ್ ಅವರು ಎರಡೂ ಗೀತೆಗೆ ಸಾಹಿತ್ಯವನ್ನು ರಚನೆ ಮಾಡಿದರು, ಹಾಗೆ ವಿ ಹರಿಕೃಷ್ಣ ಅವರೇನೆ ರಾಗ ಸಂಯೋಜನೆಯನ್ನು ಮಾಡಿದರು. ನೀವು ಕೇಳಿದ್ದು ಎರಡು ಹಾಡುಗಳು, ಅಭಯ್ ಹಾಗೂ ಏನೋ ಒಂಥರ ಚಿತ್ರದ್ದು. ಇದನ್ನ ಯಾವೆಲ್ಲ ವಿಶೇಷತೆಗಳು ಇದೆ ಅಂತ ಹೇಳಿ ತಿಳ್ಕೊಳ್ತಾ ಇದ್ದೀವಿ. ಅಕ್ಟೋಬರ್ 10ನೇ ತಾರೀಖನ್ನ ನಿರಾಶ್ರಿತರ ದಿನ ಅಂತ ಕೂಡ ಹೇಳಿ ಕರೀತಾರೆ. ವಿಶ್ವ ನಿರಾಶ್ರಿತರ ದಿನವನ್ನಾಗಿ ಆಚರಣೆ ಮಾಡಲಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಯಾರಿಗೆ ಸ್ವಂತ ಸೂರು ಅಂತ ಇಲ್ವೋ ಅವರಿಗೆ ನೆರವನ್ನು ನೀಡೋದು, ಹಾಗೆ ಅವರು ಕೂಡ ಗೌರವವಾಗಿ ಎಲ್ಲರ ಹಾಗೆ ಸ್ವಂತ ಸೂರನ್ನು ಮನೆಯನ್ನು ಹೊಂದಿ ಜೀವನ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸೋದು. ಅವರಿಗೆ ಇಷ್ಟು ಜನಕ್ಕೆ ಮನೆ ಇಲ್ಲ ಅಂತ ಹೇಳಿ ಜಾಗೃತಿಯನ್ನು ಮೂಡಿಸೋದು ಈ ಒಂದು ದಿನದ ಆಚರಣೆಯ ಉದ್ದೇಶ. ಅಕ್ಟೋಬರ್ 10ನೇ ತಾರೀಕು ವಿಶ್ವ ನಿರಾಶ್ರಿತರ ದಿನ.

ಸೀತಾರಾಮ ಚಿತ್ರದ ಹಾಡು, ಎಸ್ ಜಾನಕಿ ಅವರು ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಗೀತೆಯನ್ನು ಹಾಡಿದರು. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ಈ ಗೀತೆಗಿತ್ತು. ಸಮಯ 8:49:09 ನಾವು ಸಾಕ್ತಾ ಇದ್ದೇವೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಇದೀನ ವಿಶ್ವದೆಲ್ಲೆಡೆ ವಿಶ್ವ ಗಂಜಿ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಯಾಕಿದು ಗಂಜಿ ಅಂತ ಹೇಳಿದ್ರೆ, ಮಕ್ಕಳಿಗಾಗಿ ನಾವು ಕೊಡುವಂತಹ ಪೌಷ್ಟಿಕ ಭರಿತ ಆಹಾರ. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಗಟ್ಟಿಯಾದ ಆಹಾರವನ್ನು ತಿನ್ನೋದಕ್ಕೆ ಆಗೋದಿಲ್ಲ. ಹಾಗಾಗಿ ಗಂಜಿಯ ರೂಪದಲ್ಲಿ ಮಕ್ಕಳಿಗೆ ನಾವು ಆಹಾರವನ್ನು ನೀಡುವಂಥದ್ದು. ಹಾಗಾಗಿಯೇ ಮಕ್ಕಳಲ್ಲಿ ಇರುವಂತಹ ಹಸಿವು ಹಾಗೆ ಅಪೌಷ್ಟಿಕತೆ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ಅಂತ ಹೇಳಿ ಈ ಒಂದು ದಿನವನ್ನು ವಿಶ್ವ ಗಂಜಿ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ. 10 ಆಹಾರದ ಮಹತ್ವವನ್ನು ತಿಳಿಸುವಂಥದ್ದು ಕೂಡ ಈ ಒಂದು ದಿನದ ಆಚರಣೆಯ ಹಿಂದಿರುವಂತಹ ಉದ್ದೇಶ. ಪೌಷ್ಟಿಕ ಆಹಾರ ಎಲ್ಲ ಮಕ್ಕಳಿಗೂ ಸಿಗಬೇಕು ಅನ್ನುವಂಥದ್ದು.

ಅಶ್ವಮೇಧ ಚಿತ್ರದ ಹಾಡು ಮಂಜುಳಾ ಗುರುರಾಜ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ ಮೂಡಿಬಂತು. ದೊಡ್ಡರಂಗೇಗೌಡ ಅವರ ರಚನೆಗೆ ಸಂಗೀತ ರಾಜ ಅವರ ಸ್ವರ ಸಂಯೋಜನೆ ಇತ್ತು. ದಿನ ವಿಶೇಷತೆಗಳು ಏನೇನು ಅಂತ ಹೇಳಿ ನೋಡ್ತಾ ಇದ್ದೀವಿ. ಶುಭೋದಯ ಕರ್ನಾಟಕದ ಈ ಭಾಗದಲ್ಲಿ ಈ ದಿನ ನಿರ್ದೇಶಕ, ಖ್ಯಾತ ನಿರ್ದೇಶಕ ರಾಜಮೌಳಿ ಅವರ ಜನ್ಮದಿನ, ಹಾಗೆ ಹಿಂದಿಯ ನಟರಾದಂತಹ ಗುರುದತ್ ಅವರು ನಮ್ಮನ್ನು ಅಗಲಿದಂತಹ ದಿನ ಕೂಡ ಹೌದು. ಹಾಗೆ 1964 ಏಷ್ಯಾದಲ್ಲಿ ಮೊದಲ ಬಾರಿಗೆ ಟೋಕಿಯೋದಲ್ಲಿ ಬೇಸಿಗೆ ಒಲಿಂಪಿಕ್ಸ್ ಪ್ರಾರಂಭವಾದಂತಹ ದಿನ ಈ ದಿನ. ಫಿಜಿ ದೇಶ ಬ್ರಿಟನ್ನಿಂದ ಸ್ವಾತಂತ್ರ್ಯವನ್ನು ಪಡೆದದ್ದು ಕೂಡ ಇದೇ ದಿನ. ಹಾಗೆ ನೆಪ್ಚೂನ್ ಗ್ರಹಕ್ಕೆ ಟ್ರೈಟನ್ ಅನ್ನುವಂತಹ ಉಪಗ್ರಹ ಇದೆ ಅಂತ ಹೇಳಿ ಅದನ್ನು ಕಂಡುಹಿಡಿದಂತಹ ಖಗೋಳ ಶಾಸ್ತ್ರಜ್ಞ ವಿಲಿಯಂ ಲಾಸೆಲ್ ಅವರು ಈ ಒಂದು ವಿಸ್ಮಯವನ್ನು ಕಂಡುಹಿಡಿದಂತಹ ದಿನ ಕೂಡ ಇದೇ ದಿನ. 1846 ಅವರು ಈ ಉಪಗ್ರಹವನ್ನು ಕಂಡುಹಿಡಿದದ್ದು.

ಸುಖ ಸಂಸಾರಕ್ಕೆ 12 ಸೂತ್ರಗಳು ಚಿತ್ರದ ಹಾಡು ಇದ್ದು ಎಸ್ ಜಾನಕಿಯವರು ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ ಇದೆ. ಚಕ್ರವರ್ತಿಯವರ ಸಂಗೀತ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ.

0: ಆತ್ಮೀಯ ಕೇಳುಗರೆ, ಇದರೊಂದಿಗೆ ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯಿತು. ಕಾರ್ಯಕ್ರಮವನ್ನು ಕೇಳಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಧನ್ಯವಾದಗಳು.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

ಸಮಯ ಆಗಿದೆ ಸರಿಯಾಗಿ 9:03 ಆತ್ಮೀಯ ಕೇಳುಗರೆಲ್ಲರಿಗೂ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಜೊತೆಯಾಗ್ತಾ ಇದ್ದೀನಿ, ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ. ಹೌದು, ಇಂದಿನ ವಿಶೇಷ ಏನು, ಆ ಇಂದಿನ ವಿಶೇಷತೆ ಬಗ್ಗೆ ಹಿಂದಿರುವಂತಹ ಮಾಹಿತಿಗಳು ಏನೇನು ಎಲ್ಲವನ್ನ ಕೂಡ ತಿಳ್ಕೊಳ್ತಾ ಗೀತೆಗಳ ಜೊತೆ ಜೊತೆಗೆ ಸಾಗೋಣ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ. ಮತ್ತೊಮ್ಮೆ ಕೇಳುಗರೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹೌದು, ತುಂಬಾ ಇಂಪಾರ್ಟೆಂಟ್ ಅನ್ನಿಸುವಂತಹ ದಿನ ಈ ದಿನ, ಎಲ್ಲರಿಗೂ ಕೂಡ ಬೇಕಾದ್ದು, ಮುಂದೆ ಕೂಡ ಬೇಕಾಗುವಂಥದ್ದು, ಸದಾ ನಮಗೆ ಇರಬೇಕಾದಂಥದ್ದು, ಅದರ ಜೊತೆ ಜೊತೆಗೇ ನಾವು ನಡೀಬೇಕಾದಂಥದ್ದು. ಎಲ್ಲವುದಕ್ಕಿಂತ ಲೈಫಲ್ಲಿ ಇದೇಪ್ಪ ತುಂಬ ಮುಖ್ಯ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಅನಿಸುವಂಥದ್ದು ಯಾವುದು, ಅದು ಯಾವ ವಿಶೇಷ ಈ ದಿನ? ಹೌದು, ಕುತೂಹಲ ಇದೆ ಅಲ್ವಾ? ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ ಕಾರ್ಯಕ್ರಮ ಇಂದಿನ ವಿಶೇಷ.

ವಂಶಜ್ಯೋತಿ ಚಿತ್ರದ ಹಾಡು ಎಸ್ ಜಾನಕಿಯವರು ಹಾಗೆ ಸಂಗಡಿಗರು ಹಾಡಿದ್ದನ್ನು ನೀವು ಈಗಷ್ಟೇ ಕೇಳಿದ್ರಿ. ಹುಣಸೂರು ಕೃಷ್ಣಮೂರ್ತಿಗಳ ರಚನೆ ಇತ್ತು. ಜಿ ಕೆ ವೆಂಕಟೇಶ್ ಅವರ ಸ್ವರ ಸಂಯೋಜನೆ ಈ ಹಾಡಿಗಿತ್ತು. ಆತ್ಮೀಯ ಕೇಳುಗರೆ, ಹೌದು, ಈ ದಿನ ವಿಶ್ವ ಮಾನಸಿಕ ಆರೋಗ್ಯ ದಿನ ಹೌದಲ್ವಾ ಅಂತ ಹೇಳಿ ಕೇಳ್ತಾ ಇದ್ದಾರೆ ಕೋಮಲಾರಾಮ್ ಅವರು ಶಿವರಾಮ್ ಕಾರಂತ ನಗರದಿಂದ. ಖಂಡಿತವಾಗಿಯೂ ಹೌದು. ಮನಸ್ಸು ಎಲ್ಲಿದೆ? ಹೌದು, ನಮ್ಮಲ್ಲೇ ಇದೆ. ಆ ಮನಸ್ಸು ನಮ್ಮದೇನೆ ಅಲ್ವಾ? ಒಂದು ಎಲ್ಲೋ ಕೇಳಿದಂತಹ ಮಾತು, ಒಳ ಉಡುಪು ಒಳ ಮನಸ್ಸು ಯಾರಿಗೂ ಕಾಣಿಸೋದಿಲ್ಲ ಅಂತ ಹೇಳಿ ಹೇಗೇಗೋ ಇಟ್ಕೊಂಡು ಬಿಡ್ತೀವಿ ನಾವು ಅಂತ ಹೇಳಿ ಅಲ್ವಾ? ಎಷ್ಟು ನಿಜ ಇದೆ ಈ ಮಾತಲ್ಲಿ ಅಂತ ಹೇಳಿದ್ರೆ, ಹೊರಗೆ ಕಾಣಿಸುವಂಥದ್ದು ಮಾತ್ರ ಎಲ್ಲವೂ ಚೊಕ್ಕವಾಗಿರಬೇಕು ಅಂತ ಹೇಳಿ ನಾವು ಭಾವಿಸ್ತೀವಿ. ಹಾಗೆ ಎಲ್ಲರೂ ನಮ್ಮನ್ನು ನೋಡಬೇಕು, ಚೆನ್ನಾಗಿದೆ ಅಂತ ಹೇಳಿ ಪ್ರಶಂಸೆ ಮಾಡಬೇಕು ಅಂತ ಹೇಳಿ ನಾವು ಬಯಸ್ತೀವಿ. ಆದರೆ ಮನಸ್ಸು ಅನ್ನೋದು ನಮ್ಮ ಒಳಗೆ ಇರುವಂಥದ್ದು. ನಾವು ಅಲ್ಲಿ ಮಾಡುವಂತಹ ಆಲೋಚನೆಗಳು, ಹಾಗೆ ನಾವು ನಮ್ಮ ಮನಸ್ಸನ್ನು ಇಟ್ಕೊಂಡಿರುವಂತಹ ರೀತಿ ಯಾರಿಗೂ ಕೂಡ ಕಾಣಿಸೋದಿಲ್ಲ. ಹಾಗಾಗಿ ಎಷ್ಟೋ ಸಲ ಬೇಕಿದ್ದು ಬೇಡದೇ ಇರೋದು ಎಲ್ಲವನ್ನು ಸಹ ಅಲ್ಲಿ ತುಂಬಿಟ್ಕೊಂಡು ನಮಗೆ ನಾವೇ ಕಷ್ಟವನ್ನು ಪಡ್ತಾ ಇರ್ತೀವಿ. ಇದು ಎಷ್ಟು ಸರಿ? ನಮ್ಮ ಮನಸ್ಸು ನಮ್ಮದು, ಅದನ್ನು ಸದಾ ಸಂತೋಷದಿಂದ ಇಟ್ಕೋಬೇಕು. ದೈಹಿಕ ಆರೋಗ್ಯದಷ್ಟೇ ಮಾನಸಿಕ ಆರೋಗ್ಯ ಕೂಡ ತುಂಬಾ ಮುಖ್ಯ ಅಂತ ಹೇಳಿ ಸಾರಿ ಹೇಳುವಂತಹ ದಿನ. ಹಾಗೆ ಮನಸ್ಸಿನ ಆರೋಗ್ಯ ತುಂಬ ಮುಖ್ಯ ಅಂತ ಹೇಳಿ ಅದರ ಕುರಿತಾಗಿ ಜಾಗೃತಿಯನ್ನು ಮೂಡಿಸುವಂತಹ ದಿನ ವಿಶ್ವ ಮಾನಸಿಕ ಆರೋಗ್ಯ ದಿನ. ಇದರ ಕುರಿತಾಗಿ ಒಂದಷ್ಟು ಮಾತಾಡ್ತಾ, ಹಾಗೆ ಮನಸ್ಸು ಶೀರ್ಷಿಕೆ ಇರುವಂತಹ ಗೀತೆಗಳನ್ನು ಕೇಳ್ತಾ ಕೇಳ್ತಾ ಸಾಗತ್ತೆ ಇಂದಿನ ವಿಶೇಷ ಕಾರ್ಯಕ್ರಮ. ಹಾಗೆ ನಮ್ಮ ಕೇಳುಗರು ಕೂಡ ಒಂದು ಕೆಲಸವನ್ನು ಮಾಡಬೇಕು. ಏನು ಅಂತ ಹೇಳಿದ್ರೆ, ನೀವು ಸಂದೇಶವನ್ನು ವಾಟ್ಸಪ್ ಮೂಲಕ ಕಳಿಸ್ಬೇಕು. ಯಾವ ಸಂದೇಶ ಅಂತೀರಾ? ಸಾಮಾನ್ಯವಾಗಿ ನೋಡಿ, ಯಾವುದೋ ಒಂದು ಕೆಲಸ ನಮಗದು ಇಷ್ಟನೇ ಇರೋದಿಲ್ಲ, ಅದನ್ನು ಮಾಡಿದಾಗ ನಮಗೆ ನಾವೇ ತುಂಬ ಒತ್ತಡಕ್ಕೆ ಸಿಲುಕ್ಬಿಡ್ತೀವಿ. ನಮಗೆ ಇಷ್ಟ ಇಲ್ಲದೇ ಇರುವಂತಹ ಕೆಲಸ ಮಾಡಿದಾಗ, ಅದೇನೇ ನಮಗಿಷ್ಟವಾದಂತಹ ಕೆಲಸವನ್ನು ಏನಾದರೂ ನಾವು ಮಾಡಿದ್ರೆ ಮನಸ್ಸು ಗಾಳಿಯಷ್ಟು ಹಗುರಾಗ್ಬಿಡುತ್ತೆ. ಹಾಗೆ ಅದರಿಂದ ಸಿಗುವಂತಹ ಒಂದು ಸಂತೋಷ ಏನಿದೆ, ನಮ್ಮನ್ನು ಹಕ್ಕಿ ಹಾಗೆ ಹಾರೋ ಹಾಗೆ ಮಾಡಿಬಿಡುತ್ತೆ. ಹಾಗಾಗಿ ನಮ್ಮ ಕೇಳುಗರು ಈ ದಿನ ನಿಮಗೆ ಅತ್ಯಂತ ಸಂತೋಷ ಕೊಡುವಂತಹ, ಹಾಗೆ ಗಾಳಿಯಲ್ಲಿ ಹಾರಿದಂತಹ ಅನುಭವ ನೀಡುವಂತಹ ಯಾವ ಕೆಲಸ ತುಂಬ ಇಷ್ಟ, ಅದನ್ನು ಚಿಕ್ಕದಾಗಿ ಚೊಕ್ಕದಾಗಿ ಬರೆದು ನಮಗೆ ಸಂದೇಶವನ್ನು ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಅಲ್ವಾ? 9 4 8 3 0 9 1 0 2 9. ನಿಮ್ಮ ಸಂದೇಶಗಳಿಗಾಗಿ ಕಾಯ್ತಾ ಇರ್ತೀನಿ. ಕೇಳ್ತಾ ಇರಿ, ಜೊತೆಯಾಗಿರಿ, ಹಾಗೆ ಸಂದೇಶಗಳನ್ನು ಕೂಡ ಕಳಿಸ್ತಾ ಇರಿ. ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

ಸ್ಲಂಬಾಲ ಚಿತ್ರದ ಗೀತೆ ಕಾರ್ತಿಕ್ ಹಾಗೂ ನಂದಿತ ಅವರ ಧ್ವನಿಯಲ್ಲಿ ಮುಡಿಬಂತು. ಸುಮನ್ ಕಿತ್ತೂರ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಅವರ ಸ್ವರ ಸಂಯೋಜನೆ ಇತ್ತು. ಆತ್ಮೀಯ ಕೇಳುಗರೆ, ಇಂದು ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಹಾಗೆಯೇ ತುಂಬಾ ಮುಖ್ಯ ಈ ದಿನದ ವಿಷಯ ಅಂತ ಹೇಳಿ ನಾನು ಹೇಳಿದ್ದೆ. ನೋಡಿ, ಎಲ್ಲವೂ ಕೂಡ ಇದೆ, ಎಲ್ಲ ಐಷಾರಾಮಿ ವಸ್ತುಗಳಿದೆ, ಎಲ್ಲ ವೈಭೋಗ ಇದೆ, ಖರ್ಚು ಮಾಡಬೇಕು ಅನಿಸುವಷ್ಟು ಹಣ ಇದೆ, ತಲೆ ತಲಾಂತರ ಉಪಯೋಗಿಸಿದ್ರೂ ಕೂಡ ಕರಗದೇ ಇರುವಂತಹ ಆಸ್ತಿ ಇದೆ, ಎಲ್ಲವೂ ಇದೆ, ಆದರೆ ಯಾಕೋ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಅಂತ ಹೇಳಿ ಕೆಲವರು ಹೇಳೋದನ್ನು ನಾವು ನೋಡಿರ್ತೀವಿ. ಹಾಗೆ ಎಷ್ಟೋ ಸಾರಿ ನಾವು ಒಳಗಡೆನೆ ಬಳಲ್ತಾ ಇರ್ತೀವಿ, ಎಲ್ಲವೂ ಇತ್ತೂ ಕೂಡ ಏನೂ ಇಲ್ಲದೇ ಇರುವಂತಹ ಪರಿಸ್ಥಿತಿ ನಮ್ಮದಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮನಸ್ಸು ಸಂತೋಷವಾಗಿ ಇರೋದಿಲ್ಲ, ಮಾನಸಿಕವಾಗಿ ತುಂಬ ಒಂದು ರೀತಿ ನೊಂದಿರ್ತೀವಿ, ಎಲ್ಲೋ ಒಂದು ಕಡೆ ಖಿನ್ನತೆ ಇರಬಹುದು ಅಥವಾ ಆತಂಕ ಇರಬಹುದು ಕಾಡ್ತಾ ಇರುತ್ತೆ. ಹಾಗಾಗಿ ಈ ಒಂದು ದಿನ ನಮ್ಮ ಮನಸ್ಸನ್ನು ತುಂಬ ಸಂತೋಷವಾಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿ ಎಲ್ಲರಲ್ಲೂ ಕೂಡ ಈ ಕುರಿತಾಗಿ ಜಾಗೃತಿಯನ್ನು ಮೂಡಿಸೋದಕ್ಕೆ ಅಂತ ಹೇಳಿ ಈ ಒಂದು ದಿನವನ್ನು ಆಚರಣೆ ಮಾಡುವಂಥದ್ದು. ಹಾಗೆಯೇ ಈ ಒತ್ತಡ ಇರಬಹುದು, ಖಿನ್ನತೆ ಇರಬಹುದು, ಮತ್ತು ಕೆಲವೊಂದು ಮಾನಸಿಕ ಕಾಯಿಲೆಗಳು ಏನಿದೆ ಅದು ದೈಹಿಕ ಕಾಯಿಲೆಯಷ್ಟೇ ಸಹಜವಾಗಿ ಬರುವಂಥದ್ದು, ಇದು ಕೂಡ ಗುಣವಾಗತ್ತೆ ಅಂತ ಹೇಳಿ ತಿಳಿಸಿಕೊಡುವಂಥದ್ದು ಕೂಡ ಈ ಒಂದು ದಿನದ ಆಚರಣೆಯ ಹಿಂದಿರುವಂತಹ ಉದ್ದೇಶ ಆಗಿದೆ.

ಒಲವು ಒಳೆತು ಅರಳಿ ಹೂವಾಗಿದೆ

ತ್ರಿವೇಣಿ ಚಿತ್ರದ ಹಾಡು, ಪಿ ಸುಶೀಲಾ ಅವರು ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದರು. ಕೋರ ಸೀತಾರಾಮ ಶಾಸ್ತ್ರಿಗಳ ರಚನೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತ ಇತ್ತು. ಮನಸ್ಸು ನವೀರಾದ್ದು, ಪರ್ಫೆಕ್ಟ್ಲಿ ಕರೆಕ್ಟ್ ಅಲ್ವಾ? ಹಾಗೆಯೇ ಮನಸ್ಸು ಮಾಗಬೇಕು, ಅದು ಕೂಡ ಪರ್ಫೆಕ್ಟ್ಲಿ ಕರೆಕ್ಟ್. ಈ ನವಿರಾದ ಹೂವಿನಂತಹ ಮನಸ್ಸು ಮಾಗಬೇಕು, ಆತ್ಮಸ್ಥೈರ್ಯವನ್ನು ಪಡೆಯಬೇಕು. ನಾವು ನಮ್ಮ ಮನಸ್ಸನ್ನು ಸಂತೋಷವಾಗಿ ಇಟ್ಕೊಂಡಾಗ ಈ ಒಂದು ಸ್ಥಿತಿಯನ್ನು ನಾವು ತಲುಪಬಹುದು, ಅಚೀವ್ ಮಾಡಬಹುದು ಕೂಡ. ಹಾಗಾಗಿಯೇ ಮಾನಸಿಕ ಆರೋಗ್ಯ ಅನ್ನೋದು ತುಂಬ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ಮಾನಸಿಕ ಆರೋಗ್ಯ ದಿನ ಈ ದಿನ, ಅದರ ಕುರಿತಾಗಿ ನಾವು ಮಾತನಾಡ್ತಾ ಇದ್ದೀವಿ. ಇಂದಿನ ವಿಶೇಷದ ಹಿಂದೆ ಇರುವಂತಹ ಉದ್ದೇಶ ಏನೇನು ಅಂತ ಹೇಳಿ ನೋಡಿದಾಗ, ಈ ಮಾನಸಿಕ ಆರೋಗ್ಯ ಏರುಪೇರಾಗಿ ಕೆಲವರು ಆಸ್ಪತ್ರೆಗೆ ಸೇರಿ ಚಿಕಿತ್ಸೆಯನ್ನು ಪಡ್ಕೊಂಡು ಹೊರಗಡೆ ಬಂದಿರ್ತಾರೆ. ಅಂಥವ್ರನ್ನು ಸಮಾಜದಲ್ಲಿ ಒಂದು ರೀತಿ ನೋಡೋದನ್ನು ನಾವು ಕಾಣಬಹುದು. ಅಂಥವರು ಮತ್ತೆ ಮತ್ತೆ ಒಂದು ಮಾನಸಿಕ ಹಿಂಸೆಯನ್ನು ಅನುಭವಿಸೋ ಹಾಗೆ ಆಗತ್ತೆ. ಯಾಕಂತ ಹೇಳಿದ್ರೆ ಜೊತೆಯಲ್ಲಿ ಇರುವಂಥವರು, ಸಮಾಜದವರು ಕೂಡ ಅವರನ್ನು ಬೇರೆ ರೀತಿ ನೋಡೋದ್ರಿಂದ ಆ ಒಂದು ಹಿಂಸೆಯನ್ನು ಅವರು ಅನುಭವಿಸ್ತಾರೆ. ಹಾಗಾಗಿ ಅವರನ್ನು ನಾವು ಕೀಳಾಗಿ ಕಾಣಬಾರ್ದು, ಅವರನ್ನು ಸಮಾಜದಿಂದ ಹೊರಗಡೆ ಇಡುವಂತಹ ಕೆಲಸವನ್ನು ಮಾಡಬಾರ್ದು. ಆ ಮನಸ್ಥಿತಿಯಿಂದ ಅವರನ್ನು ಹೊರಗಡೆ ತರುವಂತಹ ಒಂದು ಜವಾಬ್ದಾರಿ ಕೂಡ ಎಲ್ಲರ ಒಂದು ಗುರುತರವಾದ ಹೊಣೆಗಾರಿಕೆ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಮನೆಯವರೇನೆ ಅವರ ಜೊತೆಯಾಗಿ ನಿಲ್ಲದೆ

0: ಹೋದರೆ ಇನ್ಯಾರು ನಿಲ್ತಾರೆ ಅಲ್ವಾ. ಈ ಒಂದು ಸನ್ನಿವೇಶವನ್ನು ನಮ್ಮ ಪುಟ್ಟಣ್ಣ ಕಣಗಾಲ್ ಅವರು ಶರಪಂಜರ ಚಿತ್ರದಲ್ಲಿ ಅದ್ಭುತವಾಗಿ ನಮ್ಮೆಲ್ಲರಿಗೂ ಕೂಡ ಒಂದು ತೋರಿಸಿದ್ದಾರೆ. ಕಲ್ಪನಾ ಅವರ ಅದ್ಭುತವಾದಂತಹ ಅಭಿನಯ ಕೂಡ ಈ ಒಂದು ವಿಷಯವನ್ನು ಎಲ್ಲರಿಗೂ ತಿಳಿಸೋದಕ್ಕೆ ಸಾಥ್ ಕೊಟ್ಟಿದೆ ಅಂತಲೇ ಹೇಳಬಹುದು. ಒಳ್ಳೆ ಪರ್ಫೆಕ್ಟ್ ಕಾಂಬಿನೇಷನ್ ಪುಟ್ಟಣ್ಣ ಕಣಗಾಲ್ ಅವರ ಒಂದು ಕಥೆ, ಕಲ್ಪನಾ ಅವರ ಅದ್ಭುತವಾದಂತಹ ನಟನೆ, ಎರಡು ಸಾಥಾಗಿ ಮಾನಸಿಕವಾಗಿ ಏನಾದ್ರು ತೊಂದರೆಗೆ ಒಳಗಾದವರನ್ನು ಸಮಾಜದಲ್ಲಿ ಹೇಗೆ ನೋಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ಈ ಒಂದು ಚಿತ್ರ ನಮಗೆ ತೋರಿಸ್ಕೊಟ್ಟಿದೆ. ಅದನ್ನೇ ಕೂಡ ಈ ದಿನ ಜಗತ್ತಿಗೆ ತೋರಿಸುವಂತಹ, ಜಾಗೃತಿಯನ್ನು ಮೂಡಿಸುವಂತಹ ಕೆಲಸ ಈ ಒಂದು ದಿನದ ಆಚರಣೆ ಮೂಲಕ ಎಲ್ಲೆಡೆ ಆಗ್ತಾ ಇದೆ. ಈ ದಿನ ಅಕ್ಟೋಬರ್ 10ನೇ ತಾರೀಕು ವಿಶ್ವ ಮಾನಸಿಕ ಆರೋಗ್ಯ ದಿನ.
1: ಜೀವನ ಬೇವು ಬೆಲ್ಲ ಬಲ್ಲಾತಗೆ ನೋವೇ ಇಲ್ಲ, ಬಾಧೀರರಿಗೆ ಈ ಕಾಲ ನಿನಗುಂಟು ಜಯ ತೆರೆದ ಹೃದಯ ಬಳಿಕೆ.
2: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
3: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

ಹೌದು, ಏನೇ ಆದರೂ ಕೂಡ ನಾವು ನಮ್ಮ ಆತ್ಮಸ್ಥೈರ್ಯವನ್ನು ಕಳ್ಕೊಳ್ಳದೆ ಎಲ್ಲವನ್ನ ಕೂಡ ಸಮನಾಗಿ ಸ್ವೀಕರಿಸಿದಾಗ ಕೂಡ ನಮ್ಮ ಮನಸ್ಸು ಸಮತೋಲನದಿಂದ ಇದ್ದು ಸದಾ ಖುಷಿ ಖುಷಿಯಾಗಿ ಇರುತ್ತೆ ಅಂತ ಹೇಳಿ ಹೇಳ್ಬೋದು. ಇನ್ನು ನಮ್ಮ ಕೇಳಿಗರಿಗೂ ಕೂಡ ನಾನು ಕೇಳಿದ್ದೆ, ನಿಮಗೆ ಅತ್ಯಂತ ಸಂತೋಷ ಕೊಡುವಂತಹ ಕೆಲಸ ಯಾವುದು ಅಂತ ಹೇಳಿ. ನಮ್ಮ ಕೇಳುಗರಾದ ಭೀಮರಾವ್ ಅವರು SBM ಕಾಲೋನಿಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನಾನಂತೂ ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ವಿವಿಧ ಭಾರತಿಯಲ್ಲಿ ಕಾರ್ಯಕ್ರಮಗಳನ್ನು ಕೇಳೋದಕ್ಕೆ ಪ್ರಾರಂಭ ಮಾಡ್ತೀನಿ. ಕೇಳಿದ ಕೂಡಲೇ ಆ ಒಂದು ದಿನಕ್ಕೆ ಬೇಕಾಗುವಂತಹ ಸಂತೋಷ ಎನರ್ಜಿ ನನಗೆ ಸಿಕ್ಬಿಡತ್ತೆ. ಅಕಸ್ಮಾತ್ ಏನಾದರೂ ನನ್ನ ಇಷ್ಟದ ಕಾರ್ಯಕ್ರಮವನ್ನು ಕೇಳೋದು ಮಿಸ್ ಮಾಡ್ಕೊಂಡ್ಬಿಟ್ರೆ ಬೇಜಾರಾಗ್ಬಿಡತ್ತೆ. ನನ್ನ ಸಂತೋಷ, ನನ್ನ ಮನಸ್ಸಿನ ಸಂತೋಷ ವಿವಿಧ ಭಾರತಿ ಅಂತ ಹೇಳಿ ಅವರು ಹೇಳಿದ್ದಾರೆ. ಪ್ರೀತಿಯ ಧನ್ಯವಾದಗಳು ನಿಮಗೆ, ಹಾಗೆ ನಿಮ್ಮ ಅಭಿಮಾನಕ್ಕೆ. ಹಾಗೆಯೇ ಮತ್ತಿನ್ಯಾರು ನಾಗರತ್ನ ಅವರು ಹೇಳ್ತಾ ಇದ್ದಾರೆ, ಅವರು ಇಷ್ಟಪಡುವಂತಹ ವಸ್ತುವನ್ನು ಅವರ ಆತ್ಮೀಯರೊಂದಿಗೆ ಹಂಚಿಕೊಂಡಾಗ ಅವ್ರಿಗೆ ತುಂಬ ಸಂತೋಷ ಸಿಗುತ್ತಂತೆ. ಅದರಲ್ಲೂ ಅವರ ಆತ್ಮೀಯರು ಅವ್ರು ಕೊಡುವಂತಹ ವಸ್ತುವನ್ನು ಇಷ್ಟಪಟ್ಟಾಗ ಅವರ ಮುಖದಲ್ಲಿ ನೋಡುವಂತಹ ಸಂತೋಷ ಇವರಿಗೆ ಹೆಚ್ಚು ಸಂತೋಷವನ್ನು ಕೊಡುತ್ತೆ ಅಂತ ಹೇಳಿ ಅವರು ತಿಳಿಸಿದ್ದಾರೆ. ತುಂಬ ವಿಶಾಲವಾದಂತಹ ಹೃದಯ ಬೇಕು ಇಂತಹ ಸಂತೋಷವನ್ನು ಅನುಭವಿಸೋದಕ್ಕೆ ಅಲ್ವಾ. ಯಾಕಂತ ಹೇಳಿದ್ರೆ ಎಲ್ಲರೂ ಬೇರೆಯವರಿಂದ ಬಯಸ್ತೀವಿ ಹೊರತು ಕೊಡೋದು ಕಡಿಮೆ. ಆದರೆ ಇವ್ರದ್ದು ಸ್ವಲ್ಪ ಸ್ಪೆಷಲ್ ಅಂತ ಹೇಳಿ ಅನ್ನಿಸ್ಬಹುದು. ನೀವು ಕೂಡ ನಿಮಗೆ ಅತ್ಯಂತ ಸಂತೋಷ ಕೊಡುವಂತಹ, ನಿಮ್ಮ ಮನಸ್ಸನ್ನು ಹಾರೋ ಹಾಗೆ ಮಾಡುವಂತಹ ವಿಚಾರಗಳು ಹಾಗೆ ಕೆಲಸಗಳು ಯಾವುದಿದೆ ಅಂತ ಹೇಳಿ ನೀವು ಕೂಡ ನಮ್ಮ ಜೊತೆ ಹಂಚ್ಕೋಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9483091029. ಇದಿನ ವಿಶ್ವ ಮಾನಸಿಕ ಆರೋಗ್ಯ ದಿನ.

0: ಒಂಬತ್ತು ಗಂಟೆ 9:17 ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ಇಂದಿನ ವಿಶೇಷ.
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರು ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದೀಯಾ?
2: ಸರಿ, ನಿಲ್ಸಿದೀನಿ ಬಿಡು.
1: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ, ಹಂಗೆ ಬಿಟ್ಬಿಟ್ಟೆ.
1: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟ್ ನೀರ್ ಹಾಕೊಂಡ್ ಜಾಲ್ಸು.
3: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಇವತ್ತಿನ ವಿಶೇಷ ವಿಶ್ವ ಮಾನಸಿಕ ಆರೋಗ್ಯ ದಿನ. ಇದರ ಹಿಂದಿರುವಂತಹ ಉದ್ದೇಶ ಏನು ಅಂತ ಹೇಳಿದ್ರೆ, ಜನರು ತಮ್ಮ ಮಾನಸಿಕ ಸಮಸ್ಯೆಗಳು ಏನಿದೆ ಅದನ್ನು ಮುಕ್ತವಾಗಿ ಹಂಚಿಕೊಳ್ಳೋದಕ್ಕೆ, ಹಾಗೆ ನೆರವನ್ನು ಪಡೆಯೋದಕ್ಕೆ ಮುಕ್ತವಾದಂತಹ ವಾತಾವರಣವನ್ನು ನಿರ್ಮಿಸಬೇಕು ಅನ್ನೋದು ಕೂಡ ಈ ಒಂದು ದಿನದ ಆಚರಣೆಯ ಉದ್ದೇಶ ಆಗಿದೆ. ಹಾಗೆಯೇ ಸರ್ಕಾರ ಮತ್ತು ನೀತಿಗಳ ಮೇಲೆ ಕೂಡ ಪ್ರಭಾವವನ್ನು ಬೀರುವಂಥದ್ದು. ಜಾಗತಿಕ ಮಟ್ಟದಲ್ಲಿ ಆರೋಗ್ಯ ನೀತಿಗಳನ್ನು ರೂಪಿಸುವಾಗ ಬರೀ ದೈಹಿಕ ಆರೋಗ್ಯ ಅಷ್ಟೇ ಆರೋಗ್ಯ ಅಲ್ಲ, ಮಾನಸಿಕ ಆರೋಗ್ಯವೂ ಕೂಡ ಬಹಳನೇ ಮುಖ್ಯ. ಹಾಗಾಗಿ ಮಾನಸಿಕ ಆರೋಗ್ಯ ಕ್ಷೇತ್ರಕ್ಕೂ ಕೂಡ ಹೆಚ್ಚು ಅನುದಾನ ಸಿಗಬೇಕು ಅಂತ ಹೇಳಿ ಸರ್ಕಾರವನ್ನು ಪ್ರೇರೇಪಿಸುವಂತೆ ಮಾಡೋದು ಕೂಡ ಈ ಒಂದು

ದಿನದ ಆಚರಣೆಯ ಹಿಂದಿರುವಂತಹ ಉದ್ದೇಶ ಆಗಿದೆ. ವಿಶ್ವ ಮಾನಸಿಕ ಆರೋಗ್ಯ ದಿನ. ಈ ದಿನ ನೀವು ನಿಮ್ಮ ಮನಸ್ಸನ್ನು ಹೇಗೆ ಸಂತೋಷವಾಗಿ ಇಟ್ಕೊಳ್ತೀರಿ? ಹೌದು, ಯಾವ ಒಂದು ಕೆಲಸವನ್ನು ಮಾಡಿದಾಗ ನಿಮ್ಮ ಮನಸ್ಸು ಹೆಚ್ಚು ಸಂತೋಷ ಪಡುತ್ತೆ? ನೀವು ವಾಟ್ಸಪ್ ಮೂಲಕ ನಮಗೆ ಸಂದೇಶವನ್ನು ಕಳಿಸ್ಕೊಡಬಹುದು, 9838091029. ಹಾಗೆಯೇ ಸಿಂಪಲ್ಲಾಗಿ ಕೆಲವೊಂದು ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಮನಸ್ಸು ಸಂತೋಷವನ್ನು ಪಡೆಯುತ್ತಂತೆ, ಅನುಭವಿಸುತ್ತಂತೆ. ಏನೇನು ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ದ ತಕ್ಷಣವೇ ಅರ್ಜೆಂಟಲ್ಲಿ ಲೇಟಾಗಿದ್ದು ನಮ್ಮ ಕೆಲಸಗಳನ್ನು ಗಡಿಬಿಡಿಯಲ್ಲಿ ಮಾಡೋದ್ರಿಂದ ಮನಸ್ಸು ಒಂದು ರೀತಿ ಕನ್ಫ್ಯೂಷನ್ಗೆ ಒಳಗಾಗ್ಬಿಡುತ್ತೆ. ಹಾಗಾಗಿನೇ ಸಿಂಪಲ್ ಅಂತ ಹೇಳಿದ್ರೆ, ದೈನಂದಿನ ಜೀವನದಲ್ಲಿ ದೈಹಿಕ ಚಟುವಟಿಕೆ ಅನ್ನೋದು ತುಂಬಾ ಮುಖ್ಯ. ಅದು ನಮ್ಮ ಮಾನಸಿಕ ಆರೋಗ್ಯದ ಮೇಲೂ ಅದರ ಸಂತೋಷದ ಮೇಲೂ ಕೂಡ ಪರಿಣಾಮವನ್ನು ಬೀರುವಂಥದ್ದು. ಹಾಗಾಗಿ ಕನಿಷ್ಠ 30-40 ನಿಮಿಷಗಳ ಕಾಲ ಪ್ರಕೃತಿಯ ಜೊತೆ ಜೊತೆಗೇನೆ ಒಂದು ನಡಿಗೆಯನ್ನು ಮಾಡುವಂಥದ್ದು, ಅಥವಾ ನಿಮಗೆ ಎಕ್ಸಸೈಸ್ ಮಾಡೋದಿಷ್ಟನ ಅದನ್ನು ಬೇಕಾದರೂ ಮಾಡಬಹುದು, ಈಜಾಡೋದಿಷ್ಟನ ಅಥವಾ ಆಟ ಆಡೋದಿಷ್ಟನ, ಏನೋ ಒಂದು. ಒಟ್ಟಿನಲ್ಲಿ ಬೆಳಗ್ಗೆ ಎದ್ದ ಕೂಡಲೇ ಈ ನಿಮಗೆ ಸಂತೋಷ ತರುವಂತಹ ಯಾವುದೇ ಒಂದು ದೈಹಿಕ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ರೆ ಆ ಕ್ಷಣಕ್ಕೆ ನಮಗೆ ಎಂಡೋರ್ಫಿನ್ ಅನ್ನುವಂತಹ ಒಂದು ಹಾರ್ಮೋನ್ಗಳು ಬಿಡುಗಡೆಯಾಗುತ್ತಂತೆ. ಈ ಹಾರ್ಮೋನ್ಗಳು ಎಂಡೋರ್ಫಿನ್ ಅಂತ ನಾವೇನು ಹೇಳ್ತೀವಿ, ಇದು ಸಂತೋಷವನ್ನು ನೀಡುವಂತಹ ಹಾರ್ಮೋನ್ಗಳು. ಹಾಗಾಗಿ ಬೆಳಗ್ಗೆ ಸಿಗುವಂತಹ ಆ ಒಂದು ಸಂತೋಷ, ಆ ಒಂದು ಎನರ್ಜಿ ಏನಿದೆ ಅದು ಇಡೀ ದಿನಕ್ಕೆ ಆಗತ್ತಂತೆ. ಬೆಳಗ್ಗೆ ನಾವು ಎದ್ದ ಕೂಡಲೇ ಅರ್ಜೆಂಟಾಗಿ ಲೇಟಾಗಿದ್ದು ಗಡಿಬಿಡಿಯಲ್ಲಿ ಕೆಲಸ ಮಾಡಿಕೊಳ್ಳೋ ಬದಲು ಒಂದು 30-40 ನಿಮಿಷ ದೈಹಿಕ ಚಟುವಟಿಕೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು. ಹಾಗೆಯೇ ಉತ್ತಮವಾದ ನಿದ್ರೆ ಕೂಡ ನಮ್ಮ ಮನಸ್ಸಿಗೆ ಸಂತೋಷವನ್ನು ನೀಡುವಂಥದ್ದು ಸರಿಯಾದ ಪ್ರಮಾಣದಲ್ಲಿ. ಹಾಗಂತ ತುಂಬ ನಿದ್ರೆ ಮಾಡೋದಕ್ಕೂ ಕೂಡ ಹೋಗಬಾರ್ದು. 7-8 ಗಂಟೆಗಳ ಕಾಲ ಮಾಡುವಂತಹ ಸರಿಯಾದ ನಿದ್ರೆ, ಒಂದೇ ಸ್ಟ್ರೆಚ್ಚಲ್ಲಿ ನಿದ್ರೆ ಮಾಡೋದು ಅಂತ ಹೇಳ್ತೀವಲ್ಲ, ಅಂತಹ ನಿದ್ರೆ ಕೂಡ ನಮ್ಮ ಮನಸ್ಸಿಗೆ ಸಂತೋಷವನ್ನು ನೀಡುತ್ತಂತೆ.

ಮನಸ್ಸು ಶೀರ್ಷಿಕೆಯ ಗೀತೆಗಳು ಮುಡಿ ಬರ್ತಾ ಇದೆ. ವಿಶ್ವ ಮಾನಸಿಕ ಆರೋಗ್ಯ ದಿನದ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಾಲೇಶ ಸಂದೀಪ್ ಅವರ ರಾಗ ಸಂಯೋಜನೆ, ಕೆ ಕಲ್ಯಾಣವರ ಸಾಹಿತ್ಯ, ಶ್ರೇಯಾ ಘೋಷಾಲ್ ಹಾಗೆ ರಾಜೇಶ್ ಕೃಷ್ಣನವರು ಧ್ವನಿಯಾಗಿದ್ದಂತಹ ಮೊನಾಲಿಸಾ ಚಿತ್ರದ ಗೀತೆ ಈಗಷ್ಟೇ ನೀವು ಕೇಳಿದ್ರಿ. ಹಾಗೆಯೇ ನಮ್ಮ ಕೇಳುಗರು ಕೂಡ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮಿಷ್ಟ ಏನು ಅಂತ ಹೇಳಿ ನಾನು ಕೇಳಿದ್ದೆ. ಕೆಲವು ಕೇಳುಗರು ಕಷ್ಟವನ್ನು ಕೂಡ ಹೇಳ್ಕೊಂಡಿದ್ದಾರೆ. ಇನ್ನು ಇಷ್ಟದ ಸಂದೇಶಕ್ಕೆ ಬರೋಣ. ಯಾರು ಶ್ರೀನಿವಾಸ್ ಮಹಾಲಕ್ಷ್ಮೀಪುರ ಇಲ್ಲಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಅವರ ಗೆಳೆಯರ ಜೊತೆ ಸೈಕಲ್ ಸವಾರಿ ಬೆಂಗಳೂರು ಸುತ್ತ ಹೋಗೋದು ಅವ್ರಿಗೆ ತುಂಬ ಇಷ್ಟ ಅಂತೆ. ಹಾಗೆ ಹೋಗ್ತಾ ಹೋಗ್ತಾ ಈ ಸ್ಯಾಂಕಿ ಕೆರೆಯ ಹತ್ರ ಹೋದಾಗ ಅಲ್ಲಿರುವಂತಹ ವಾತಾವರಣ ಅವ್ರಿಗೆ ತುಂಬ ಖುಷಿಯನ್ನು ನೀಡುತ್ತಂತೆ. ಹಾಗೆ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿದಾಗ ಆ ನೀರಿನಲ್ಲಿ ಓಡಾಡುವಂತಹ ಹಾಗೆ ತೇಲುವಂತಹ ನೀರ ಹಕ್ಕಿಗಳು ಅವ್ರಿಗೆ ಖುಷಿ ನೀಡುತ್ತಂತೆ. ಹಾಗೇ ನೋಡ್ತಾ ನಿಂತಾಗ ಆಗಾಗ ನೀರಿನಿಂದ ಜಿಗಿಯುವಂತಹ ಮೀನುಗಳನ್ನು ನೋಡಿದಾಗ ಅವ್ರಿಗೆ ತುಂಬ ಖುಷಿ ಸಿಗುತ್ತಂತೆ. ತುಂಬ ನನಗೆ ಒಳ್ಳೆ ಸ್ಟ್ರೆಸ್ ಬಸ್ಟ್ ಆಗುತ್ತೆ, ಇದರಿಂದ ತುಂಬ ಸಂತೋಷ ಸಿಗುತ್ತೆ, ಮನಸ್ಸು ಹಕ್ಕಿ ಹಾಗೆ ಹಾರತ್ತೆ. ನನ್ನ ಗೆಳೆಯ ಇದೇ ಹಾಡನ್ನು ಕೂಡ ಹೇಳ್ತಾನೆ ಆ ಸಮಯದಲ್ಲಿ ಅಂತ ಹೇಳಿ ಇವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಈ ಚಂದದ ಸಂದೇಶಕ್ಕಾಗಿ ನಿಮಗೆ ಧನ್ಯವಾದ. ಹಾಗೆಯೇ ಮತ್ತಾರು, ರಾಜೇಶ್ವರಿ ಚನ್ನಬಸವ ಇವರು ಶಿಗ್ಲಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಬಂದಾಗ ಅವರ ಇಷ್ಟದ ಅಡುಗೆಯನ್ನು ಮಾಡಿ ಬಡಿಸೋದು ನನಗೆ ಬಹಳ ಇಷ್ಟ. ಅವರು ಖುಷಿಯಿಂದ ತಿಂತಾಗ ನನಗೆ ತುಂಬ ಸಂತೋಷ ಆಗುತ್ತೆ, ಆದರೆ ಆನಂತರ ಈ ಸ್ವಚ್ಛ ಮಾಡೋ ಕೆಲಸ ಇದೆಯಲ್ಲ ತುಂಬ ಬೇಜಾರು ನನಗೆ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಹಾಗೆ ಆಕಾಶವಾಣಿಯಲ್ಲಿ ಎಸ್ ಜಾನಕಿಯವರ ಗೀತೆಗಳನ್ನು ಕೇಳಿದಾಗ ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಗತ್ತೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿರ್ಮಲಾ ಅವರು ಗೊರಗುಂಟೆ ಪಾಳ್ಯದಿಂದ, ಹಾಗೆ ಬಳ್ಳಾರಿ ಹತ್ತಿರ ಏಳುಬೆಂಚಿ ಗ್ರಾಮ ಭರಮಪ್ಪ ಇವರು ಸಂದೇಶ ಕಳಿಸಿ ಹೇಳ್ತಾರೆ, ನನಗಂತೂ ಒಳ್ಳೊಳ್ಳೆಯ ಗೀತೆಗಳನ್ನು ಕೇಳೋದು ಅಂತ ಹೇಳಿದ್ರೆ ಮನಸ್ಸಿಗೆ ತುಂಬ ಸಂತೋಷವನ್ನು ನೀಡುತ್ತೆ ಅಂತ ಹೇಳಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹೌದು, ಹಾಗಾದರೆ ನೀವು ವಿವಿಧ ಭಾರತಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು ಇದನ್ನು. ಯಾಕಂತ ಹೇಳಿದ್ರೆ ನಿಮ್ಮ ಮಾನಸಿಕ ಆರೋಗ್ಯದಲ್ಲಿ ನಮ್ಮ ವಿವಿಧ ಭಾರತೀಯೂ ಕೂಡ ಒಂದು ರೀತಿ ಪ್ರಮುಖವಾದ ಪಾತ್ರನೇ ವಹಿಸಿದೆ ಅಂತ ಹೇಳಬಹುದು ಅಲ್ವಾ? ಯಾಕಂತ ಹೇಳಿದ್ರೆ ನಿಮ್ಮ ಮನಸ್ಸಿಗೆ ಖುಷಿ ಕೊಡುವಂತಹ ಗೀತೆಗಳು ಹಾಗೆ ಕಾರ್ಯಕ್ರಮಗಳು ಸದಾ ಪ್ರಸಾರ ಆಗ್ತಾ ಇರುತ್ತೆ. ಅದನ್ನು ಸುಮ್ಮನೆ ಹೇಳ್ತಿರೋದಲ್ಲ, ನಿಮ್ಮ ಸಂದೇಶಗಳು ಪ್ರತಿ ಬಾರಿ ಹೇಳ್ತಾ ಇರುತ್ತೆ, ಹೌದು ನಮಗೆ ಖುಷಿಯಾಯಿತು ಈ ಗೀತನ ಕೇಳಿ ಅಂತ ಹೇಳಿ ಅನ್ನುವಂಥದ್ದು. ಹಾಗಾಗಿ ನಿಮ್ಮ ಕಡೆಯಿಂದ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಿಬಿಡಿ ವಿವಿಧ ಭಾರತಿ

ಅಂತ ಹೇಳ್ತಾ ಈಗ ಮುಂದಿನ ಗೀತೆಯನ್ನ ಕೇಳೋಣ. ಈ ದಿನ ಅಕ್ಟೋಬರ್ 10 ವಿಶ್ವ ಮಾನಸಿಕ ಆರೋಗ್ಯ ದಿನ. ಗೀತೆಯನ್ನು ಕೇಳೋದಕ್ಕೆ ಮುಂಚೆ ಮತ್ತೊಂದು ನಮ್ಮ ಮನಸ್ಸಿಗೆ ಸಂತೋಷವನ್ನು ನೀಡುವಂತಹ ಕೆಲಸ. ಯಾವಾಗಲೂ ನಮ್ಮ ಈ ಕೆಲಸದ ಭರದಲ್ಲಿ ನಾವು ನಮ್ಮ ಹವ್ಯಾಸಗಳನ್ನು ಎಲ್ಲೋ ಮೂಲೆಗೆ ನೂಕಿ ಇಟ್ಬಿಟ್ಟಿರ್ತೀವಿ. ಆದರೆ ಹಾಗೆ ಮಾಡಬಾರ್ದಂತೆ. ಮನಸ್ಸು ಸಂತೋಷ ಪಡೋದು ನಮ್ಮ ಇಷ್ಟದ ಕೆಲಸ ಮಾಡಿದಾಗ. ಹಾಗಾಗಿ ಚಿಕ್ಕ ಪುಟ್ಟ ಹವ್ಯಾಸಗಳು, ನಮಗೆ ಇಷ್ಟ ಆಗುವಂತಹ ಯಾವುದೋ ಒಂದು ಚಿತ್ರ ಬಿಡಿಸೋದಿರಬಹುದು, ಹೊಲಿಗೆ ಮಾಡೋದಿರಬಹುದು, ಪುಸ್ತಕ ಓದೋದು, ಸಂಗೀತವನ್ನು ಆಲಿಸೋದು, ಅಡುಗೆ ಮಾಡೋದು, ಮನೆಯನ್ನು ಒಪ್ಪ ಓರಣವಾಗಿ ನಮ್ಮ ಟೇಸ್ಟ್ಗೆ ತಕ್ಕಂತೆ ಇಟ್ಕೊಳ್ಳೋದು, ಎಲ್ಲವೂ ಕೂಡ ನಮ್ಮ ಮನಸ್ಸಿಗೆ ಖುಷಿಯನ್ನು ನೀಡುವಂಥದ್ದು. ಹಾಗಾಗಿ ಇದಕ್ಕೂ ಕೂಡ ಕೆಲ ಸಮಯವನ್ನು ನಮ್ಮ ದಿನಚರಿಯಲ್ಲಿ ಮೀಸಲಾಗಿ ಇಡಬೇಕಂತೆ. ಆ ಸಮಯ ಆಗುವಂತಹ ಖುಷಿಯನ್ನು ಅನುಭವಿಸ್ತಾ ಇಡೀ ದಿನವನ್ನು ಕಳೀಬೇಕಂತೆ ಅಂತ ಹೇಳ್ತಾ ಈಗ ಮುಂದಿನ ಗೀತೆ ಮುಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಇರುವಂತಹ ಸ್ನೇಹದ ಸಂಕುಲೆ ಚಿತ್ರದ ಹಾಡು, ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಈ ಹಾಡಿಗೆ.

ನಮ್ಮ ಕೇಳುಗರಾದ ಜಗದಾಂಬಿಕಾ ಹಂಸವೇಣಿ ಅವರ ಒಂದು ಅಭ್ಯಾಸ ಅವರಿಗೆ ಇಷ್ಟ ಆಗುವಂತಹ ಹವ್ಯಾಸ ಆಗ್ಬಿಟ್ಟಿದೆಯಂತೆ. ಒಂದು ಚಂದದ ಅಭ್ಯಾಸ ಇವರಿಗಿದೆ. ಈ ಅಭ್ಯಾಸ ಹವ್ಯಾಸ ಏನು ಅಂತ ಹೇಳಿದ್ರೆ, ಅವರು ಬೆಳಬೆಳಗ್ಗೆನೆ ಎದ್ದ ಕೂಡ್ಲೇ ಮನೆಯ ಬಾಗಿಲನ್ನು ಸ್ವಚ್ಛಗೊಳಿಸಿ ರಂಗೋಲಿ ಬಿಡಿಸ್ತಾರಂತೆ. ಆನಂತರ ಮನೆಯ ಮುಂದೆ ಇರುವಂತಹ ಗಿಡಗಳಿಗೆ ನೀರುಣಿಸಿ ಅವುಗಳ ಆಗು ಹೋಗುಗಳನ್ನು ನೋಡ್ಕೊಳ್ತಾರಂತೆ. ಎಷ್ಟು ಚಂದವಾಗಿದೆ ನೋಡಿ ಅವರ ಸಂದೇಶ. ಆ ಗಿಡಗಳ ಆಗು ಹೋಗುಗಳನ್ನು ನೋಡ್ತಾರಂತೆ. ಆ ಅಭ್ಯಾಸ ಅವರಿಗೆ ಹವ್ಯಾಸ ಆಗಿದೆಯಂತೆ. ಇದರಿಂದ ನನಗೆ ಬಹಳ ಸಂತೋಷ ಸಿಗುತ್ತೆ, ಆ ಸಮಯ ನನ್ನ ಬೆಸ್ಟ್ ಟೈಮ್ ಅಂತ ಹೇಳಿ ಅವರು ಹೇಳಿದ್ದಾರೆ. ಇಡೀ ದಿನ ನನಗೆ ಉಲ್ಲಾಸ ಕೊಡುತ್ತೆ ಗೊತ್ತಾ ಈ ಒಂದು ಕೆಲಸ ಅಂತ ಹೇಳಿ ಅವರು ಹೇಳಿದ್ದಾರೆ. ಧನ್ಯವಾದ ನಿಮ್ಮ ಈ ಒಂದು ಚಂದದ ಸಂದೇಶಕ್ಕೆ. ಹಾಗೆಯೇ ಮತ್ತಾರು, ಕಲ್ಲೇಶ್ವರ ಕುಮಾರ್ ಅವರು ಶ್ರೀನಗರ ಇಲ್ಲಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನಮ್ಮ ಮನೆಯಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿದೆ ಹಸಿರ ವನಸಿರಿ. ಹೌದು, ದೇವರಾಯನ ದುರ್ಗದ ಕಾಡು ಹತ್ರ ಇದೆ. ಸೈಕಲ್ನಲ್ಲಿ ಆ ಕಾಡ್ದಾರಿನಲ್ಲಿ ಹೋಗ್ತಾ ಇದ್ರೆ ಆಹಾ, ಎಂಥ ಸಂತೋಷ ಸಿಗುತ್ತೆ ಗೊತ್ತಾ. ಜಗತ್ತಲ್ಲಿ ಎಲ್ಲೂ ಕೂಡ ಇಂತಹ ನೆಮ್ಮದಿ ಸಿಗಲ್ವೇನೋ ಅನ್ನುವಂತಹ ಭಾವನೆ ನನಗೆ ಉಂಟಾಗತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆಯೇ ಮತ್ತಿನ್ಯಾರು, ಕವಿತಾ ಶ್ರೀನಿವಾಸ್ ಅವರು ಹೇಳ್ತಾ ಇದ್ದಾರೆ, ನಾನು ಬೆಳಗ್ಗೆ ವಾಯುವಿಹಾರಕ್ಕೆ ಹೋಗುವಾಗ ರಸ್ತೆ ಬದಿಯಲ್ಲಿ ಹೂಗಳು ತುಂಬ ಚೆನ್ನಾಗಿ ಬೆಳೆದಿರುತ್ತೆ. ಅದರಲ್ಲಿ ಕೆಲವೊಂದು ಹೂಗಳನ್ನು ಆರಿಸಿ ತೊಗೊಂಡು ಬಂದು ನೀರು ಹಾಕಿ ಅದರಲ್ಲಿ ಇಡ್ತೀನಿ. ಆ ಹೂಗಳನ್ನು ನೋಡಿದಾಗೆಲ್ಲ ನನಗೆ ತುಂಬ ಸಂತೋಷ ಸಿಗುತ್ತೆ. ಮನೆಯಲ್ಲಿ ನನ್ನ ಎನರ್ಜಿ ಟಾನಿಕ್ ಇದು ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಹಾಗೆ ಗಾನಸುಮ ಅವರು ಪಟ್ಟಸೋಮನಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಡುಗಳನ್ನು ಕೇಳೋದೇ ನನಗೆ ಸಂತೋಷ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಮಾನಸಿಕ ಆರೋಗ್ಯ ಅಂದರೆ ಭಯ ಪಡೋದು ಸಹಜ, ಯಾಕಂದರೆ ಆ ಥರ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಸಮಾಜ ಅವರನ್ನು ನೋಡುವಂತಹ ರೀತಿಯೇ ಬೇರೆ. ಹಾಗಾಗಿ ಜೊತೆಯಲ್ಲಿರೋರು ಪ್ರೀತಿ ವಿಶ್ವಾಸದಿಂದ ಅವ್ರ ಜೊತೆ ನಡ್ಕೊಂಡಾಗ ಅವರಲ್ಲೂ ಕೂಡ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅಂತ ಹೇಳಿ ಸಂದೇಶವನ್ನು ವಿಜಯ ಅವರು ಕಳಿಸ್ಕೊಟ್ಟಿದ್ದಾರೆ. ಹಾಡುಗಳಂತೂ ನಂಗೆ ತುಂಬ ಖುಷಿ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನಾಗರತ್ನ ಅವರು. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಹಾಗೆಯೇ ನಮ್ಮ ಮಾನಸಿಕ ನೆಮ್ಮದಿ ಚೆನ್ನಾಗಿರಬೇಕು, ನೆಮ್ಮದಿಯನ್ನು ನಾವು ಹೊಂದಬೇಕು ಅಂತ ಹೇಳಿದ್ರೆ ಎಲ್ಲ ಏನೇನೆಲ್ಲ ಮಾಡ್ಬೋದು ಅಂತ ಹೇಳಿ ನಾವು ತಿಳ್ಕೊಳ್ತಾ ಇದ್ವಿ. ನಮ್ಮ ಸ್ವಯಂ ಕಾಳಜಿಯನ್ನು ನಾವು ಮಾಡ್ಕೋಬೇಕಾಗತ್ತೆ, ಯಾಕಂತ ಹೇಳಿದ್ರೆ ಮನಸ್ಸು ನಮ್ಮದು, ಆ ಮನಸ್ಸಿನ ಕಾಳಜಿ ಮಾಡಬೇಕಾಗಿರೋದು ನಾವೇನೆ. ಬೇಡದ ವಿಚಾರಗಳನ್ನು ಗುಡಿಸಿ ಹೊರಗಡೆ ಹಾಕಬೇಕು, ಇಷ್ಟವಾದ ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಅದರ ಜೊತೆಗೇ ಕೆಲವೊಂದು ಸಾರಿ ಇಮೋಷನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಆ ಸಮಯದಲ್ಲಿ ನಮ್ಮ ಯಾರು ಅತ್ಯಾಪ್ತರು ಅಂತ ಹೇಳಿ ಇರ್ತಾರೋ ಅವ್ರ ಜೊತೆ ನಮ್ಮ ಭಾವನೆಗಳನ್ನು ಹಂಚ್ಕೋಬಹುದು. ಹಾಗೆ ಯಾರು ಕೆಲವೊಂದು ವ್ಯಕ್ತಿಗಳಿಂದ ನಮಗೆ ಕಿರಿಕಿರಿ ಉಂಟಾಗ್ತಾ ಇರುತ್ತೆ, ಹಾಗಾಗಿ ಅವರ ಜೊತೆ ದ್ವೇಷವನ್ನು ಕಟ್ಕೊಳ್ದೇ ನಿಧಾನವಾಗಿ ಅವರಿಂದ ನಾವು ದೂರ ಉಳಿಯುವಂತಹ ಪ್ರಯತ್ನವನ್ನು ಮಾಡಬಹುದು. ಇದರಿಂದ ಕೂಡ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಆದರೆ ಎಲ್ಲರನ್ನ ದೂರ ಮಾಡೋದಕ್ಕಿಂತ ಎಲ್ಲರ ಜೊತೆ ಪ್ರೀತಿಯಿಂದ ಯಾವುದೇ ಒಂದು ಪ್ರತಿಫಲವನ್ನು ಅಪೇಕ್ಷೆ ಮಾಡದೆ ನಡ್ಕೊಂಡಾಗ ಈ ಒಂದು ಸಂತೋಷ ಉಂಟಾಗತ್ತೆ. ಪ್ರೀತಿಯನ್ನು ನೀಡಿ ಪ್ರೀತಿಯನ್ನು ಪಡೆಯಬೇಕು, ಹಂಚಬೇಕು, ಆಗ ಸಂತೋಷ ಖಂಡಿತವಾಗಿಯೂ ಸಿಗುತ್ತೆ. ಜೊತೆ ಜೊತೆಗೇ ನಮ್ಮ ಕೈ ಮೀರಿ ಒಂದೊಂದ್ಸಾರಿ ಮನಸ್ಸು ಪ್ರಕ್ಷುಬ್ಧ ಆಗ್ಬಿಡುತ್ತೆ. ಆ ಸಮಯದಲ್ಲಿ ನಮ್ಮನ್ನು ನಾವು ಧ್ಯಾನ ಮಾಡೋ ಮೂಲಕ, ನಮ್ಮ ಇಷ್ಟದ ಕೆಲಸಗಳನ್ನು ಮಾಡೋ ಮೂಲಕ ಸಹಜ ಸ್ಥಿತಿಗೆ ತಂದುಕೊಳ್ಬಹುದು. ಒಟ್ಟಿನಲ್ಲಿ ಮನಸ್ಸು ಯಾರಿಗೂ ಕಾಣಿಸೋದಿಲ್ಲ, ಒಳ ಮನಸ್ಸು ಅಂತ ಹೇಳಿ ಹೇಗೇಗೋ ಇಟ್ಕೊಳ್ಳೋದು ಖಂಡಿತವಾಗಿಯೂ ನ್ಯಾಯ ಅಲ್ಲ. ಅದು ನಮ್ಮ ಮನಸ್ಸು. ಹಾಗಾಗಿ ಸಂತೋಷವಾಗಿ ಹೇಗೆ ಮನೇನ ನಾವು ಒಪ್ಪ ಊರಣವಾಗಿ ಇಟ್ಕೋತೀವೋ ನಮ್ಮ ಮನಸ್ಸನ್ನು ಕೂಡ ಹಾಗೇ ಇಟ್ಕೋಬೇಕು. ಅದಕ್ಕೆ ಸಾಕಷ್ಟು ಒಂದು ಟೂಲ್ಗಳು ನಮಗೆ ಸಿಕ್ಕತ್ತೆ, ವಿಷಯಗಳು ಸಿಗುತ್ತೆ, ಹಾಗೆ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಎಲ್ಲವನ್ನು ಬಳಸ್ಕೊಂಡು ನಮ್ಮ ಮನಸ್ಸನ್ನು ನಾವು ಸಂತೋಷವಾಗಿ ಇಟ್ಕೋಬಹುದು. ಕೈ ಮೀರಿ ಹೋದಾಗ ನಾವು ತಜ್ಞರ ಸಹಾಯವನ್ನು, ಹಾಗೆ ಕೌನ್ಸಿಲರ್ಸ್ ಅಂತ ಆಪ್ತ ಸಮಾಲೋಚಕರು ಅಂತ ಏನು ಹೇಳ್ತೀವಿ ಅವರ ಸಹಾಯವನ್ನು ಕೂಡ ಪಡೀಬಹುದು ಅಂತ ಹೇಳ್ತಾ ಈಗ ಮುಂದಿನ ಗೀತೆಗೆ ಹೋಗೋಣ.

ನಮ್ಮ ಕೇಳುಗರಾದ ನಿರ್ಮಲಾ ಅವರು ಹೇಳ್ತಾ ಇದ್ರೆ, ನನಗಂತೂ ದೇವಸ್ಥಾನದಲ್ಲಿ ಕ್ಯೂ ನಿಂತ್ಕೊಂಡು ಆ ಪ್ರಸಾದ ಸಿಕ್ಕಾಗ ತಿಂತೀನಲ್ಲ, ಅದರಷ್ಟು ಸಂತೋಷ ಯಾವುದೂ ಕೊಡಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆಯೇ ಕೇಳುಗರೆಲ್ಲ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಹಾಗೆಯೇ ನಮ್ಮ ಮನಸ್ಸು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಾವು ಸ್ವಯಂ ಕಾಳಜಿಯನ್ನು ಮಾಡ್ಕೋಬೇಕಾಗತ್ತೆ. ಹಾಗೆಯೇ ತುಂಬ ದೀರ್ಘವಾದ ಬಿಡುವೇ ಇರಲ್ಲ, ಆದರೂ ಕೂಡ ಕೆಲಸ ಒಂದರಿಂದ ಒಂದರು ಮಾಡ್ತಾನೆ ಇರ್ತೀವಿ. ಹಾಗಾಗಿ ನಮಗಾಗಿ ಒಂದು ಚಿಕ್ಕ ವಿರಾಮವನ್ನು ತಗೊಳ್ಬೇಕಾಗತ್ತಂತೆ, ಅದು ಕೂಡ ಮನಸ್ಸಿಗೆ ಸಂತೋಷವನ್ನು ನೀಡುತ್ತೆ ಅಂತ ಹೇಳಿ ಹೇಳ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಮಾನಸಿಕ ಸ್ವಾಸ್ಥ್ಯ ಕೆಡ್ತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ ಸಾಮಾಜಿಕ ಮಾಧ್ಯಮಗಳಿಂದ ಅಂತ ಹೇಳಿ ಹೇಳಲಾಗುತ್ತೆ. ಅಯ್ಯೋ, ನಾನು ಈ ಪೋಸ್ಟ್ ಹಾಕಿದ್ದೆ ಯಾರೂ ನೋಡಲೇ ಇಲ್ವಲ್ಲ, ಲೈಕ್ ಕೊಡಲೇ ಇಲ್ವಲ್ಲ, ಅವ್ರ ಪೋಸ್ಟ್ಗೆ ಅಷ್ಟೊಂದು ಬಂದಿದೆ ಅಂತ ಹೇಳಿ ಅನ್ನಿಸುವಂಥದ್ದು ಹೆಚ್ಚಾಗ್ತಾ ಇದೆ. ಇದರಿಂದ ಮನಸ್ಸು ಎಲ್ಲೋ ಒಂದು ಕಡೆ ಬೇಜಾರಿಗೆ ಒಳಪಡ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ನಮ್ಮ ಒಂದು

ಸಾಮಾಜಿಕ ಜಾಲತಾಣಗಳ ಬಳಕೆಗೆ ಮಿತಿಯನ್ನು ಹಾಕಬೇಕಂತೆ. ಪೋಸ್ಟ್ ಮಾಡೋದು ಎಲ್ಲರೂ ಕೂಡ ನೋಡಲಿ ಅನ್ನುವಂಥದ್ದೇ, ಆದರೂ ಕೂಡ ಬರಲಿಲ್ಲ ಅನ್ನುವಂತಹ ಲೈಕ್ಸ್ ಬರಲಿಲ್ಲ ಅನ್ನುವಂತಹ ಬೇಜಾರು ಇಟ್ಕೊಳ್ಳೋಕ್ಕೆ ಹೋಗಬಾರ್ದು ಅಂತ ಹೇಳಿ ಹೇಳಲಾಗತ್ತೆ. ಹಾಗೆಯೇ ಸಾಮಾಜಿಕ ಸಂಪರ್ಕ ಹಾಗೆ ಸಕಾರಾತ್ಮಕತೆ ಎಲ್ಲವನ್ನು ಕೂಡ ಪಾಸಿಟಿವ್ ಆಗಿ ನೋಡೋದು ನಮ್ಮ ಮನಸ್ಸನ್ನು ಸಂತೋಷವಾಗಿ ಇಡುವಂಥದ್ದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಕಾರ್ಯಕ್ರಮಕ್ಕೆ ಸ್ಪಂದಿಸಿ ಸಂದೇಶಗಳನ್ನು ಕಳಿಸಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಧನ್ಯವಾದಗಳು. ಎಲ್ಲೆಲ್ಲ ಓಡುವಂತಹ ಮನಸ್ಸನ್ನು ಎಲ್ಲ ಕಡೆ ಬಿಡದೆ ನಮ್ಮ ಎದೆಗೂಡಲೇ ಭದ್ರವಾಗಿ ಇಟ್ಕೊಂಡು ಬಿಡೋಣ, ಸಂತೋಷವಾಗಿ ನಮ್ಮ ಮನಸ್ಸನ್ನು ಇಟ್ಕೊಳ್ಳೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗಾಗಿ ಕಾರ್ಯಕ್ರಮದ ಕೊನೆಯ ಗೀತೆ

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಸರಿಯಾಗಿ 10:25 ಆಗಿದೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳನ್ನು ನಾವು ಕೇಳೋಣ. ವಾರ್ತಾ ವಾಚಕರು ಆಗ್ಲೇ ಸಿದ್ಧರಾಗಿ ಕೂತಿದ್ದಾರೆ ವಾರ್ತೆಗಳನ್ನು ನಿಮ್ಮೆಲ್ಲರಿಗಾಗಿ ಓದಿ ತಿಳಿಸೋದಕ್ಕೆ. ಬನ್ನಿ ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಜಾರ್ಖಂಡ್ನ ದೇವ್ಘರ್ಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ದೇವ್ಘರ್ನ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ 2ನೇ ಘಟಿಕೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸ್ಥಳೀಯ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಜಿಲ್ಲಾ ನಗರಸಭೆ ಹಾಗೂ ಮಹಾನಗರ ಪಾಲಿಕೆ ಮಟ್ಟದಲ್ಲಿ ಚಿಂತನೆ ಶಿಬಿರ ಆಯೋಜಿಸುವಂತೆ ರಾಜ್ಯಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಸೂಚಿಸಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕುರಿತ 2 ದಿನಗಳ ರಾಷ್ಟೀಯ ಇಲಾಖಾ ಶೃಂಗಸಭೆಯ ಸಮಾರೋಪ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಸಿಂಗಾಪುರ ಪ್ರವಾಸದಲ್ಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಸಿಂಗಾಪುರ ಅಧ್ಯಕ್ಷ ಥಾರ್ಮನ್ ಷಣ್ಮುಗರತ್ನಂ ಹಾಗೂ ಪ್ರಧಾನಮಂತ್ರಿ ಲಾರೆನ್ಸ್ ವಾಂಗ್ ಅವರನ್ನು ಭೇಟಿಯಾಗಿ ದ್ವಿಪಕ್ಷೀಯ ಸಹಕಾರ, ಜಾಗತಿಕ ಆರ್ಥಿಕ ಬೆಳವಣಿಗೆಗಳು ಹಾಗೂ ಹೂಡಿಕೆ ಅವಕಾಶಗಳ ಕುರಿತು ಮಾತುಕತೆ ನಡೆಸಿದ್ದಾರೆ. ಭಾರತದ ಆಧ್ಯಾತ್ಮಿಕ ಪರಂಪರೆಯ ಉದ್ದೇಶ ಆತ್ಮಸಾಕ್ಷಾತ್ಕಾರದತ್ತ ಮುನ್ನಡೆಯುವ ಸಾಧನ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಸುಮಂಗಲಿ ಸೇವಾ ಆಶ್ರಮದ ವತಿಯಿಂದ ಆಯೋಜಿಸಿದ 2 ಕೃತಿಗಳ ಬಿಡುಗಡೆ ಮತ್ತು ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಇಥಿಯೋಫಿಯಾ ಪ್ರವಾಸದಲ್ಲಿರುವ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅಡೀಸ್ ಅಬಾಬಾದಲ್ಲಿ ನಿನ್ನೆ ಇಥಿಯೋಫಿಯಾ ಪ್ರಧಾನಿ ಅಬಿಯಾ ಅಹಮದ್ ಅಲಿ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತ ಇಥಿಯೋಪಿಯಾ ದ್ವಿಪಕ್ಷೀಯ ಸಹಕಾರ ಗಣನೀಯವಾಗಿ ವೇಗ ಪಡೆದುಕೊಂಡಿದೆ ಎಂದಿದ್ದಾರೆ. ಪಿಎಂ ಇ ಡ್ರೈವ್ ಯೋಜನೆ ಹಾಗೂ ವಿದ್ಯುತ್ ಬಸ್ಗಳಿಗಾಗಿ ಜಾರಿಗೊಳಿಸಿರುವ ಪಾವತಿ ಭದ್ರತಾ ವ್ಯವಸ್ಥೆ ಪಿಎಸ್ಎಂ ಯೋಜನೆಯ ಪ್ರಗತಿ ಕುರಿತು ಕೇಂದ್ರ ಭಾರಿ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ನಿನ್ನೆ ಸಚಿವಾಲಯದ ಹಿರಿಯ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದರು. ಬೆಂಗಳೂರಿನ ಹೊರವಲಯದಲ್ಲಿ ಸುಮಾರು 1,500 ಎಕರೆ ಪ್ರದೇಶದಲ್ಲಿ ನಗರ ವನ ನಿರ್ಮಿಸುವ ಮಹತ್ವಾಕಾಂಕ್ಷಿ ಯೋಜನೆ ಸಿದ್ಧಪಡಿಸಲಾಗಿದೆ ಎಂದು ಅರಣ್ಯ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜನೆಗೊಂಡಿದ್ದ 72ನೇ ವನ್ಯಜೀವಿ ಸಪ್ತಾಹದ ಸಮಾರೋಪ ಸಮಾರಂಭದಲ್ಲಿ ಅವರು

0: 10:03:25 ಕೇಳ್ತಾ ಇದ್ದೀರಿ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ಆತ್ಮೀಯ ಕೇಳುಗರೆಲ್ಲರಿಗೂ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಯಾಗ್ತಾ ಇದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಇಂದು ಪ್ರಸಾರ ಆಗುವಂತಹ ಹಾಡುಗಳಲ್ಲಿ ಇರುವಂತಹ ವಿಶೇಷತೆ ಏನು? ಕಾರ್ಯಕ್ರಮವನ್ನು ಎರಡು ಹಾಡುಗಳನ್ನು ಕೇಳ್ತಾ ನಮಗೆ ಸಂದೇಶವನ್ನು ಕಳಿಸಿ 9483091029 ಕೇವಲ ಎರಡು ಹಾಡಷ್ಟೇ ಅಲ್ಲ, 10:30 ಕೂಡ ನಮಗೆ ಸಮಯಾವಕಾಶ ಇರುತ್ತೆ. ಹಾಡುಗಳನ್ನೆಲ್ಲ ಕೇಳ್ತಾ ಗಮನಿಸಿ ಏನಿರಬಹುದು ಅಂತ ಹೇಳಿ ನೀವು ಸಂದೇಶವನ್ನು ಕಳಿಸ್ಬಹುದು. ಕೇಳ್ತಾ ಇರಿ, ಜೊತೆಯಾಗಿರಿ. ವಿವಿಧ ಭಾರತಿ ನಿಮ್ಮ ಅನುದಿನದ ಸಂಗಾತಿ ಮೊದಲಿಗೆ ಮೂಡಿ ಬರ್ತಾ ಇದೆ. ಚೈತ್ರದ ಪ್ರೇಮಾಂಜಲಿ ಚಿತ್ರದ ಟೈಟಲ್ ಟ್ರ್ಯಾಕ್. ಗೀತೆಯನ್ನು ಬರೆದು ರಾಗ ಸಂಯೋಜನೆ ಮಾಡಿದವರು ಲತಾ, ಮತ್ತೊಮ್ಮೆ ಕೇಳಿ, ಹಂಸಲೇಖ ಅವರು. ಈ ಗೀತೆಗೆ SP ಬಾಲಸುಬ್ರಹ್ಮಣ್ಯಂ ಅವರ ಜೊತೆಯಾಗಿ ದನಿಗೂಡಿಸಿರುವವರು ಚಂದ್ರಿಕಾ ಗುರುರಾಜ್ ಅವರು. ಕೇಳಿ ಚೈತ್ರದ ಪ್ರೇಮಾಂಜಲಿ ಚಿತ್ರದ ಟೈಟಲ್ ಟ್ರ್ಯಾಕ್ ಮೊದಲ ಗೀತೆಯಾಗಿ ಇಂದಿನ ಓಲ್ಡ್ ಈಸ್ ಗೋಲ್ಡ್ನಲ್ಲಿ.

ಎಂ ಬಾಲಮುರಳಿ ಕೃಷ್ಣ ಅವರ ಧ್ವನಿಯಲ್ಲಿ ನೀವು ಆಲಿಸಿದ್ದು ಗಂಗೆ ಗೌರಿ ಚಿತ್ರದ ಹಾಡು. ಜಿವಿ ಅಯ್ಯರವರ ಸಾಹಿತ್ಯ, ಟಿಜಿ ಲಿಂಗಪ್ಪ ಅವರ ಸ್ವರ ಸಂಯೋಜನೆ ಈ ಹಾಡಿಗಿತ್ತು. ಇನ್ನು ಈಗ ಪ್ರಸಾರ ಆಗುವಂತಹ ಓಲ್ಡೇಜ್ ಗೋಲ್ಡ್ನ ಗೀತೆಗಳಲ್ಲಿ ಯಾವ ವಿಶೇಷತೆ ಇದೆ ಗೊತ್ತಾದರೆ ತಿಳಿಸಿ ಅಂತ ನಾನು ಕೇಳಿದ್ದೆ. ಹಾಗೆಯೇ ಎಲ್ಲ ಕೇಳುಗರಿಗೂ ಕೂಡ 10:30 ಕೂಡ ಕಾಲಾವಕಾಶ ಇರುತ್ತೆ. ಆದರೆ ಎರಡನೇ ಗೀತೆಯ ಮೊದಲ ತುಣುಕನ್ನು ಕೇಳಿದ ಕೂಡ್ಲೇ ನಮ್ಮ ಕೇಳುಗರಾದ ನಾಗರತ್ನ ಅವರು ಸಂದೇಶ ಕಳಿಸಿ ಸರಿಯಾದ ಪರ್ಫೆಕ್ಟ್ ಉತ್ತರ ಅಂತ ಹೇಳಬೇಕು ಕಳಿಸ್ಬಿಟ್ಟಿದ್ದಾರೆ. ನಿಮಗೆ ಅಭಿನಂದನೆಗಳು. ಬೇರೆ ಕೇಳುಗರಿಗೂ ಕೂಡ ಅವಕಾಶ ಇದೆ. ಏನಪ್ಪ ಅವ್ರು ಕಳಿಸ್ಬಿಟ್ಟು ನಾನು ಕಳಿಸಿಲ್ವಾ ಅಂತ ಹೇಳಿ ಅನ್ಕೋಬೇಡಿ. 10:30 ಕೂಡ ನಿಮಗೆ ಸಮಯ ಇದೆ. ಹಾಡುಗಳನ್ನು ಕೇಳ್ತಾ ಎಂಜಾಯ್ ಮಾಡ್ತಾ ಹಾಗೆ ನಿಮ್ಮ ಸಂದೇಶಗಳನ್ನು ಕೂಡ ಟೈಪ್ ಮಾಡಿ ನಮಗೆ ಕಳಿಸಿ. ಯಾವ ವಿಷಯ ಈ ದಿನ ಇರಬಹುದು ಅಂತ ಹೇಳಿ. 10:14 ಆಗಿದೆ. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಸುಮಧುರ ಕನ್ನಡ ಚಿತ್ರಗೀತೆಗಳು ನಿಮಗಾಗಿ ಮುಡಿ ಬರ್ತಾ ಇದೆ. ಮುಂದಿನ ಗೀತೆ SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಇದೆ. ಒಂದು ಸಿನಿಮಾ ಕಥೆ ಚಿತ್ರದ ಹಾಡು ಇದು. ಚಿ ಉದಯಶಂಕರ್ ಅವರು, ಗೀತ ಸಾಹಿತಿ ರಾಜನ್ ನಾಗೇಂದ್ರ ಅವರ ರಾಗ ಸಂಯೋಜನೆ.

0: ನಮ್ಮ ಕೇಳುಗರ ಆಲೋಚನಾ ಶಕ್ತಿಗೆ ನಿಜಕ್ಕೂ ಒಂದು ದೊಡ್ಡ ಸಲ್ಯೂಟ್ ನೀಡಲೇಬೇಕು. ನಾವು ಒಂದು ಹೆಜ್ಜೆ ಯೋಚನೆ ಮಾಡಿದ್ರೆ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಯೋಚನೆ ಮಾಡುವಂಥದ್ದು ಅವರ ಸಂದೇಶಗಳ ಮೂಲಕ ಗೊತ್ತಾಗ್ತಾ ಇದೆ. ಇಂದಿನ ಹಾಡುಗಳ ವಿಶೇಷತೆ ಏನಿರಬಹುದು ಅಂತ ಹೇಳಿ ಹೇಳಿದ್ದಕ್ಕೆ ಬರ್ತಾ ಇರುವಂತಹ ಉತ್ತರಗಳು ನಿಜಕ್ಕೂ ಖುಷಿ ಕೊಡ್ತಾ ಇದೆ. ಆದರೆ ಸರಿಯಾದ ಎಕ್ಸಾಕ್ಟ್ ಆನ್ಸರ್ ಅಂತ ಹೇಳಿ ಇನ್ನೂ ಯಾವುದು ಕೂಡ ಬಂದಿಲ್ಲ. ನಾಗರತ್ನ ಅವರನ್ನು ಹೊರತುಪಡಿಸಿ ಹಾಗೆಯೇ ಅವರ ಉತ್ತರ ಸರಿಯಾಯಿತು ಅಂತ ಹೇಳಿದಕ್ಕೆ ಅವರು ಕಳಿಸಿರುವಂತಹ ಸಂದೇಶ ಹೀಗಿದೆ. ಆಫೀಸ್ನಲ್ಲಿ ಬೋನಸ್ ತಗೊಂಡಾಗಲೂ ಕೂಡ ಇಂತಹ ಸಂತೋಷ ಆಗಿರಲಿಲ್ಲ. ನನ್ನ ಉತ್ತರ ಸರಿಯಾಯಿತು ಅಂತ ಹೇಳಿ ನೀವು ಹೇಳಿದ್ದು ನನಗೆ ತುಂಬ ಖುಷಿ ಕೊಟ್ಟಿದೆ ಅಂತ ಹೇಳಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅಂದರೆ ಈಗಾಗಲೇ ಹೇಳಿದ ಹಾಗೆ ನಮ್ಮ ವಿವಿಧ ಭಾರತಿ ಅನ್ನೋದು ನಿಮ್ಮೆಲ್ಲರ ಸಂತೋಷದ ಒಂದು ಮೂಲ ಆಗಿದೆ ಅಂತ ಹೇಳಿ ಹೇಳೋದು ನಿಜಕ್ಕೂ ನಮಗೆ ತುಂಬ ಪ್ರೀತಿ ಅನಿಸತ್ತೆ, ಹಾಗೆ ಹೆಮ್ಮೆ ಅನಿಸತ್ತೆ, ಅಭಿಮಾನ ಅಂತ ಕೂಡ ಹೇಳಿ ಅನಿಸತ್ತೆ. ಹೀಗೆ ನಿಮ್ಮ ಅಭಿಮಾನ ಇರಲಿ, ಕೇಳ್ತಾ ಇರಿ, ಕೇಳಿಸ್ತಾ ಇರಿ, ನಮ್ಮ ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.
1: ಬೆಟ್ಟ ಗುಡ್ಡ
2: ಕೆರೆ ಕುಂಟೆ
1: ಗಿಡ ಮರಗಳಿಲ್ಲದ ಊರು
2: ಮರುಭೂಮಿಯಿದ್ದಂತೆ.
1: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
2: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
1: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
2: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
1: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
2: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಪ್ರಸಾರವಾದ ಗೀತೆ ಓಂಕಾರ ಚಿತ್ರದ್ದಾಗಿತ್ತು. ಹರಿಹರನ್ ಹಾಗೂ ಕವಿತಾ ಕೃಷ್ಣಮೂರ್ತಿಯವರು ಗೀತೆಗೆ ಧ್ವನಿಯಾಗಿದ್ದರು. ಉಪೇಂದ್ರ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ ಈ ಹಾಡಿಗಿತ್ತು. ನಮ್ಮ ಕೇಳುಗರಾದ ಗಾನಸುಮ ಪಟ್ಟ ಸೋಮನಹಳ್ಳಿಯ ಗಾನಸುಮ ಅವರು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಈಗ ಬಂದಿರುವಂತಹ ಉತ್ತರ ಹತ್ತಿರಕ್ಕೆ ಬಂದಿರುವಂಥದ್ದು, ಆದರೆ ಎಕ್ಸಾಕ್ಟ್ ಆಗಿ ಅಂತ ಹೇಳಿ ಹೇಳೋಕ್ಕಾಗಲ್ಲ. ಆದರೆ ಅವರು ಕಳಿಸಿರುವಂತಹ ಸಂದೇಶ, ಅಪ್ಪ ಎಷ್ಟಪ್ಪ ಪ್ರಯತ್ನ ಮಾಡೋದು ನೋಡಿ, ಇದಾದರೂ ಸರಿ ಉತ್ತರನಾ ಅಂತ ಹೇಳಿ ಅವರು ಕಳಿಸಿರೋ ಹಾಗೆ ಇದೆ. ಇರಲಿ, ಮರಳಿ ಯತ್ನವ ಮಾಡು ಅನ್ನುವಂಥದ್ದು ಇದ್ದೇ ಇದೆ. ಹಾಗಾಗಿ ಕರಾರುವಕ್ಕಾದ ಉತ್ತರ ನಿಮಗೆ ಹೊಳೆದ್ರೆ ಅದನ್ನು ಕಳಿಸ್ಬಹುದು. ಇನ್ನು 4 ನಿಮಿಷಗಳ ಕಾಲ ನಿಮಗೆ ಕಾಲಾವಕಾಶ ಇದೆ. ಈಗ ಮತ್ತೊಂದು ಗೀತೆ ಮೂಡಿ ಬರುತ್ತೆ. ಯಾವ ಚಿತ್ರದ ಹಾಡು ಇದು ಅಂತ ಹೇಳಿ ನೋಡೋದಾದರೆ, ಮೃಗಾಲಯ ಚಿತ್ರದ್ದು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠಸಿರಿಯಲ್ಲಿ ಮೂಡಿ ಬರುತ್ತೆ. ಜಿ ಉದಯಶಂಕರ್ ಅವರ ಸಾಹಿತ್ಯ ಇದೆ. ರಾಜನ್ ನಾಗೇಂದ್ರ ಅವರ ರಾಗ ನಿರ್ದೇಶನ ಈ ಹಾಡಿಗಿದೆ.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಸಾಗ್ತಾ ಇದೆ. ನಿಮ್ಮ ಕುತೂಹಲಕ್ಕೆ ತೆರೆ ಎಳೆಯುವಂತಹ ಸಮಯ ಬಂದ್ಬಿಟ್ಟಿದೆ. ಹೌದು, ಇಂದಿನ ವಿಶೇಷ ಏನು ಅಂತ ಹೇಳಿ ಹೇಳೋದಕ್ಕೂ ಮುನ್ನ ನಮ್ಮ ಕೇಳುಗರ ಪ್ರಯತ್ನಗಳು ಹೇಗೆಗಿತ್ತು ತಿಳ್ಕೊಳ್ಳೋಣ. ಕನ್ನಡ ಗುಣಿತಾಕ್ಷರಗಳ ಹಾಡುಗಳ ಅಂತ ಹೇಳಿ ಪ್ರಸನ್ನ ಕುಮಾರ್ ಅವರು ಕೇಳಿದ್ದಾರೆ. ಕೊಡೇಕಲ್ನ ಗಂಗಾವತಿ ಅವರು ಹೇಳ್ತಾ ಇದ್ದಾರೆ, ಎಲ್ಲ ಗೀತೆಗಳ ರಚನಾಕಾರರು ಒಬ್ಬರೇನಾ ಅಂತ ಹೇಳಿ. ಹಾಗೆ ಎಸ್ ಪಿ ಎಂ ಕಾಲೋನಿಯ ಭೀಮರಾವ್ ಅವರ ಉತ್ತರ, ಆರಾಧನೆಯ ಪೂಜಿಸುವ ಗೀತೆಗಳು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪ್ರಕೃತಿ ಕುರಿತ ಹಾಡುಗಳ ಅಂತಿದ್ದಾರೆ ಸುಜಾತಾ ಅವರು. ಕನ್ನಡ ಭಾಷೆಯ ಬಗ್ಗೆ ಹಾಡುಗಳು ಇರಬಹುದಾ ಅಂತ ಹೇಳ್ತಾ ಇದ್ದಾರೆ. ಹಲಸೂರಿನ ರಾಜೇಶ್, ದಯವಿಟ್ಟು ಬೇಗ ಹೇಳಿಬಿಡಿ ಅಂತ ಹೇಳಿ ಕೂಡ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆ ಶನಿದೇವರ ವಾಹನ ಕಾಕ ಪಕ್ಷಿಗಳ ಕುರಿತಾದ ಹಾಡ ಅಂತ ಹೇಳಿ ಅವರು ಕೇಳ್ತಾ ಇದ್ದಾರೆ. ಪಿತೃಪಕ್ಷದ ವಿಶೇಷನ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸ್ವರೂಪ್ ಲೋಕೇಶ್ ಅವರು ಈ ಜಯ ಜಯ ಜಗದೀಶ ಹಾಡನ್ನು ಕೇಳಿ ಬಹುಶಃ ಅವರು ಈ ಒಂದು ಸಂದೇಶನ ಕಳಿಸಿರಬಹುದು. ಕರ್ನಾಟಕದ ಸೊಬಗೆ ಅಂತಿದ್ದಾರೆ ಬಿ ಕೆ ಶಿವಕುಮಾರ್ ಅವರು. ಹಾಗೆ ಮತ್ತಾರು, ಕನ್ನಡ ನಾಡುನುಡಿ, ಕನ್ನಡ ಹಿರಿಮೆಯನ್ನು ಪ್ರತಿಬಿಂಬಿಸುವ ಹಾಡುಗಳು ಅಂತ ಹೇಳಿ ಕುಂಟನಹಳ್ಳಿಯ ಮಲ್ಲೇಶ್ ಅವರು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಗಾನಸುಮ ಅವರು ಪಟ್ಟಸುಮ್ಮನಹಳ್ಳಿಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಹಾಡಿನಲ್ಲಿ ನಾಮ ವಿಶೇಷತೆ ಇರುವಂತಹ ಹಾಡುಗಳಿರಬಹುದು, ವ್ಯಕ್ತಿಗಳು, ವನ್ಯ, ಹೆಣ್ಣು, ಹೀಗೆ ಹೆಸರುಗಳಿಂದ ಕೂಡಿದ ವಿಶೇಷತೆ ಹಾಡುಗಳು ಅಂತ ಹೇಳಿ ಹೇಳಿದ್ದಾರೆ. ಸರಿಯಾದ ಉತ್ತರ. ಹಾಗೆ ಮೊದಲಿಗೆ ಉತ್ತರ ಕಳಿಸಿದವರು ನಾಗರತ್ನ ಅವರು ಅಂತ ಹೇಳಿದ್ದೆ. ಅವರು ವಿವಿಧ ನಾಮಧೇಯ ಇರುವಂತಹ ಹಾಡು ಅಂತ ಹೇಳಿ ಕಳಿಸಿದ್ರು. ಖಂಡಿತವಾಗಿಯೂ ನಿಜ, ವಿವಿಧ ನಾಮಧೇಯ ಇರುವಂತಹ ಹಾಡುಗಳು ಇಂದಿನ ಓಲ್ಡ್ ಈಸ್ ಗೋಲ್ಡ್ನ ಹಾಡುಗಳು. ಮೊದಲಿಗೆ ಮೂಡಿ ಬಂದಂತಹ ಚೈತ್ರದ ಪ್ರೇಮಾಂಜಲಿ ಚಿತ್ರದಲ್ಲಿ ಪುಷ್ಪಗಳ ಹೆಸರಿತ್ತು, ಹಲವಾರು ಪುಷ್ಪಗಳ ಹೆಸರಿತ್ತು. ಆನಂತರ ಮೂಡಿ ಬಂದಂತಹ ಜಯ ಜಯ ಜಗದೀಶ, ಈ ಹಾಡಲ್ಲಿ ನವಗ್ರಹಗಳ ಹೆಸರು ಬಂದಿತ್ತು. ಆನಂತರ ಪ್ರಸಾರವಾದಂತಹ ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ, ಈ ಹಾಡಲ್ಲಿ ನಮ್ಮ ಕನ್ನಡದ ಸಾಹಿತಿಗಳ ಹೆಸರುಗಳನ್ನು ನೀವು ಕೇಳಿದ್ರಿ. ಆನಂತರ ಬಂದಂತಹ ಭಾಲೋ ಭಾಷೆ ಬೆಂಗಾಲಿಲಿ, ಈ ಹಾಡಲ್ಲಿ ಅನೇಕ ಭಾಷೆಗಳಲ್ಲಿ ಪ್ರೀತಿಸ್ತೀನಿ ಅಂತ ಹೇಳೋದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದಂತಹ ಒಂದು ಸಾಹಿತ್ಯ ಇತ್ತು. ಭಾಷೆಗಳ ಅನೇಕ ಭಾಷೆಗಳ ಹೆಸರು ಈ ಒಂದು ಹಾಡಲ್ಲಿ ಬಂದಿತ್ತು. ಆನಂತರ ಪ್ರಸಾರ ಆದಂತಹ ಮೃಗಾಲಯ ಚಿತ್ರದ ಗೀತೆಯಲ್ಲಿ ಅನೇಕ ಪ್ರಾಣಿಗಳ ಹೆಸರನ್ನು ನೀವು ಕೇಳಿದ್ರಿ. ವಿವಿಧ ನಾಮಧೇಯಗಳು ಇರುವಂತಹ ಹಾಡುಗಳು ಇಂದಿನ ಓಲ್ಡ್ ಈಸ್ ಗೋಲ್ಡ್ನ ವಿಶೇಷ. ಕೇಳ್ತಾ ಇರಿ, ಕೇಳಿಸ್ತಾ ಇರಿ, ನಮ್ಮ ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.
5: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
4: ಪ್ರಯತ್ನ ಮಾಡಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಧನ್ಯವಾದಗಳು. ನಿಮ್ಮ ಸ್ಪಂದನೆ ನಮಗೂ ಕೂಡ ಎಷ್ಟು ಸಂತೋಷವನ್ನು ನೀಡುವಂಥದ್ದು. ಹೀಗೆ ನಿಮ್ಮ ಪ್ರಯತ್ನ, ಸ್ಪಂದನೆ, ಅಭಿಮಾನ ಎಲ್ಲವೂ ಕೂಡ ನಮ್ಮ ಜೊತೆಯಾಗಿರಲಿ ಅಂತ ಹೇಳಿ ಆಶಿಸ್ತಾ ಈಗ ಮುಂದಿನ ಗೀತೆಗೆ ಹೋಗೋಣ. ಇದು ಮನು ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಇರುವಂತಹ ಗೋಪಿಕೃಷ್ಣ ಚಿತ್ರದ ಹಾಡು. ಹಂಸಲೇಖ ಅವರು ಗೀತೆಯನ್ನು ಬರೆದು ರಾಗ ಸಂಯೋಜನೆಯನ್ನು ಮಾಡಿದ್ದಾರೆ. ಈ ಹಾಡಿನಲ್ಲಿ ಮದುವೆಗೆ ಅವರು ಎಲ್ಲರನ್ನ ಕೂಡ ಕರೀತಾ ಇದ್ದಾರೆ. ಸಾರ್ವಜನಿಕರ ಅಂದರೆ ಬಂಧು ಮಿತ್ರರ, ಸ್ನೇಹಿತರ ಹೆಸರುಗಳೆಲ್ಲವೂ ಕೂಡ ಈ ಒಂದು ಹಾಡಿನಲ್ಲಿ ಬಂದು ಹೋಗಿದೆ. ಯಾವ ರೀತಿ ಕರೀತಾ ಇದ್ದಾರೆ ಬನ್ನಿ ಕೇಳೋಣ.
6: ಶಾರದಮ್ನವರೇ,
1: ಸರ್ಸಮ್ನವರೇ, ಶಾರದಮ್ಮನವರೇ, ಸರ್

0: ಓಲ್ಡ್ ಏಜ್ ಗೋಲ್ಡ್ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಿ. ಮದ್ವೆಗೇನೋ ನಮ್ಮೆಲ್ಲರನ್ನು ಕರೆದ್ಬಿಟ್ರಿ, ಮದ್ವೆ ಊಟ ಹಾಕಿಸ್ತಾ ಇದ್ರೆ ಹೇಗೆ ಅಂತ ಹೇಳಿ ನಮ್ಮ ಕೇಳುಗರು ಕೇಳ್ತಾ ಇದ್ದಾರೆ. ಹಾಗಾಗಿ ಯಾರಿಗೂ ಕೂಡ ಬೇಜಾರು ಮಾಡೋದು ಬೇಡ. ನೀವೇನು ಕೇಳ್ತಿರೋ ಎಲ್ಲವನ್ನ ಕೂಡ ಕೊಡೋದಕ್ಕೆ, ಸಪ್ಲೈ ಮಾಡೋದಕ್ಕೆ ಸರ್ವರ್ ಸೋಮಣ್ಣ ಸಿದ್ಧರಾಗಿದ್ದಾರೆ. ಬನ್ನಿ, ಏನೇನು ಕೊಡ್ತಾರೆ ನೋಡೋಣ.
1: ಇಡ್ಲಿ ವಡೆ, ಸಾಂಬಾರ್ ಚಟ್ನಿ, ಮಸಾಲ್ ದೋಸೆ, ರವಾ ದೋಸೆ, ಕೇಸರಿ ಬಾತ್, ವಂಗಿ ಬಾತ್, ಪುರಿ ಸಾಗ್, ಚೌ ಚೌ ಬಾತ್, ಗುಲಾಬ್ ಜಾಮೂನ್, ರಸಗುಲ್ಲ, ಕ್ಯಾರೆಟ್ ಹಲ್ವಾ, ಬಾಸುಂದಿ, ಏನ್ ಬೇಕು ಹೇಳಿ.

ಹೇಳಿ ಹೇಳಿ ಹೇಳಿ. ಹೌದಲ್ವಾ ನೋಡಿ, ಸರ್ವರ್ ಸೋಮಣ್ಣ ಎಷ್ಟೊಂದು ಪ್ರೀತಿಯಿಂದ ನೀವು ಕೇಳಿದ್ದೆಲ್ಲ ತಂದುಕೊಟ್ರು, ಎಲ್ಲವೂ ಕೂಡ ರುಚಿಯಾಗಿತ್ತು ಅಂತ ಹೇಳಿ ಭಾವಿಸ್ತೀನಿ. ಹಾಗೆಯೇ ನಮ್ಮ ಕೇಳುಗರ ಸಂದೇಶದ ಕಡೆ ಹೋಗೋದಾದರೆ, ಇವತ್ತಂತೂ ಮೆದ್ಲಿಗೆ ಸಖತ್ ಹುಳವನ್ನು ಬಿಟ್ಬಿಟ್ರಿ ನೀವು, ಎಷ್ಟೊಂದು ತಲೆ ಕೆಡಿಸ್ಕೊಂಡ್ರು ಕೂಡ ಉತ್ತರ ಹೊಳಿರಿಲ್ಲ. ಆಮೇಲೆ ಸುಮ್ಮನಾಗ್ಬಿಟ್ಟು ಪ್ರಯತ್ನ ಕೈ ಬಿಟ್ಬಿಟ್ಟು ಆರಾಮಾಗಿ ಹಾಡುಗಳನ್ನು ಕೇಳ್ತಾ ಎಂಜಾಯ್ ಮಾಡಿದೆ ಅಂತ ಹೇಳಿ ಸುಮಿತ್ರಾ ಮೂರ್ತಿಯವರು ಮಲ್ಲೇಶ್ವರಂನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ, ನಿಮ್ಮ ಪ್ರಯತ್ನ ಮಾಡಿದ್ರಿ ಅನ್ನೋದನ್ನು ಕೂಡ ನೀವು ಸಂದೇಶವನ್ನು ಕಳಿಸಿ ಹೇಳಿದಿರಿ, ಧನ್ಯವಾದ. ಮದುವೆಗೆ ಹೋಗಿದ್ದಾಯ್ತು, ಊಟ ಮಾಡಿದ್ದಾಯ್ತು, ಇನ್ನೇನು ಆರಾಮಾಗಿರೋದಲ್ವಾ? ಹೇಗೆ ಒಂದು ಸಿನಿಮಾ ನೋಡಿದ್ರೆ ಹೇಗೆ, ಒಂದಲ್ಲ ತುಂಬ ಸಿನಿಮಾಗಳನ್ನು ನೋಡಬಹುದು ಈ ಹಾಡಿನ ಮೂಲಕ. ರಣಧೀರ ಚಿತ್ರದ ಹಾಡು ಈಗ ನಿಮಗಾಗಿ. ಒಂದಾನೊಂದು ಕಾಲದಲ್ಲಿ ಆರಂಭ, ಇದರೊಂದಿಗೆ ಆರಂಭ ಆಯಿತು. ಯಾವ್ಯಾವ ಚಿತ್ರಗಳು ಬಂತು ನೋಡಿ ಕೇಳಿ ಈ ಹಾಡಿನ ಮೂಲಕ.

ರಣಧೀರ ಚಿತ್ರದ ಈ ಹಾಡನ್ನು ಹಾಡಿದವರು ಪಿ ಸುಶೀಲಾ ಅವರು, ಹಾಗೆ ರಮೇಶ್ ಅವರು. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಹಾಡಿಗಿತ್ತು. ನಮ್ಮ ಕೇಳುಗರ ಒಂದು ಸಂದೇಶ ಹೇಳ್ತಾ ಇದೆ, ಸರ್ವ ಸೋಮಣ್ಣನಿಂದ ಈ ದಿನ ನಮ್ಮ ಮನೆಯ ಅಕ್ಕಿ ರೊಟ್ಟಿಗೆ ಚಟ್ನಿ ಸಿಕ್ಕಾಗಾಯಿತು, ಚಟ್ನಿ ಮಾಡಿರಲಿಲ್ಲ ಅಂತ ಹೇಳಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ದೇವ್ ಅವರು ಮಲ್ನಾಡ್ ಸಕಲೇಶ್ಪುರ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ನೋಡಿ, ಮನಸ್ಸಿಗೆ ಸಂತೋಷ ನೀಡೋದ್ರ ಜೊತೆಗೆ ನಿಮ್ಮ ರೊಟ್ಟಿಗೆ ಚಟ್ನಿಯನ್ನು ಕೂಡ ಕೊಡ್ತು ವಿವಿಧ ಭಾರತೀಯ ಓಲ್ಡೀಸ್ಗಳ ಕಾರ್ಯಕ್ರಮ ಅಂತ ಹೇಳೋಣ. ಎಲ್ಲವೂ ಕೂಡ ತಮಾಷೆಗಾಗಿ ಅಷ್ಟೇ. ಆನಂತರ ಮತ್ತೊಬ್ಬರು ತಮ್ಮ ಸಂತೋಷವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಈ ದಿನ ನಮ್ಮ ಮನೆಗೆ ಹೊಸ ರೇಡಿಯೋ ಸೆಟ್ ಬಂದಿದೆ, ಮೊದಲ ರೇಡಿಯೋ ಸೆಟ್ ಇದು, ರೇಡಿಯೋ ಸೆಟ್ನಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀನಿ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಧನ್ಯವಾದ, ಹಾಗೆ ಅಭಿನಂದನೆಗಳು. ಹೀಗೆ ಕೇಳ್ತಾ ಇರಿ, ಎಲ್ಲರಿಗೂ ಕೂಡ ಕೇಳಿಸ್ತಾ ಇರಿ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಇದು. ಇನ್ನು ಮನೆಯಲ್ಲೇ ಕೂತು ದೇಶಗಳ ಪರ್ಯಟನೆ ಮಾಡಿದ್ರೆ ಹೇಗಿರುತ್ತೆ, ಹೌದು, ಈ ಒಂದು ಪ್ರಯತ್ನ ಈ ಹಾಡಿನ ಮೂಲಕ. H2O ಚಿತ್ರದ ಹಾಡು ಇದು, ರಾಜೇಶ್ ಕೃಷ್ಣನ್ ಹಾಗೂ ಪ್ರತಿಮಾ ರಾವ್ ಅವರ ಧ್ವನಿಯಲ್ಲಿದೆ. ಉಪೇಂದ್ರ ಅವರು ಈ ಒಂದು ಗೀತೆನ ಬರೆದಿರೋದು, ಸಾಧು ಕೋಕಿಲ ಅವರ ಸಂಗೀತ ಈ ಹಾಡಿಗಿದೆ. ಕೇಳಿ ಈ ಚಂದದ ಗೀತೆ.

ಕೇಳುಗರಾದ ಸುನಿಲ್ ಕುಲಕರ್ಣಿ ಅವರು ಅಮೆರಿಕೆಯಿಂದ ನಮಗೆ ಸಂದೇಶ ಕಳಿಸಿದರೆ, ಪ್ರಸಾರವಾಗುವಂತಹ ಹಾಡುಗಳು, ಮಾಹಿತಿ ಎಲ್ಲವೂ ಕೂಡ ತುಂಬ ಇಷ್ಟ ಆಗುತ್ತೆ. ನನಗೆ ತುಂಬ ಸಂತೋಷ ಕೊಡೋದು ಅಂತ ಹೇಳಿದ್ರೆ, ನಿರೂಪಕರ ಸಿಹಿಯಾದ ಸವಿಯಾದ ದನಿ ನನಗೆ ಬಹಳ ಇಷ್ಟ. ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ತುಂಬ ಸಂತೋಷ ಉಂಟಾಗುತ್ತೆ. ನಾನಂತೂ ಭಾರತೀಯ ವೇಳೆ ಅಂದರೆ ಮಧ್ಯಾಹ್ನ 2 ಗಂಟೆವರೆಗೂ ಮೊಬೈಲ್ ಆ್ಯಪ್ನಲ್ಲಿ ಕೇಳ್ತೀನಿ ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನು ಅಂತ ಹೇಳಿ ಅಭಿಮಾನದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮ ಪ್ರೀತಿಯ ಅಭಿಮಾನದ ಸಂದೇಶಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಮುಂದಿನ ಗೀತೆ. ಈ ಒಂದು ಗೀತೆಯಲ್ಲಿ ಹಲವಾರು ರೀತಿಯ ಆಟದ ಹೆಸರುಗಳು ಇರುವಂತಹ ಗೀತೆ ಇದು. ಚಕ್ರತೀರ್ಥ ಚಿತ್ರದ ಹಾಡು, ಬಿ ಕೆ ಸುಮಿತ್ರಾ ಹಾಗೂ ಬೆಂಗಳೂರು ಲತಾ ಅವರ ಧ್ವನಿಯಲ್ಲಿ, ತಾರಾಸು ಅವರ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ.

ಹಲವಾರು ರೀತಿಯ ಹೂಗಳು, 9 ಗ್ರಹಗಳು, ಹಾಗೆ ನಮ್ಮ ಕನ್ನಡದ ಸಾಹಿತಿಗಳು, ಹಲವಾರು ಭಾಷೆಗಳು, ತಿಂಡಿಗಳು, ಬಂಧು ಮಿತ್ರರ ಹೆಸರುಗಳು, ಅನೇಕ ದೇಶಗಳು, ಹಲವಾರು ಹೆಸರಿನ ಆಟಗಳು, ಹಾಗೆಯೇ ಸಿನಿಮಾಗಳು, ಎಲ್ಲವೂ ಹಲವಾರು ಹೆಸರುಗಳು ಇದ್ದಂತಹ ಒಂದು ಸಾಹಿತ್ಯವನ್ನು ಒಳಗೊಂಡಂತಹ ಚಿತ್ರಗೀತೆಗಳು ಇಂದಿನ ಓಲ್ಡೀಸ್ ಗೋಲ್ಡ್ನಲ್ಲಿ ಪ್ರಸಾರ ಆಯಿತು. ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಕೂಡ ಖುಷಿಯನ್ನು ನೀಡಿದೆ ಅಂತ ಹೇಳಿ ಭಾವಿಸ್ತೀನಿ. ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಕಾರ್ಯಕ್ರಮಕ್ಕೆ ಸ್ಪಂದಿಸಿ ಸಂದೇಶಗಳನ್ನು ನೀಡಿದಂತಹ, ಹಾಗೆ ಸಂದೇಶಗಳ ಜೊತೆಗೆ ನನ್ನ ಜೊತೆಯಾದಂತಹ, ಕಾರ್ಯಕ್ರಮವನ್ನು ಕೇಳಿದಂತಹ ನನ್ನೆಲ್ಲ ಆತ್ಮೀಯ ಮಿತ್ರರಿಗೆ ಧನ್ಯವಾದಗಳು.

ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಸರಿಯಾಗಿ 11:11. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮಹಾಲಯ ಅಮಾವಾಸ್ಯೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಗೆ ಶುಭ ಕೋರಿದ್ದಾರೆ. ತಾಯಿ ದುರ್ಗಾದೇವಿಯ ಆಶೀರ್ವಾದ ಸಮಾಜದಲ್ಲಿ ಸಂತೋಷ, ಕರುಣೆ ಮತ್ತು ಹೊಸ ಭರವಸೆಯನ್ನು ತರಲಿ ಎಂದು ಸಾಮಾಜಿಕ ಮಾಧ್ಯಮ ಸಂದೇಶದ ಮೂಲಕ ಹಾರೈಸಿದ್ದಾರೆ. ಕರ್ನಾಟಕ ಹೈಕೋರ್ಟ್ನ ಭಾರತದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಕಚೇರಿ ಹಾಗೂ ಕಾನೂನು ಮತ್ತು ನ್ಯಾಯ ಸಚಿವಾಲಯದ ಕಾನೂನು ವ್ಯವಹಾರಗಳ ಇಲಾಖೆಯ ವತಿಯಿಂದ ಬೆಂಗಳೂರಿನಲ್ಲಿ ಸ್ವಚ್ಛತಾ ಹಿ ಸೇವಾ 2026 ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಂದು ವಿಶ್ವ ಮಾನಸಿಕ ಆರೋಗ್ಯ ದಿನ. ಪ್ರತಿವರ್ಷ ಅಕ್ಟೋಬರ್ 10ರಂದು ಆಚರಿಸಲಾಗುವ ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನು 1992 ವರ್ಲ್ಡ್ ಫೆಡರೇಷನ್ ಫಾರ್ ಮೆಂಟಲ್ ಹೆಲ್ತ್ ಮೊದಲ ಬಾರಿಗೆ ಪ್ರಾರಂಭಿಸಿತು. ಇದೇ 17ರಿಂದ 19ರವರೆಗೆ 3 ದಿನಗಳ ಕಾಲ ಚಾಮರಾಜನಗರದಲ್ಲಿ ಜಿಲ್ಲಾ ದಸರಾವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸಿ ಪುಟ್ಟರಂಗಶೆಟ್ಟಿ ಹೇಳಿದ್ದಾರೆ. ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಒಹಾಯೋ ಗವರ್ನರ್ ಹುದ್ದೆಯ ಚುನಾವಣೆಗೆ ಭಾರತೀಯ ಮೂಲದ ಅಮೆರಿಕ ಉದ್ಯಮಿ ವಿವೇಕ ರಾಮಸ್ವಾಮಿ ಅವರನ್ನು ಬೆಂಬಲಿಸಿದ್ದು ಉದ್ಯಮಶೀಲತೆ, ಅನುಭವ ಮತ್ತು ಜನಪರ ಯೋಜನೆಯನ್ನು ಶ್ಲಾಘಿಸಿದ್ದಾರೆ. ಭಾರತೀಯ ಶಾಸ್ತ್ರೀಯ ಸಂಗೀತದ ಶ್ರೀಮಂತಿಕೆಯನ್ನು ಆಧುನಿಕ ನಾದದೊಂದಿಗೆ ಬೆಸೆದು ಗಜಲ್ ಪ್ರಕಾರಕ್ಕೆ ಹೊಸ ಚೈತನ್ಯ ತುಂಬಿ ಈ ಕಲೆಯನ್ನು ನವಪೀಳಿಗೆಗೆ ಹತ್ತಿರವಾಗಿಸಿದ ಖ್ಯಾತ ಗಾಯಕ ಜಗಜೀತ್ ಸಿಂಗ್ ಅವರ ಪುಣ್ಯಸ್ಮರಣೆ ದಿನವಾದ ಇಂದು ದೇಶ ಅವರನ್ನು ಸ್ಮರಿಸುತ್ತಿದೆ. ರಾಜಸ್ಥಾನದ ಜೋಧ್ಪುರ ವಾಯುಪಡೆ ನಿಲ್ದಾಣದಲ್ಲಿ ಇಂದು ನಡೆಯಲಿರುವ ತರಂಗ್ ಶಕ್ತಿ 2026 ಬಹುರಾಷ್ಟ್ರೀಯ ವಾಯುಸೇನಾ ಕವಾಯತ್ತಿನ ಪ್ರಮುಖ ಕಾರ್ಯಕ್ರಮಗಳಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪಾಲ್ಗೊಳ್ಳಲಿದ್ದಾರೆ. ನಿನ್ನೆಯಿಂದ ಇದೇ 15ರವರೆಗೆ ದೇಶಾದ್ಯಂತ ವಿಶ್ವ ಅಂಚೆ ಸಪ್ತಾಹ ಆಚರಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಇದೇ 12ರಂದು ಅಂಚೆ ಚೀಟಿ ಸಂಗ್ರಹಣಾ ದಿನವನ್ನಾಗಿ ಹಾಗೂ 13ರಂದು ಆರ್ಥಿಕ ಒಳಗೊಳ್ಳುವಿಕೆ ಹಾಗೂ ನಾಗರಿಕ ಕೇಂದ್ರಿತ ಸೇವೆಗಳ ದಿನವನ್ನಾಗಿ ಆಚರಿಸಲಾಗುವುದು ಎಂದು ಕರ್ನಾಟಕ ಅಂಚೆ ಇಲಾಖೆಯ ನಿರ್ದೇಶಕ ಸಂದೇಶ್ ಮಹಾದೇವಪ್ಪ ತಿಳಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ಸುದ್ದಿ ಮುಖ್ಯಾಂಶಗಳು 1 PM.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇನ್ನೀಗ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳು.

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿದ್ರಿ ಅಮರ್ ಚಿತ್ರದ ಹಾಡನ್ನ. ಇನ್ನೀಗ ಸಿಂಗ ಚಿತ್ರದ ಹಾಡು, ಸಂಗೀತ ರಾಜೀವ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ.

ಮುಂಗಾರು ಮಳೆ 2 ಚಿತ್ರದ ಗೀತೆಯನ್ನ ಅರ್ಮಾನ್ ಮಲ್ಲಿಕ್ ಹಾಗೂ ಅರ್ಮಾನ್ ಮಲ್ಲಿಕ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಜಯಂತ್ ಕಾಯ್ಕಿನಿ ಅವರ ರಚನೆಗೆ ಅರ್ಜುನ್ ಚನ್ಯ ಅವರ ಸಂಗೀತ. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಹಾಡು ಕೋಟಿಗೊಬ್ಬ 3 ಚಿತ್ರದ್ದು. ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಯೋಗರಾಜ್ ಭಟ್ ಅವರ ರಚನೆಗೆ ಅರ್ಜುನ್ ಚನ್ಯ.

ಬಾನದಾರಿಯಲ್ಲಿ ಚಿತ್ರದ ಹಾಡನ್ನ ಐಶ್ವರ್ಯ ರಂಗರಾಜನ್ ಮತ್ತು ನಿಶಾನ್ ರಾಜ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಕವಿರಾಜ್ ಅವರ ರಚನೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿತ್ತು. ಸೂಪರ್ ಹಿಟ್ ಗೀತೆಗಳ ಕೊನೆಯ ಗೀತೆಯಾಗಿ ಕೇಳಿ ಭೀಮಾ ಚಿತ್ರದ ಹಾಡು. ಹಾಡಿದ್ದಾರೆ ಚರಣ್ ರಾಜ್ ಮತ್ತು

ಎಸ್ ಟ್ಯೂನ್ ಮಾಡಿದಿರ 102.9 ಎಫ್ಎಂ. ಸಮಯ ಆಗಿದೆ 11:30. ಇನ್ನೀಗ ಕಾರ್ಯಕ್ರಮ ಕಲಾಭಾರತಿ. ಇವತ್ತು ಕಲಾಭಾರತಿಯಲ್ಲಿ ನಾವು ಯಾವ ಒಬ್ಬರು ಕಲಾವಿದರ ಕುರಿತಾಗಿ ಮಾತಾಡ್ತಿದ್ದೀವಿ ಅಂದರೆ, ಹೌದು ಕೇಳುಗರೆ, ಇವರು ತೆರೆಯ ಮೇಲೆ ಖಳನಾಯಕ, ಆದರೆ ಕಲೆಯಲ್ಲಿ ಮಹಾನಾಯಕ. ಹೌದು, ಕನ್ನಡ ಚಿತ್ರರಂಗದ ಕಲಾನಟರು ಮತ್ತು ಪೋಷಕ ನಟರು ಆದಂತಹ ಸತ್ಯಜಿತ್ ಅವರ ಕುರಿತಾಗಿ ಇವತ್ತು ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವು ಮಾತನಾಡೋಣ. ಹಾಗೆ ಅವರ ಅಭಿನಯದ ಹಾಡುಗಳನ್ನು ಸಹ ಕೇಳೋಣ. ಇವತ್ತು ಸತ್ಯಜಿತ್ ಅವರು ಕನ್ನಡ ಚಿತ್ರರಂಗವನ್ನು ಅಗಲಿದಂತಹ ದಿನ, ಹಾಗಾಗಿ ಅವರ ನೆನಪಲ್ಲಿ ಈ ಕಾರ್ಯಕ್ರಮ.

ಹುಡುಗರೇ, ಸಿನಿಮಾ ಅಂದ್ರೆ ಬರೀ ನಾಯಕ ನಾಯಕಿ ಪ್ರೀತಿ ಒಂದಷ್ಟು ಹಾಡುಗಳು ಹಾಸ್ಯ ಇವಿಷ್ಟು ಮಾತ್ರ ಇರಲ್ಲ. ಒಂದು ಸಿನಿಮಾದ ಕತೆಗೆ ಗಟ್ಟಿತನ ಕೊಡೋದು, ಜೊತೆಗೆ ನಾಯಕನ ಪಾತ್ರಕ್ಕೆ ಸವಾಲನ್ನ ಒಡ್ಡೋದು, ಹಾಗೆ ಅಭಿನಯದಿಂದ ಪ್ರೇಕ್ಷಕರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿಯೋರು ಯಾರು ಗೊತ್ತಾ? ಅವರೇ ಖಳನಟರು ಮತ್ತೆ ಪೋಷಕ ನಟರು. ತೆರೆಯ ಮೇಲೆ ಅವರ ಕಣ್ಣುಗಳಲ್ಲಿ ಕೋಪ ಇರುತ್ತೆ, ಮಾತುಗಳಲ್ಲಿ ಒಂದು ರೀತಿ ರೋಷ ಇರುತ್ತೆ. ಅವರ ಪಾತ್ರವನ್ನು ನೋಡಿ ಪ್ರೇಕ್ಷಕರು ಬೆಚ್ಚಿ ಬೀಳಬಹುದು. ಆದರೆ ತೆರೆಯ ಹಿಂದೆ ಇರುವವರು ಒಂದು ಕಲಾವಿದನ ಪರಿಶ್ರಮ ಇರುತ್ತೆ, ಪ್ರತಿಭೆ ಇರುತ್ತೆ, ಕಲೆಯ ಮೇಲಿನ ಪ್ರೀತಿ ಇರುತ್ತೆ. ಸೊ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕನ್ನಡ ಚಿತ್ರರಂಗದ ಅಂತಹದ್ದೇ ಒಬ್ಬ ಪ್ರತಿಭಾನ್ವಿತ ಕಲಾವಿದರು ಇವರು. ಇವರು ಖಳನಾಯಕರಾಗಿ ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ, ಜೊತೆಗೆ ಪೋಷಕ ನಟರಾಗಿಯೂ ಅಭಿನಯಿಸಿದ್ದಾರೆ. ಸತ್ಯಜಿತ್ ಇವರ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಇನ್ನೀಗ ಶಿವ ಮೆಚ್ಚಿದ ಕಣ್ಣಪ್ಪ, ಈ ಚಿತ್ರದಲ್ಲಿ ಸತ್ಯಜಿತ್ ಅವರ ನಟನೆ ಇದೆ. ಈ ಚಿತ್ರದ ಹಾಡು ನಿಮಗಾಗಿ.

ಕನ್ನಡ ಚಿತ್ರರಂಗದಲ್ಲಿ ಖಳನಟರಾಗಿ ಪೋಷಕ ನಟರಾಗಿ ತಮ್ಮದೇ ಆದ ಗುರುತನ್ನ ಮೂಡಿಸಿದವರು ಸತ್ಯಜಿತ್. ಸಿನಿಮಾ ಕ್ಷೇತ್ರಕ್ಕೆ ಬರೋಕ್ಕೂ ಮೊದಲು ಇವರು ಬಸ್ ಚಾಲಕರಾಗಿ ಕೆಲಸ ಮಾಡಿದ್ರು ಅನ್ನೋದು ಅವರ ಬದುಕಿನ ಆಸಕ್ತಿದಾಯಕ ವಿಷಯ. ಹವ್ಯಾಸಿ ರಂಗಭೂಮಿಯಿಂದ ಆರಂಭವಾದಂತಹ ಅವರ ಕಲಾಯಾನ ಮುಂದೆ ಬೆಳ್ಳಿತೆರೆವರೆಗೂ ಸಾಗುತ್ತೆ. ಒಂದು ಪಾತ್ರದಿಂದ ಮತ್ತೊಂದು ಪಾತ್ರಕ್ಕೆ ಬದಲಾಗ್ತಾ ತಮ್ಮ ಅಭಿನಯದ ಮೂಲಕ ಕನ್ನಡ ಪ್ರೇಕ್ಷಕರಿಗೆ ಪರಿಚಿತರಾಗ್ತಾರೆ ಸತ್ಯಜಿತ್ ಅವರು. ಕೆಳಗರೇ ಸುಮಾರು 650 ಹೆಚ್ಚು ಚಿತ್ರಗಳಲ್ಲಿ ನಟಿಸಿದಂತಹ ಹೆಗ್ಗಳಿಕೆ ಅವರದು. ಒಬ್ಬ ಕಲಾವಿದನಿಗೆ ಸಿಗುವ ಅವಕಾಶಗಳು ಎಷ್ಟೇ ಇರಲಿ, ಆ ಅವಕಾಶಗಳನ್ನು ಬಳಸಿಕೊಂಡು ದೀರ್ಘಕಾಲ ಚಿತ್ರರಂಗದಲ್ಲಿ ಉಳಿಯೋದಿದೆಯಲ್ಲ ಅದು ಸುಲಭದ ಮಾತಲ್ಲ. ಅದಕ್ಕೆ ಪ್ರತಿಭೆಯ ಜೊತೆಗೆ ಪರಿಶ್ರಮವೂ ಬೇಕು. ಸತ್ಯಜಿತ್ ಅವರ ಸಿನಿಮಾ ಪಯಣ ಇದನ್ನು ನೆನಪಿಸುತ್ತೆ.

ಎಸ್ ಟ್ಯೂನ್ ಮಾಡಿದಿರ 102.9 ಎಫ್ಎಂ ಕೇಳ್ತಾ ಇರುವ ಕಾರ್ಯಕ್ರಮ ಕಲಾಭಾರತಿ. ಕೇಳುಗರೆ, ಸತ್ಯಜಿತ್ ಅವರು ಅಭಿನಯಿಸಿರುವಂತಹ ಚಿತ್ರಗಳ ಪಟ್ಟಿಯನ್ನ ನೋಡಿದ್ರೆ ಅಬ್ಬಬ್ಬಾ, ಎಷ್ಟೆಲ್ಲ ಒಳ್ಳೆಯ ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ ಗೊತ್ತಾ? ಶಿವಮೆಚ್ಚಿದ ಕಣ್ಣಪ್ಪ, ಚೈತ್ರದ ಪ್ರೇಮಾಂಜಲಿ, ಪುಟ್ನಂಜ, ಆಪ್ತಮಿತ್ರ, ದಾಸ, ಅಪ್ಪು, ಅಭಿ, ಅರಸು, ರನ್ನ, ಹೀಗೆ ಅನೇಕ ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಇನ್ನು ವಿಭಿನ್ನ ಕಥೆಗಳಿಗೆ ತಕ್ಕಂತೆ ತಮ್ಮ ಪಾತ್ರವನ್ನ ನಿರ್ವಹಿಸೋದಿದೆಯಲ್ಲ, ಅದು ಅವರ ವೃತ್ತಿ ಜೀವನದ ಪ್ರಮುಖ ಅಂಶ ಅಂತಾನೆ ಹೇಳ್ಬೋದು. ಆಮೇಲೆ ಕೆಲವು ಪಾತ್ರಗಳು ಪ್ರೇಕ್ಷಕರಿಗೆ ಇಷ್ಟ ಆಗತ್ತೆ, ಇನ್ನ ಕೆಲವು ಪಾತ್ರಗಳು ಪ್ರೇಕ್ಷಕರಲ್ಲಿ ಕೋಪವನ್ನ ಹೊಡ್ಸುತ್ತೆ. ಯಾಕೆ ಅಂದ್ರೆ, ಈ ಖಳನಾಯಕನ ಪಾತ್ರ ಇದೆಯಲ್ಲ, ಅದನ್ನ ನೋಡಿ ಪ್ರೇಕ್ಷಕರಿಗೆ ಖಂಡಿತ ಕೋಪ ಬರುತ್ತೆ. ಆ ರೀತಿ ಕೋಪ ಬಂತು ಅಂದ್ರೆ ಅಲ್ಲಿಗೆ ಆ ಖಳನಾಯಕ ಗೆದ್ದಂತೆ, ಅಂದ್ರೆ ಅವರ ಪಾತ್ರದಲ್ಲಿ ಅವರು ಗೆದ್ದ ಹಾಗೇನೆ ಅಲ್ವಾ? ಅಷ್ಟರ ಮಟ್ಟಿಗೆ ಅವರು ಪರಿಣಾಮಕಾರಿಯಾಗಿ ಅಭಿನಯಿಸ್ತಾರೆ ಅಂತ ಅರ್ಥ. ತೆರೆಯ ಮೇಲೆ ಅವರ ಪಾತ್ರ ಎಷ್ಟೇ ಕಠಿಣವಾಗಿದ್ರೂ ಅದನ್ನು ಜೀವಂತಗೊಳಿಸೋದು ಕಲಾವಿದನ ಜವಾಬ್ದಾರಿಯಾಗಿರುತ್ತೆ. ಅದು ನಾಯಕನ ಪಾತ್ರನೇ ಆಗ್ಬೋದು, ಹಾಸ್ಯ ಪಾತ್ರನೇ ಆಗ್ಬೋದು, ಯಾವುದೇ ಒಂದು ಪಾತ್ರ ಆಗ್ಬೋದು. ಸತ್ಯಜಿತ್ ಅವರ ದೀರ್ಘ ಸಿನಿಮಾ ಪಯಣದಲ್ಲಿ ಇಂತಹ ಹಲವು ಪಾತ್ರಗಳನ್ನು ಅವರು ನಿರ್ವಹಿಸಿದ್ದಾರೆ ಅಂತಲೇ ಹೇಳ್ಬೋದು.

ಕೇಳಿದ್ರೆ ನಾವು ಸಿನಿಮಾ ನೋಡ್ತೀವಿ, ನಾಯಕನ ಗೆಲುವಿಗೆ ಚಪ್ಪಾಳೆ ತಟ್ತೀವಿ, ನಾಯಕಿಯ ಅಭಿನಯವನ್ನ ಮೆಚ್ತೀವಿ, ಖಳನಟರ ಪಾತ್ರವನ್ನ ನೋಡಿ ಕೋಪ ಸಹ ಮಾಡ್ಕೊಳ್ತೀವಿ. ಆದ್ರೆ ಆ ಪಾತ್ರದ ಹಿಂದೆ ಇರುವಂತಹ ಕಲಾವಿದರ ಪರಿಶ್ರಮದ ಬಗ್ಗೆ ಯೋಚಿಸ್ತೀವ. ಒಬ್ಬ ನಟರಿಗೆ ತೆರೆಯ ಮೇಲೆ ಕೆಲವೇ ಕ್ಷಣಗಳ ಅವಕಾಶ ಸಿಗತ್ತೆ, ಆದ್ರೆ ಆ ಪಾತ್ರ ಪರಿಣಾಮಕಾರಿಯಾಗಿ ಮೂಡಿ ಬರಬೇಕು ಅಂದ್ರೆ ಅದರ ಹಿಂದೆ ಕಲೆ ಇರತ್ತೆ, ಪರಿಶ್ರಮ ಬೇಕಾಗತ್ತೆ. ಹಾಗಾಗಿಯೇ ಸಿನಿಮಾ ಅನ್ನೋದು ಒಬ್ಬರ ಸಾಧನೆ ಅಲ್ಲ, ಅಲ್ಲಿ ನೂರಾರು ಕಲಾವಿದರಿರ್ತಾರೆ, ತಂತ್ರಜ್ಞರು ಇರ್ತಾರೆ. ಸತ್ಯಜಿತ್ ಅಂತಹ ಹಿರಿಯ ಕಲಾವಿದರನ್ನ ನೆನಪಿಸ್ಕೊಳ್ಬೇಕಾದ್ರೆ ಕನ್ನಡ ಚಿತ್ರರಂಗಕ್ಕೆ ಅವರು ನೀಡಿದಂತಹ ಕೊಡುಗೆಯನ್ನ ನಾವು ಗೌರವದಿಂದ ಸ್ಮರಿಸಬೇಕಾಗತ್ತೆ. ಕೇಳುಗರೆ, ಕನ್ನಡ ಚಿತ್ರರಂಗದ ಪೋಷಕ ನಟರಾದಂತಹ ಸತ್ಯಜಿತ್ ಅವರು 2021 October 10 ನಮ್ಮನ್ನ ಅಗಲಿದ್ರು. ಸಿನಿಮಾದಲ್ಲಿ ಅವರು ನಿರ್ವಹಿಸಿದಂತಹ ಪಾತ್ರಗಳಿದೆಯಲ್ಲ, ಅದು ಕನ್ನಡಿಗರ ಪ್ರೇಕ್ಷಕರ ನೆನಪಲ್ಲಿ ಖಂಡಿತ ಹಾಗೆ ಉಳಿಯುತ್ತೆ. ಕಾಲ ಬದಲಾಗ್ಬೋದು, ಸಿನಿಮಾ ತಂತ್ರಜ್ಞಾನ ಬದಲಾಗ್ಬೋದು, ಹೊಸ ಕಲಾವಿದರು ಬರಬಹುದು, ಆದರೆ ಚಿತ್ರರಂಗದ ಬೆಳವಣಿಗೆಯಲ್ಲಿ ಪಾಲ್ಗೊಂಡಂತಹ ಇಂತಹ ಹಿರಿಯ ಕಲಾವಿದರ ಕೊಡುಗೆ ಇದೆಯಲ್ಲ, ಅದು ಸದಾ ಸ್ಮರಣೀಯ. ಕನ್ನಡ ಚಿತ್ರರಂಗದ ಹಿರಿಯ ನಟ ಸತ್ಯಜಿತ್ ಅವರಿಗೆ ನಮ್ಮ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸೋಣ. ಇವತ್ತಿನ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆಯನ್ನು ನಮ್ಮ ಜೊತೆ ಹಂಚಿಕೊಳ್ಬಹುದು. 9483091219 ಈ ಸಂಖ್ಯೆಗೆ ವಾಟ್ಸಪ್ ಮಾಡೋ ಮೂಲಕ.

0: ಕಲಾಭಾರತಿ ಕಾರ್ಯಕ್ರಮ ಕೇಳಿದ್ರೆ ಕಾರ್ಯಕ್ರಮವನ್ನು ಕೇಳಿ ಅನೇಕ ಸಂದೇಶಗಳು ನಮ್ಮನ್ನ ತಲುಪಿವೆ. ನಿಮ್ಮ ಮೆಸೇಜ್ಗಳನ್ನು ಓದಲಾಗುತ್ತೆ ಪ್ರದೇಶ ಸಮಾಚಾರದ ನಂತರ. ಸಮಯ ಆಗ್ತಿದೆ 12 ಗಂಟೆ. ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ. 12:05 ಮತ್ತೆ ಭೇಟಿಯಾಗೋಣ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯ ಸರ್ಕಾರವು ಕಳಪೆ ಗುಣಮಟ್ಟದ ಆಹಾರ ಉತ್ಪಾದನೆಯನ್ನು ಸಹಿಸುವುದಿಲ್ಲ. ಸಾರ್ವಜನಿಕರ ಆರೋಗ್ಯಕ್ಕೆ ಧಕ್ಕೆ ತರುವ ಯಾವುದೇ ನಿಯಮ ಉಲ್ಲಂಘನೆ ಕಂಡುಬಂದರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಆಹಾರ ಸುರಕ್ಷತೆಯಲ್ಲಿ ಯಾವುದೇ ರಾಜಿ ಇಲ್ಲ ಎಂದಿದ್ದಾರೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಅಧಿಕಾರಿಗಳು ರಾಜ್ಯದ ವಿವಿಧೆಡೆ ಐಸ್ಕ್ರೀಂ ತಯಾರಿಕಾ ಘಟಕಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರು, ಮೈಸೂರು, ರಾಯಚೂರು ಸೇರಿದಂತೆ ಒಟ್ಟು 45 ಘಟಕಗಳಲ್ಲಿ ತಪಾಸಣೆ ನಡೆಸಲಾಗಿದ್ದು ಅವಧಿ ಮೀರಿದ ಆಹಾರ ಪದಾರ್ಥಗಳು ಹಾಗೂ ಲೇಬಲಿಂಗ್ ನಿಯಮಗಳ ಉಲ್ಲಂಘನೆ ಪತ್ತೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಪಶ್ಚಿಮ ಘಟ್ಟ ಉಳಿಸಿ ಉತ್ತರ ಕನ್ನಡ ರಕ್ಷಿಸಿ ಧರಣಿ ಕಾರ್ಯಕ್ರಮ ಆಯೋಜಿತವಾಗಿದೆ. ನದಿ ತಿರುವು ಯೋಜನೆಯನ್ನು ಸರ್ಕಾರ ಕೈಬಿಡಬೇಕು, ನದಿ ಕಣಿವೆ ಸಂರಕ್ಷಣೆ ಹಾಗೂ ಪಶ್ಚಿಮ ಘಟ್ಟ ಉಳಿಸುವ ಕಾರ್ಯವಾಗಬೇಕು ಎನ್ನುವ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ಸಂಯೋಜಕ ಎಸ್ಎಂ ಹೆಗಡೆ ಗೌರಿ ಬಣ್ಣಗಿ.
2: ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಅಕ್ಟೋಬರ್ 10 ನಡೆಯುವ ಬೃಹತ್ ಶಾಂತಿಯುತ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ನಾಡಿನ ವಿವಿಧ ಕ್ಷೇತ್ರದ ಗಣ್ಯರು, ಪರಿಸರ ತಜ್ಞರಾದಂತಹ ಶ್ರೀ ಎಎನ್ ಯಲ್ಲಪ್ಪರೆಡ್ಡಿ ಅವರು, ಜಸ್ಟಿಸ್ ಸಂತೋಷ್ ಹೆಗಡೆ ಅವರು, ಡಾಕ್ಟರ್ ವಿಎನ್ ನಾಯಕರ್ ಅವರು, ಶ್ರೀ ಚಕ್ರವರ್ತಿ ಸೂಲಿಯಬೆಲೆ ಅವರು, ಐಐಎಸ್ಸಿ ಪರಿಸರ ವಿಜ್ಞಾನಿ ಡಾಕ್ಟರ್ ಟಿವಿ ರಾಮಚಂದ್ರ, ಖ್ಯಾತ ಭೂಗರ್ಭ ಶಾಸ್ತ್ರಜ್ಞರಾದಂತಹ ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಮುಂತಾದ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಈ ಎರಡು ನದಿ ತಿರುವು ಯೋಜನೆಗಳು ಕೇವಲ ಉತ್ತರ ಕನ್ನಡದ ಪರಿಸರಕ್ಕೆ, ಜೀವ ವೈವಿಧ್ಯಕ್ಕೆ ಅಷ್ಟೇ ಅಲ್ಲ, ಇಡೀ ಪಶ್ಚಿಮ ಘಟ್ಟಗಳನ್ನ ಹೇಗೆ ಇವು ನಾಶ ಮಾಡಬಲ್ಲವು ಎಂಬುದನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಗಮನಕ್ಕೆ ತರುವಂತಹದ್ದು ಈ ಒಂದು ಧರಣಿ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಎಲ್ಲಾ ಪರಿಸರ ಪ್ರೇಮಿಗಳು ಬಂದು ನಮ್ಮ ಧ್ವನಿಯನ್ನ ಇನ್ನಷ್ಟು ಗಟ್ಟಿಗೊಳಿಸಬೇಕು ಎನ್ನುವಂತಹದ್ದು ನಮ್ಮ ಕಳಕಳಿ.
1: ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಹಲವು ವಲಯಗಳಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ತ್ರಿವಳಿ ತಲಾಖ್ ಕುರಿತ ಒಂದು ವರದಿ. 2019 ಜಾರಿಗೊಂಡ ಮುಸ್ಲಿಂ ಮಹಿಳಾ ವಿವಾಹ ಹಕ್ಕುಗಳ ರಕ್ಷಣಾ ಕಾಯ್ದೆ ತ್ರಿವಳಿ ತಲಾಖ್ ಅಸಿಂಧುಗೊಳಿಸಿತು. ತಲಾಖ್ ಪಡೆದರೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಲು ಅವಕಾಶ ಕಲ್ಪಿಸಿತು. ಅಲ್ಲದೆ ತ್ರಿವಳಿ ತಲಾಖ್ ಜಾಮೀನು ರಹಿತ ಅಪರಾಧ ಎಂದು ಪರಿಗಣಿಸಿತು. ಕಾಯ್ದೆ ಜಾರಿಗೊಂಡ ನಂತರದ 1 ವರ್ಷದ ಅವಧಿಯಲ್ಲಿ 82% ತ್ರಿವಳಿ ತಲಾಖ್ ಕುಸಿತ ಕಂಡಿದೆ ಎಂದು ಅಧಿಕೃತ ದತ್ತಾಂಶ ದಾಖಲಿಸಿದೆ. ಕಂದಾಯ ಇಲಾಖೆಯಡಿ ಬಾಕಿ ಉಳಿದಿದ್ದ ಬಡ್ತಿ ಪ್ರಕ್ರಿಯೆಗೆ ಸರ್ಕಾರ ವೇಗ ನೀಡಿದ್ದು ತಹಸೀಲ್ದಾರ್ ಗ್ರೇಡ್ 1 ವೃಂದದ 63 ಅಧಿಕಾರಿಗಳಿಗೆ ಕರ್ನಾಟಕ ಆಡಳಿತ ಸೇವೆ ಕೆಎಎಸ್ ಕಿರಿಯ ಶ್ರೇಣಿ ವೃಂದಕ್ಕೆ ಪದೋನ್ನತಿ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕು ಅಮರಗೋಳ ಗ್ರಾಮದ ಬಳಿ ಕಾರು ಮತ್ತು ಕ್ಯಾಂಟರ್ ನಡುವೆ ಸಂಭವಿಸಿದ ಮುಖಾಮುಖಿ ಡಿಕ್ಕಿಯಲ್ಲಿ 4 ಮೃತಪಟ್ಟಿದ್ದಾರೆ. ಶಿವಮೊಗ್ಗದಿಂದ ಹುಬ್ಬಳ್ಳಿ ಮಾರ್ಗವಾಗಿ ವಿಜಯಪುರದ ಕಡೆಗೆ ತೆರಳುತ್ತಿದ್ದ ಕಾರಿಗೆ ಎದುರಿನಿಂದ ಬಂದ ಕ್ಯಾಂಟರ್ ಬಲವಾಗಿ ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತ ಸಂಭವಿಸಿದೆ. ಮೃತಪಟ್ಟವರನ್ನು ಅಜಿತ್, ರಾಕೇಶ್, ಸಂದೀಪ್ ಹಾಗೂ ಶ್ರುತಿ ಎಂದು ಗುರುತಿಸಲಾಗಿದೆ. ನವಲಗುಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಜ್ಯದಲ್ಲಿ ನೈಋತ್ಯ ಮುಂಗಾರು ದುರ್ಬಲವಾಗಿದ್ದರೂ ದಕ್ಷಿಣ ಒಳನಾಡಿನ 5 ಜಿಲ್ಲೆಗಳ 1-2 ಕಡೆ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯಡಿ ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಒಟ್ಟು 400 ಹೆಚ್ಚು ಕೆರೆಗಳಲ್ಲಿ ಹೂಳೆತ್ತುವ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಬೇಕು ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ಎಸ್ ಆಕಾಶ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿತ ನೀರು ಮತ್ತು ನೈರ್ಮಲ್ಯ ಮಿಷನ್ ಸಮಿತಿ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಜಿಲ್ಲೆಯ 100,000 ರೈತರಿಗೆ ಅನುಕೂಲವಾಗುವಂತೆ ಕೃಷಿ ಹೊಂಡ ನಿರ್ಮಿಸುವ ಯೋಜನೆಯನ್ನು ಕೈಗೊಳ್ಳುವಂತೆ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ನಿರ್ದೇಶಿಸಿದರು. ಇಂದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಡಾಕ್ಟರ್ ಕೋಟಾ ಶಿವರಾಮ ಕಾರಂತರ ಜನ್ಮದಿನ. ಕಾರಂತರ ಬಹುಮುಖಿ ವ್ಯಕ್ತಿತ್ವ ಹಾಗೂ ಸಾಹಿತ್ಯಿಕ ಕೊಡುಗೆಗಳನ್ನು ಸ್ಮರಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ರಾಯಚೂರು ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಎಂಎ 4ನೇ ಸೆಮಿಸ್ಟರ್ ಪಠ್ಯಕ್ರಮಕ್ಕೆ ಸಾಹಿತಿ ವೆಂಕಟೇಶ್ ಬೇವಿನ ಬೆಂಚಿ ಅವರ ಆಗಲಿ ಗುರುವೆ ವಿಚಾರಕ್ರಾಂತಿ ಎಂಬ ಕವಿತೆ ಆಯ್ಕೆಯಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM.
3: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
3: ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಿ, ಅನೇಕರು ಮೆಸೇಜ್ ಮಾಡಿ ನಾವು ಸಹ ನಿಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇದ್ದೀವಿ, ಕೇಳಿಸ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರಿ. ಹೂವೆಲೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರದಿಂದ ಸಂದೇಶ ಕಳಿಸಿ ಕಲಾಭಾರತಿ ಕಾರ್ಯಕ್ರಮವನ್ನು ಆಲಿಸಿದ್ವಿ ಅಂತಿದ್ದಾರೆ. ಹಲಸೂರು ರಾಜೇಶ್ ಅವರು, ಸತ್ಯಜಿತ್ ಅವರು ಚಿತ್ರಗಳಲ್ಲಿ ಖಳನಾಯಕನ ಪಾತ್ರಗಳಲ್ಲಿ ತುಂಬಾ ಚೆನ್ನಾಗಿ ಅಭಿನಯಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಶ್ರೀದೇವಿ ಬಿರೂರಿಂದ, ಕಣ್ಣಿಂದ ನೀ ಬಾಣ ಬೀಸಿದಾಗ ಹಾಡನ ಕೇಳಿ ಖುಷಿಯಾಯಿತು ಅಂತಿದ್ದಾರೆ. ಸ್ವರೂಪ್ ಲೋಕೇಶ್ ಕುಣಿಗಲ್ಲಿಂದ, ಮೇರು ನಟರಿಗೆ ನಮಸ್ಕಾರಗಳು, ಅವರು ಸಿಕ್ಕ ಎಲ್ಲ ಪಾತ್ರಗಳಲ್ಲಿ ಜೀವ ತುಂಬಿ ನಟಿಸಿದ್ದಾರೆ ಅಂತ ಹೇಳಿ ಕಲಾಭಾರತಿ ಕಾರ್ಯಕ್ರಮದ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಜಗದಾಂಬಿಕಾ ಹಂಸವೇಣಿ ಮತ್ತಿಕೆರೆಯಿಂದ ಮೆಸೇಜ್ ಮಾಡಿದ್ದಾರೆ. ಶ್ರೀರಾಮ್ ಚಿತ್ರದಲ್ಲಿ ಸತ್ಯಜಿತ್ ಅವರು ಮರೆಗುಳಿಯ ಅಭಿನಯವನ್ನು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕವಿತಾ ಶ್ರೀನಿವಾಸ್ ವಯಸ್ ಕಾಲೋನಿ ಧಾರವಾಡದಿಂದ ಸಂದೇಶ ಕಳಿಸಿ, ಸತ್ಯಜಿತ್ ಅವರ ನಟನೆಯ ಅನೇಕ ಚಿತ್ರಗಳನ್ನು ನೋಡಿದ್ದೀನಿ, ಆಪ್ತ ಮಿತ್ರ ಸಿನಿಮಾದಲ್ಲಿ ತುಂಬ ಒಳ್ಳೆಯ ಅಭಿನಯ ಇದೆ, ಖುಷಿ ನೀಡುತ್ತೆ ಅವರ ಅಭಿನಯ ನೋಡಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮವನ್ನು ಕೇಳಿದ್ವಿ ಅಂತ ಹೇಳಿ ಸುಂಕದ ಕಟ್ಟೆಯಿಂದ ಸುಮಾ ಅವರು ಸಹ ಮೆಸೇಜ್ ಮಾಡಿದ್ದಾರೆ. ಹಾಗೆ ಶಿರೋಳದಿಂದ ಉದಯ ಅವರು, ಜೊತೆಗೆ ಸತ್ಯಜಿತ್ ಅವರ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ನವೋದಯ ನಾಗರಾಜ್ ಅವರು ಸಹ ವಿವಿಧ ಭಾರತಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಬೆಳಗಾವಿ ಸುಳೆಬಾವಿಯಿಂದ ಶಿವಾನಂದ, ಶಶಿಕಲಾ, ಶ್ರವಣ್, ಶ್ರೇಯತ್ ಇವರು ಸಹ ಕಲಾಭಾರತಿ ಕಾರ್ಯಕ್ರಮ ಕೇಳಿದ್ವಿ, ಸತ್ಯಜಿತ್ ಅವರ ಎಲ್ಲ ಚಿತ್ರಗಳು ಸೂಪರ್ ಆಗಿವೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಅನೇಕ ಸಂದೇಶಗಳು ಬಂದಿವೆ. ನಿಮ್ಮೆಲ್ಲರ ಪ್ರೀತಿಯ ಅಭಿಪ್ರಾಯಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಸಮಯ ಆಗಿದೆ 12:08. ಇನ್ನೀಗ ಕರೆಗೊಂದು ಹಾಡು ಕಾರ್ಯಕ್ರಮ. ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳಬಹುದು. ಕರೆ ಮಾಡಿ ಮಾತಾಡಬೇಕು ಅನ್ನೋದಾದರೆ ನಮ್ಮ ಸಂಖ್ಯೆಯನ್ನು ನೋಟ್ ಮಾಡ್ಕೊಳ್ಳಿ, 0802226327. ಮತ್ತೊಮ್ಮೆ 0802226327 ಈ ಸಂಖ್ಯೆಗೆ ಕರೆ ಮಾಡಿ

ಕರಿಗೊಂದು ಹಾಡು ಕಾರ್ಯಕ್ರಮದ ಮೊದಲ ಕರೆ ಸಿದ್ಧವಾಗಿದೆ, ಅವ್ರನ್ನ ಮಾತಾಡ್ಸೋಣ. ನಮಸ್ತೆ. ಓಕೆ, ಕಿರಣ್ ಕುಮಾರ್ ಅನ್ನೋರು ಕರೆ ಮಾಡಿದ್ರು. ಕೇಳಿದ್ರೆ ನಾನು ಲ್ಯಾಬಲ್ಲಿ ಕೆಲಸ ಮಾಡೋದು, ಹೆಚ್ಚಿನ ಸಮಯ ಇಲ್ಲ, ದಯವಿಟ್ಟು ನನ್ನ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿಕೊಂಡ್ರು. ಈಗಲೂ ಸಹ ನಾನು ಕೆಲಸ ಮಾಡ್ತಾ ಇದ್ದೀನಿ ಲ್ಯಾಬಲ್ಲಿ, ಹಾಗಾಗಿ ನನಗಾಗಿ ಈ ಹಾಡನ್ನು ಪ್ರಸಾರ ಮಾಡಿ, ನಾನು ಯಾವಾಗಲೂ ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀನಿ ಅಂತ ಹೇಳಿ ಕಿರಣ್ ಕುಮಾರ್ ಅವರು ಹೇಳಿದ್ರು. ಅವರಿಗಾಗಿ ಒಂದೇ ಬಳ್ಳಿಯ ಹೂಗಳು ಚಿತ್ರದ ನೀನೆಲ್ಲಿ ನಡೆವೆ ದೂರ ಹಾಡು.

0: ಮಹಮ್ಮದ್ ರಫಿ ಅವರ ಧ್ವನಿಯಲ್ಲಿ ಒಂದು ಗೀತೆಯನ್ನ ಕೇಳಿದ್ರಿ. ಮುಂದಿನ ಕಾಲರ್ ಹತ್ರ ಮಾತಾಡೋಣ. ಹಲೋ
1: ಹಲೋ, ನಮಸ್ತೆ.
0: ನಮಸ್ತೆ ಸರ್, ಹೇಳಿ ನಿಮ್ಮ ಹೆಸರು?
1: ಗಜಾನನ ಭಟ್ ಬೋಳನಮಕ್ಕಿ, ಹೊನ್ನಾವರ ತಾಲೂಕಿನಿಂದ.
0: ಯಾವ ಹಾಡು ಬೇಕು ಗಜಾನನ ಭಟ್ ಅವರಿಗೆ?
1: ಮತ್ಸರ ಚಿತ್ರದ್ದು, ಅದರಲ್ಲಿ ಕೊಳಲು ನೀರೇ ಧ್ವನಿಯೋ ನಾನಿರೇ, ಅಪರೂಪದ ಗೀತೆ.
0: ಅಪರೂಪದ ಗೀತೆ, ಓಕೆ. ಅಂಬರೀಷ್ ಅವರ ಅಭಿನಯ ಇರುವಂತಹ ಹಾಡಿದು.
1: ಹೌದು,
0: ನೋಡಿದ್ದೀರಾ ಸಿನಿಮಾನ?
1: ಹೌದು, ತುಂಬಾ ಸರಿ ನೋಡಿದ್ದೇನೆ.
0: ಓಕೆ, ಯಾರು ನಿಮ್ಮ ಮೆಚ್ಚಿನ ನಟ ನಟಿ?
1: ನಟ ಅಂದ್ರೆ ನಮ್ಗೆ ಶಂಕರ್ ನಾಗ್, ನಮ್ಮ
0: ಕರಾಟೆ ಕಿಂಗ್.
1: ಕರಾಟೆ ಕಿಂಗ್.
0: ನಟಿಯರಲ್ಲಿ
1: ಲಕ್ಷ್ಮಿ,
0: ಲಕ್ಷ್ಮಿ ಅವರು.
1: ಹೌದು.
0: ಆಯ್ತು ಗಜಾನನ ಭಟ್ ಅವರೇ, ನಿಮ್ಮ ಹಾಡು ಪ್ರಸಾರ ಆಗತ್ತೆ, ಕರೆ ಮಾಡಿದ್ದಕ್ಕೆ ಥ್ಯಾಂಕ್ ಯು.
1: ಧನ್ಯವಾದ. ನಮಸ್ತೆ.

0: ಮಧುರ ಗಾನ ಮೂಡಿ ಬರ್ತಾ ಇದೆ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ. 12:22 ಮುಂದಿನ ಕರೆಯನ್ನು ಮಾತನಾಡಿಸೋಣ. ಹಲೋ, ನಮಸ್ತೆ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಿಮ್ಮ ಹೆಸರು?
1: ನನ್ನ ಹೆಸರು ಶ್ರೀಕಾಂತ್ ಪೂಜಾರಿ ಮೇಡಮ್. ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕು ಹೈತಾಪುರದಿಂದ ಕಾಲ್ ಮಾಡ್ತಾ ಇರೋದು ಮೇಡಮ್. ನಾವು
0: ಏನ್ ಮಾಡ್ಕೊಂಡಿದ್ದೀರಿ? ನಾವು
1: ಸ್ಟಡಿ ಮಾಡ್ತಾ ಇದೀವಿ ಮೇಡಮ್. ಡಿಪ್ಲೊಮಾ, ನಮ್ದು ಡಿಪ್ಲೊಮಾ ಕಂಪ್ಲೀಟ್ ಆಗಿದೆ, ಡಿಪ್ಲೊಮಾ ಮೆಕ್ಯಾನಿಕಲ್. ನಾವು ಗವರ್ಮೆಂಟ್ ಜಾಬ್ಗೆ ಅಪ್ಲಿಕೇಶನ್ ಹಾಕ್ತಾ ಇದ್ವಿ.
0: ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಬರೆಯೋದಕ್ಕೆ ಅಂತ ಹೇಳಿ ತಯಾರು ಮಾಡ್ಕೊಳ್ತಾ ಇದ್ರಿ?
1: ಹೌದು ಮೇಡಮ್.
0: ತುಂಬಾ ಶ್ರಮ ಬೇಕಲ್ವಾ? ತುಂಬಾ ಸಮಯ ಓದ್ಬೇಕಾಗತ್ತೆ, ಲೈಬ್ರರಿನಲ್ಲಿ ಸಮಯ ಕಳಿಬೇಕಾಗತ್ತೆ.
1: ಹೌದು ಮೇಡಮ್, ಹೌದು ಮೇಡಮ್. ನಮ್ಮೂರಲ್ಲೇ ಲೈಬ್ರರಿ ಇದೆ ಮೇಡಮ್, ಅದೇ ಓದ್ತಾ ಇರ್ತೀವಿ.
0: ಓಕೆ.
1: ಇವಾಗ ನಾವು ಫ್ರೀ ಟೈಮ್ ಅಲ್ಲಿ ನಮ್ಮ ಹೊಲಕ್ಕೆ ಬಂದಿದ್ವಿ ಮೇಡಮ್. ಇವತ್ತು ಹೊಲದಲ್ಲಿ ಕಡಲೆ ಬಿತ್ತನೆ ಮಾಡ್ತಾ ಇದೀವಿ. ಇವಾಗ ನಾವು ಟ್ರ್ಯಾಕ್ಟರ್ ಓಡಿಸ್ತಾ ಇದ್ವಿ, ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟು ಇವಾಗ ಫೋನ್ ಅಲ್ಲಿ ಮಾತಾಡ್ತಿದೀವಿ.
0: ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇರೋರಿಗೆ ನಿಮ್ಮ ಒಂದು ಸಣ್ಣ ಸಲಹೆ ನೀಡೋದಾದ್ರೆ ಏನ್ ನೀಡ್ತೀರಿ?
1: ನಮ್ಮ ಸಣ್ಣ ಸಲಹೆ ಅಂದ್ರೆ ಮೇಡಮ್, ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಆಲ್ಮೋಸ್ಟ್ ಆಲ್ ಸ್ವಲ್ಪ 6 ತಿಂಗಳ ಅಥವಾ 1 ವರ್ಷ ಕೋಚಿಂಗ್ ಹೋದ್ರೆ ಹೋದ್ರೆ ಮೇಡಮ್.
0: ಆನಂತರ ಸ್ವಂತವಾಗಿ ಓದಬಹುದು.
1: ಕಾಂಪಿಟೇಟಿವ್ ಒಟ್ಟಿ ಕೋಚಿಂಗ್ ಹೋದ್ರೆ ಸ್ವಲ್ಪ ಸ್ವಲ್ಪ ಜಲ್ದಿ ಜಾಬ್ ಆಗಂತ ಚಾನ್ಸ್ ಜಾಸ್ತಿ ಇರುತ್ತೆ ಮೇಡಮ್.
0: ಬೇಗನೆ ಜ್ಞಾನ ತಿಳ್ಕೊಳ್ಬಹುದು ಅಂತ.
1: ಹೌದು ಮೇಡಮ್.
0: ಆಯ್ತು ಇವ್ರೆ, ತುಂಬಾ ಖುಷಿ ಆಯ್ತು. ಈಗ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಟ್ರ್ಯಾಕ್ಟರ್ ಓಡಿಸ್ಕೊಂಡು ಕೆಲಸ ಮಾಡ್ತಾ ನಮ್ಮ ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಿ.
1: ಹೌದು ಮೇಡಮ್, ಟ್ರ್ಯಾಕ್ಟರ್ ಅಲ್ಲಿ ಇವಾಗ ಮೊಬೈಲ್ ಅಲ್ಲಿ ಕನೆಕ್ಟ್ ಮಾಡ್ಕೊಂಡು ಟ್ರ್ಯಾಕ್ಟರ್ ಅಲ್ಲಿ ಮೇಡಮ್.
0: ಕಲ್ಪನೆ ಮಾಡ್ಕೊಳ್ತಾ ಇದ್ರೆ ನಮ್ಮ ಕೇಳುಗರು ಹೇಗೆ ಕೇಳ್ತಾ ಇರಬಹುದು ಅಂತ.
1: ಹೌದು ಮೇಡಮ್.
0: ಆಯ್ತು, ನಿಮ್ಮ ಏನು ಕಾಂಪಿಟೇಟಿವ್ ಎಕ್ಸಾಮ್ ತಯಾರಿ ಆಗ್ತಿದೆ ಅಂತ ಹೇಳಿದ್ರೆ ಅದಕ್ಕೂ ಶುಭವಾಗ್ಲಿ ಅಂತ ಹಾರೈಸುತ್ತೆ ವಿವಿಧ ಭಾರತಿ. ಜೊತೆಗೆ ರೈತ ಕೆಲಸನೂ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರಿ, ಅದಕ್ಕೂ ಶುಭವಾಗ್ಲಿ. ಈಗ ನೀವು ಇಷ್ಟಪಟ್ಟಿರುವ ಗೀತೆ ಯಾವುದು ಅಂತ?

0: ಇರ್ತೀರಾ?
1: ನಮ್ದು ಗಣೇಶ ಅಭಿನಯದ 99 ಚಿತ್ರದಿಂದ ಮೇಡಮ್. ನಮ್ದು ಡೇಟ್ ಆಫ್ ಬರ್ತ್
0: 99. ಸರಿ ಆಯ್ತು, 99 ಚಿತ್ರದ ಈ ಹಾಡು ನಿಮಗಾಗಿ.
1: ಓಕೆ ಮೇಡಮ್,
0: ಥ್ಯಾಂಕ್ ಯು.
1: ಥ್ಯಾಂಕ್ ಯು ಮೇಡಮ್, ಧನ್ಯವಾದ.

0: ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ? ಮುಂದಿನ ಕರೆ. ಹಲೋ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ,
1: ನಾವು ಧರ್ಮಸ್ಥಳದಿಂದ ದಿನೇಶ್ ಅಂತ.
0: ಧರ್ಮಸ್ಥಳ, ಬಹಳ ದೂರದಿಂದ ಕರೆ ಮಾಡಿದ್ದೀರಿ.
1: ಹೌದು ಮೇಡಮ್.
0: ಧರ್ಮಸ್ಥಳ ಅಂದ್ರೆ ನೀವು ಅಲ್ಲಿ ಯಾವೆಲ್ಲ ಸ್ಟೇಷನ್ಸ್ ಕೇಳ್ತೀರಾ ಆಕಾಶವಾಣಿ?
1: ನಾವು ಖಾಸಗಿ ಎಫ್ಎಂ ಅಂದ್ರೆ ಇದು ಪುತ್ತೂರು ಮತ್ತೆ ಉಜಿರೆ ಉಂಟು, ಮತ್ತೆ ಮಂಗಳೂರು ಹಾಸನ ಮಡಿಕೇರಿ ಎಲ್ಲ ಕೇಳ್ತೇವೆ.
0: ಮಂಗಳೂರು ಹಾಸನ್ ಮಡಿಕೇರಿ ಆಕಾಶವಾಣಿಗಳೆಲ್ಲ ಕೇಳುತ್ತೆ.
1: ಹೌದೌದು ಮೇಡಮ್.
0: ಓಕೆ, ಜೊತೆಗೆ ನಮ್ಮ ವಿವಿಧ ಭಾರತಿ.
1: ಹೌದೌದು.
0: ಓಕೆ, ಏನ್ ಮಾಡ್ಕೊಂಡಿರೋದು?
1: ನಾವು ಇಲ್ಲಿ ಕೃಷಿ ಮಾಡ್ತಾ ಇದ್ದೇವೆ, ಈಗ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದೇವೆ. ನಾವು ಅಡಿಕೆ ಸುಲಿತಾ 12 ಗಂಟೆಗೆ ಕರೆ ಗೀತೆಯನ್ನು ಟ್ರೈ ಮಾಡ್ತಾ ಇರ್ತಿದ್ದೀವಿ.
0: ಓಕೆ, ಅಡಿಕೆ ಸುಲಿಯುವ ಕೆಲಸ.
1: ಹೌದು.
0: ಒಂದು ದಿನಕ್ಕೆ ಎಷ್ಟು ಅಡಿಕೆ ಸುಲಿತೀರಾ?
1: ನಾವೊಂದು 50 ಕೆಜಿ 60 ಕೆಜಿ ತೆಗಿತೇವೆ.
0: 50-60 ಕೆಜಿ? ಅಬ್ಬಾ, ಕೈಗಳು ಪಳಗು ಬಿಟ್ಟಿದೆ ಹಾಗಾದ್ರೆ.
1: ಹೌದೌದು, ಕೈಯೆಲ್ಲ ಇದು ಕತ್ತಿ ತಾಗಿದ್ರು ಅಷ್ಟು ಗಟ್ಟಿಯಾಗಿದೆ.
0: ಹಾಗೆ ಅಂದ್ರೆ ನೀವು ಕೈಗೆ ಬಟ್ಟೆ ಎಲ್ಲ ಕಟ್ಕೊಂಡು ಸುಲಿಯೋದಲ್ಲ?
1: ಅದೇನಿಲ್ಲ, ಮಾಸ್ಕ್ ಒಳ್ಳೆ ಧೂಳು ಇದ್ರೆ ಮಾಸ್ಕ್ ಹಾಕ್ತಿವಿ, ಇಲ್ಲಾದ್ರೆ ಇಲ್ಲ.
0: ಇಲ್ಲ ಅಂದ್ರೆ ಇಲ್ಲ.
1: ಹೌದು,
0: ಅಂದ್ರೆ ಮುಖಕ್ಕೆ ಮಾಸ್ಕ್ ಹಾಕೊಳ್ತೀರಾ ಧೂಳು ಬರುತ್ತೆ?
1: ಹೌದೌದು, ಅದು ಸ್ವಲ್ಪ ಸ್ವಲ್ಪ ಧೂಳು ಇರ್ತದೆ ಅದಕ್ಕೆ.
0: ಓಕೆ, ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಅಡಿಕೆ ಸುಲಿತಾ, ಈಗ ಈ ಹಾಡನ್ನ ಕೇಳ್ಬೇಕು ಅಂತ ಕರೆ ಮಾಡಿದ್ರಿ, ಯಾವ ಹಾಡು ಬೇಕು?
1: ನಮಗೆ ಜೋಡಿ ಅಕ್ಕಿಯಿಂದ ಓ ಚಂದ ಮಾಮ ಅಂತ ರಮೇಶ್ ಚಂದ್ರ ಹಾಡಿದ್ದಾರೆ. ಹೌದು, ಅದರಲ್ಲಿ
0: ಈ ಹಾಡು ಬೇಕು. ನಿಮ್ಮ ಮಂಗಳೂರು ಸ್ಲಾಂಗ್ ತುಂಬಾ ಚಂದ ಉಂಟು.
1: ಹೌದು.
0: ಓಕೆ ಆಯ್ತು, ಈ ಹಾಡು ನಿಮಗಾಗಿ ಕರೆ ಮಾಡಿದ್ದೀನಿ.
1: ಥ್ಯಾಂಕ್ ಯು.

0: ಸೂರ್ಯ ನತ್ತಿ ಮೇಲೆ ಬಂದು ಸುಡುವಂತಹ ಈ ಸಮಯದಲ್ಲಿ ನಾವು ಬೆಳದಿಂಗಳ ಚಂದ್ರನನ್ನ ನೆನಪು ಮಾಡಿಕೊಂಡ್ವಿ. ಈಗ ಮುಂದಿನ ಕರೆಯನ್ನ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ
1: ಮೇಡಮ್.
0: ಹಾ, ಹೆಸರು ಹೇಳಿ.
1: ಶಿವಕುಮಾರ ಮೇಡಮ್ ನನ್ನ ಹೆಸರು.
0: ಶಿವಕುಮಾರ್ ಅವರು ಎಲ್ಲಿಂದ ಕರೆ ಮಾಡಿದ್ದೀರಿ
1: ಮೇಡಮ್? ಬೆಳಗ್ಲಿ ನಂಜನಗೂಡ್ ತಾಲೂಕು.
0: ಈಗ ಬೆಂಗಳೂರಿಂದ ಕರೆ ಮಾಡಿದಿರಿ. ನಿಮ್ಮ ಊರ್ ಬಂದು ಬೆಳಗಲಿ ನಂಜನಗೂಡ್
1: ತಾಲೂಕು.
0: ಬೆಂಗಳೂರಲ್ಲಿ ಏನ್ ಮಾಡ್ಕೊಂಡಿದ್ದೀರಾ
1: ಮೇಡಮ್? ನಮ್ ಬ್ಲೈಂಡ್ ಹಾಸ್ಟೆಲ್ ಕಟ್ತಾ ಇದೆ ಮೇಡಮ್. ಬ್ಲೈಂಡ್ ಸ್ಕೂಲ್ ಕಟ್ತಾ ಇದೆ ಮೇಡಮ್. ಅಲ್ಲಿ ನೋಡ್ಕೊಳಕ್ ಬಿಟ್ಟಿದ್ದಾರೆ ಮೇಡಮ್ ನಮ್ ಫ್ರೆಂಡ್.
0: ಓಕೆ.
1: ಅವ್ರ ಹೆಸರು ಶಿವಪ್ರಕಾಶ್ ಅಂತ, ನನ್ನ ಹೆಸರು ಶಿವಕುಮಾರ್.
0: ಓಕೆ, ತುಂಬಾ ಖುಷಿ ಆಯ್ತು. ಯಾವ ಹಾಡ್ ಬೇಕು ನಿಮ್ಗೆ?
1: ಅದೇ ಬತ್ರಿ ಚಿತ್ರದಿಂದ ಸೀರೆ ಪ್ರೀತಿ ಸೀರೆ ಸಾಂಗ್ ಬೇಕಿತ್ತು ಮೇಡಮ್.
0: ಆ ಸಾಂಗ್ ಬೇಕಾ? ರೇಡಿಯೋ ಕೇಳೋದ್ರಿಂದ ತುಂಬಾ ಅನುಕೂಲಗಳಾಗತ್ತೆ ಅಲ್ವಾ ನಿಮ್ಗೆ? ಯಾವ್ದಾದ್ರು ಒಂದ್ ಎರಡು ವಿಚಾರ ಹೇಳಿ. ರೇಡಿಯೋ ಕೇಳೋದ್ರಿಂದ ನಿಮಗಾಗುವಂತಹ ಖುಷಿಯನ್ನ ಎರಡು ಸಾಲಲ್ಲಿ ಹೇಳ್ತೀರಾ? ಏನ್ ಅನುಕೂಲ ಆಗಿದೆ
1: ನನಗೆ? ಇದು ವಿಚಾರ ಬಂದೆ, ನಮ್ಗೆ ಬಹಳ ಖುಷಿ ಆಯ್ತು. ನಾದೋಪಾಸದೆಲ್ಲ ಎಲ್ಲ ಕೇಳ್ತೀರಿ?
0: ಭಕ್ತಿ ಗೀತೆಗಳನ್ನೆಲ್ಲ ಕೇಳ್ತೀರಿ?
1: ಭಕ್ತಿ ಗೀತೆ, ಚಿತ್ರಗೀತೆ, ಆಮೇಲೆ ಚಲನಚಿತ್ರ ಸ್ಟೋರಿ ಕೇಳ್ತಾ ಇರ್ತೀನಿ ಮೇಡಮ್.
0: ಪ್ರತಿ ಶನಿವಾರ 8 ಗಂಟೆಗೆ ಪ್ರಸಾರ ಆಗುತ್ತೆ ಧ್ವನಿವಾಹಿನಿ
1: ಮೇಡಮ್. ಅದು ಅದೇ ಕೇಳ್ತಾ ಇರ್ತೀನಿ ಮೇಡಮ್. ಬೆಳಿಗ್ಗೆ

0: ಆಯ್ತು, 11 ಗಂಟೆವರೆಗೂ ಅಂದ್ರೆ ಪ್ರೇಮ ನಿನಾದ ಕೇಳಿ ಮಲ್ಕೊಳ್ತೀರಾ. ಆಯ್ತು ಶಿವಕುಮಾರ್ ಅವರೇ, ನಿಮ್ಗಾಗಿ ಈಗ ಬದ್ರಿ ಚಿತ್ರದ ಹಾಡು ಪ್ರಸಾರ ಆಗ್ತಾ ಇದೆ, ಹೀಗೆ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ.
1: ಥ್ಯಾಂಕ್ ಯು.

ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆಗಳನ್ನ ಮತ್ತೊಮ್ಮೆ ಹೇಳಿ ಅಂತ ಅನೇಕರು ಮೆಸೇಜ್ ಮಾಡಿದಿರಿ. ನಮ್ಮ ಸಂಖ್ಯೆಯನ್ನ ನೋಟ್ ಮಾಡ್ಕೊಳ್ಳಿ ಕೇಳಿದ್ರೆ 0802022378 ಮತ್ತೊಂದು 0802237 ಈ ಸಂಖ್ಯೆಗೆ ಕರೆ ಮಾಡಿ.

0: 12:40 ಕರಿಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಿಮ್ಮ ಹೆಸರು?
1: ವೆಂಕಟೇಶ್ ನಾಯಕ್ ಅಂತೇಳಿ, ಕರೂರು ತಾಲೂಕು ಬೀರ್ನಳ್ಳಿಯಿಂದ.
0: ಸ್ವಲ್ಪ ಜೋರಾಗಿ ಮಾತಾಡಬೇಕು.
1: ವೆಂಕಟೇಶ್ ನಾಯಕ್ ಅಂತೇಳಿ.
0: ವೆಂಕಟೇಶ್ ನಾಯಕ್ ಎಲ್ಲಿಂದ?
1: ಕಡೂರು. ಕಡೂರು,
0: ಕಡೂರಿನಿಂದ. ಯಾವ ಹಾಡು ಬೇಕು ವೆಂಕಟೇಶ್ ಅವರಿಗೆ?
1: ಗಿರಿಕನ್ಯ ಚಿತ್ರದ ಮೇಡಮ್.
0: ಅದರಲ್ಲಿ
1: ಏನೆಂದು ನಾವು ಹೇಳಿ, ಮಾನವನ ಆಸೆಗೆ ಕೊನೆಯಲ್ಲಿ ಅಂತ.
0: ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿರೋ,
1: ರಾಜ್ಕುಮಾರ್ ಅವರು,
0: ಮನುಷ್ಯನ ಆಸೆಗೆ ಕೊನೆ ಇಲ್ಲ ಅಂತ. ಏನ್ ಮಾಡ್ಕೊಂಡಿದ್ದೀರಾ ನೀವು?
1: ನಾವು KSRTC ಬಸ್ ಕಂಡಕ್ಟರ್ ಮೇಡಮ್.
0: ಬಸ್ ಕಂಡಕ್ಟರ್. ಇವತ್ತು ರಜೆ ಇದೆಯಾ?
1: ಇಲ್ಲ, ಹೋಗ್ಬೇಕು.
0: ಯಾವ ರೂಟ್ಗೆ ನೀವು ಸಾಮಾನ್ಯ ಹೋಗೋದು?
1: ಇದು ಕಡೂರಿಂದ ಚಿಕ್ಕಮಂಗಳೂರು, ಬೇಲೂರು, ಹಾಸನ, ಮೈಸೂರಿಗೆ. ಮತ್ತೆ ಇವತ್ತು ಹೋಗಿ ಹಾಲ್ಟ್ ಆಗ್ತದೆ ಮೈಸೂರಲ್ಲಿ, ಮತ್ತೆ ನಾಳೆ ಕಡೆಯಿಂದ ಬರ್ತದೆ.
0: ಈವ್ನಿಂಗ್ ರಾತ್ರಿ ಡ್ಯೂಟಿ ಇರುತ್ತೆ.
1: ನಾಳೆ ಬೆಳಿಗ್ಗೆ ಬರೋದು.
0: ನಾಳೆ ಬೆಳಿಗ್ಗೆ ಬರೋದು. ಈ ಸಮಯ ಯೂಶುವಲಿ ನಿದ್ರಿಸ್ತೀರಾ ಅಲ್ವಾ? ಆದ್ರೆ ಇವತ್ತು ಕಾರ್ಯಕ್ರಮ ಕೇಳಿ ಕರೆ ಮಾಡಿದೀರಿ, ತುಂಬಾ ಖುಷಿ ಆಯ್ತು. ಬಸ್ ಕಂಡಕ್ಟರ್ ಅಂದ್ರೆ ನಿಮ್ಮ ವೃತ್ತಿಗೆ ಶುಭಾಶಯಗಳನ್ನ ತಿಳಿಸ್ತಾ, ಈಗ ನೀವು ಮೆಚ್ಚಿರುವಂತಹ ಹಾಡು ನಿಮಗಾಗಿ.
1: ಓಕೆ ಮೇಡಮ್,
0: ಥ್ಯಾಂಕ್ ಯು.

0: ಗಿರಿಕನ್ನಿ ಚಿತ್ರದ ಹಾಡನ್ನ ಕೇಳಿದ್ರಿ. ಮುಂದಿನ ಕಾಲರ್ ಜೊತೆ ಮಾತಾಡೋಣ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡಿದ್ರಿ, ಯಾವ ಹಾಡು ಬೇಕು?
1: ನಾನು ನರೂನ್ ತಾಲೂಕು ಶಿರೋಳ ಗ್ರಾಮದಿಂದ ಉದಯ ಟೇಲರ್ ಮೇಡಮ್ ಮಾತಾಡ್ತಾ ಇರೋದು. ಸಮಸ್ತ ಕೇಳುವರಿಗೂ ಹಾಗೂ ಆಕಾಶವಾಣಿ ಎಲ್ಲ ಸಿಬ್ಬಂದಿಯವರಿಗೂ ನವರಾತ್ರಿಯ ಶುಭ ಹಾರೈಕೆಗಳು.
0: ನೋಡಿ, ನವರಾತ್ರಿಯ ಶುಭ ಹಾರೈಕೆಗಳನ್ನ ಮುಂಚಿತವಾಗಿ ತಿಳಿಸ್ತಾ ಇದ್ದೀರಿ.
1: ಇವತ್ ನಾಳೆ ಚಲೋ ಮೇಡಮ್. ಈಗ ನಾಡಹಬ್ಬ ಈ ಜಗತ್ತಿಗೆ ದೊಡ್ಡದ್ರಿ. ಕರ್ನಾಟಕ ಅಂತೂ ಮೈಸೂರು ದಸರಾ ಅಂತ ವಿಜೃಂಭಣೆಯಿಂದ ಆಗ್ತದೆ.
0: ಖಂಡಿತ.
1: ಯಾಕಂದ್ರೆ ನಾಡಹಬ್ಬ ಅಲ್ಲ ಇದು.
0: ಹೌದು, ನಮ್ಮೆಲ್ಲರ ಹೆಮ್ಮೆಯ ಹಬ್ಬ,
1: ಸ್ನೇಹ ಹಬ್ಬ. ನಾನು ನಿಯಮಿತ ಕೇಳೋದ ಮೇಡಮ್ ಉದಯ ಟೇಲರ್ ಶಿರೋಳದಿಂದ. ನಮ್ಮ ಅಂಗಡಿ ಹೆಸರು ಉದಯ ಟೇಲರ್ ರೀ.
0: ಶಿರೋಳ ಅಂದ್ರೆ ಅದು ಯಾವ ಜಿಲ್ಲೆ ಬರುತ್ತೆ?
1: ಅದು ಗದಗ ಜಿಲ್ಲೆ ನರಗುಂದ ತಾಲೂಕು ಶಿರೋಳ ಗ್ರಾಮ ಮೇಡಮ್.
0: ಓಕೆ. ನಿಮ್ಮಲ್ಲಿ ದಸರಾ ಆಚರಣೆ ಹೇಗಿರುತ್ತೆ ಇವ್ರೆ?
1: ನಮ್ಮಲ್ಲಿ ಎಸ್ಆರ್ ಸ್ವಾಮಿ ಮಠ ಇದೆ ಮೇಡಮ್. ಅವರು 9 ದಿವಸ ಪುರಾಣ ಹಸ್ತಾರ್ರಿ. ನಂತರ ಜಾತ್ರೆ ಆಗ್ತದೆ. ವಿಜೃಂಭಣೆಯಿಂದ 9 ದಿವಸಗಳ ನಿರಂತರ ಪ್ರಸಾದ ಇರ್ತದೆ ಮೇಡಮ್. ಹೊಳ್ಳಿ ಪ್ರತಿಯೊಬ್ಬರನ್ನ ಕರೆಸ್ತಾರೆ. ಆಮ್ಯಾಗ ಈಗ ದಸರಾಕೇನು ಉದ್ಘಾಟನೆ ಹೊಂಟಿದಾರಲ್ರಿ ಅಭಿನಯ ಸ್ವಾಮಿಗಳು, ಅವರು ಹೋಸಲ ಬಂದಿದ್ರಿ ನಮ್ಮ ಊರಿಗೆ. ಇದು ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ನಮ್ಮ ಊರಿಗೆ ಬಂದಿದ್ರಿ.
0: ಅಂತೂ ಜಾತ್ರೆ ಎಲ್ಲ ಜೋರಾಗಿ ನಡೆಯುತ್ತೆ.
1: ನಡೀತೇವ್ರಿ. ಈ ಹೋಸಲ ನಮ್ಮಲ್ಲಿ ಬಂದಿದ್ರು, ಈ ಸರ ಅಲ್ಲಿ ದಸರಾ ಕೊಂಡಿದ್ದಾರೆ. ಅವ್ರ ಉದ್ಘಾಟನೆ ಅವ್ರದೇ ಇರಲಿಲ್ಲ ಮೇಡಮ್.
0: ಹೌದು. ಈಗ ಯಾವ ಹಾಡ್ ಬೇಕು ನಿಮ್ಗೆ?
1: ನನಗೆ ಕಾಳಿಂಗದಿಂದ ಮೇಡಮ್ ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು. ಅದು ಒಳ್ಳೆ ರೆಕಾರ್ಡ್, ಹಳೆ ರೆಕಾರ್ಡ್ ರೀ. ತಾಯಿ ತಂದೆ ಬಿಟ್ಟು ಏನೂ ಇಲ್ರಿ.
0: ಹೌದಲ್ವಾ?
1: ಯಾವ ದೇವರೂ ಇಲ್ಲ, ತಾಯಿ ತಂದೆ.
0: ತಾಯಿ ತಂದೆ ಗುರುಗಳು.
1: ಆ ರೆಕಾರ್ಡ್ ನೊಳಗೆ ಬಹಳ ಅಡಗಿದೆ ಅದು, ಹಳೆ ರೆಕಾರ್ಡ್. ನೀವು ಜಿಂಗಲ್ ನ್ಯಾಗ ಪ್ರಸಾರ ಮಾಡ್ತೀರಿ ಮೇಡಮ್. ಎಲ್ಲಾ ಕೇಳುವರಿಗೆ, ಸಮಸ್ತ ಕೇಳುವರಿಗೆ ಅದೊಂದು ಪ್ರಸಾರ ಮಾಡಿಬಿಡಿ.
0: ಆಯ್ತು. ಈಗ ನಿಮ್ಮ ಮೆಚ್ಚಿನ ಗೀತೆ ನಮ್ಮೆಲ್ಲ ಕೇಳುಗರಿಗಾಗಿ.
1: ಆಯ್ತು. ನಮಸ್ತೆ ಮೇಡಮ್.
0: ನಮಸ್ತೆ.

0: ಒಂದೊಳ್ಳೆ ಹಾಡನ್ನ ಕೇಳಿದ್ವಿ. ಈಗ ಮುಂದಿನ ಕರೆ ಮಾತನಾಡ್ಸೋಣ. ನಮಸ್ತೆ.
1: ನಮಸ್ತೆ,
0: ಹೇಳಿ ನಿಮ್ಮ ಹೆಸರು?
1: ಲಲಿತಾ ಅಂತ ಮೇಡಮ್, ಬನಿಮಂಗ್ಲ ದೇವನಹಳ್ಳಿ ತಾಲೂಕು.
0: ಲಲಿತಾ ಅವರು
1: ಹೌದು,
0: ಮೊದಲನೇ ಸಲನ ಕರೆ ಮಾಡ್ತಿರೋದು ಆಕಾಶವಾಣಿಗೆ?
1: ಹೌದು ಮೇಡಮ್, ಮೊದಲ ಸಲ.
0: ಓಕೆ ಓಕೆ, ಹೇಗೆ ಅನಿಸ್ತಾ ಇದೆ ಕಾಲ್ ಮಾಡಿರೋದು?
1: ಮಾತಾಡಕ್ಕೆ ಸಾಧ್ಯ ಇಲ್ಲ
0: ಮಾತಾಡೋದಕ್ಕೆ. ಹಾಗೆಲ್ಲ ಅಂದ್ಕೊಳ್ಬೇಡಿ, ವಿವಿಧ ಭಾರತಿ ಅಂದ್ರೆ ಅದು ನಿಮ್ಮ ಗೆಳತಿ ಇದ್ದ ಹಾಗೆ ಅಲ್ವಾ?
1: ಚಿಕ್ಕ ವಯಸ್ಸಿನಾಗಿಂದ ಕೇಳ್ತಿದ್ದೆ ಮೇಡಮ್, ನಮ್ಮ ಅಕ್ಕವ್ರಿಗೆ ಟೈಲರಿಂಗ್ ಮಾಡ್ಕೊಂಡು ರೇಡಿಯೋ ಕೇಳೋರು. ಚಿಕ್ಕ ಮಕ್ಕಳದು ಕಾರ್ಯಕ್ರಮ ಎಲ್ಲ ಬರೋದು ನೋಡ್ರಿ ಮೇಡಮ್, ಅವಾಗ ದೇವ್ರಿಗೆ ಏನು ಮಂಗಣ್ಣ ಅಂತ ಹಾಡುಗಳು, ಕೊಕ್ಕರಿದು ಮೇಡಮ್ ನವ್ರದ್ದು ಎಲ್ಲ ಹಾಡುಗಳು ಹಾಕೋರು ಅವಾಗ.
0: ಓಕೆ,
1: ಅವಾಗ ನಮ್ಮ ಅಕ್ಕ ಎಲ್ಲಿದ್ರು ನಮ್ಮನ್ ಕರ್ಕೊಂಡ್ ಬರೋರು ಹಾಡು ಬರ್ತಿದ್ದಂಗೆನೆ.
0: ಟ್ರೈ ಮಾಡಿರ್ಲಿಲ್ವಾ ಯಾವತ್ತು ಕಾಲ್ ಮಾಡೋದಕ್ಕೆ? ಇದು ಮೊದಲನೇ ಕರೆ ಅಂತ ಹೇಳಿದ್ರಿ, ಮೊದಲನೇ ಸಲ
1: ಅದೇ ಎರಡು ತಿಂಗಳು ತಕೊಂಡ್ರಲ್ಲ ಮೇಡಮ್, ನೋಡೋಣ ಅಂತ ನಂಬರ್ ಕೊಟ್ರಿ, ಮಾಡಿ ಆಗಿಲ್ಲ. ಈಗ ನನ್ನ ಮಗಳು ಮಾಡ್ಕೊಟ್ಲು.
0: ಅಂದ್ರೆ ಫೋನ್ ಇರ್ಲಿಲ್ಲ ನಿಮ್ ಹತ್ರ ಇತ್ತೀಚೆಗೆ ತಗೊಂಡ್ರಿ?
1: ಹೌದು ಮೇಡಮ್, ಇಲ್ಲ ಒಂದೇ ಯಜಮಾನ್ ದಿವಸ ಇತ್ತು ಅವ್ರು ಡ್ಯೂಟಿಗೆ ಹೋಗೋರು, ನಮ್ಮ ಹತ್ರ ಇಲ್ಲ.
0: ಈಗ ತಗೊಂಡು ಕಾಲ್ ಮಾಡ್ತಾ ಇದ್ದೀರಿ, ಏನ್ ಅಡಿಗೆ ಮಾಡಿದಿರಿ?
1: ಅದೇ ಜೋಳದ ರೊಟ್ಟಿ ಮಾಡಿದ್ರಿ ಮೇಡಮ್, ನಾವು ಜೋಳದ ರೊಟ್ಟಿ ಮಾಡಿ ಕಾಯಿ ಚಟ್ನಿ ಮಾಡಿದ್ವಿ.
0: ಓಕೆ ಓಕೆ, ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಹೀಗೆ ಆಗ ಕರೆ ಮಾಡ್ತಾ ಇರಿ, ನಿಮ್ ಇಷ್ಟದ ಗೀತೆನ ನೀವು ಕೇಳ್ಬೋದು.
1: ಮಾಡ್ತೀರಿ ಮೇಡಮ್, ಲೇಟಾಗಿ ಮಾಡ್ತೀವಿ ಪಾಪ, ನೀವು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂತ ಇರ್ತೀರಾ, ಮಾಡ್ಬೇಡ್ರಿ ಮಾಡ್ದವ್ರೆ ಮಾಡ್ದವ್ರೆ ಅಂತ ನಾನು ಕೇಳಿ ನಗುನು ಬರೋದು.
0: ಅಲ್ಲ ಅದಕ್ಕೆ ನೋಡಿ ಕಾಲ್ ಮಾಡ್ದವ್ರಲ್ಲ, ಇವತ್ ನೀವು ಹೊಸ ಕರೆ ನಿಮ್ದು, ಮೊದಲನೇ ಸಲ ಕಾಲ್ ಮಾಡಿರೋದಲ್ವಾ? ಯಾವ ಹಾಡ್ ಬೇಕು?
1: ಅಮೃತ ಗಳಿಗೆಯಿಂದ ಯಾವ್ದಾದ್ರು ಹಾಡಾಕ್ತೀನಿ.
0: ಹಿಂದೂಸ್ತಾನವು ಎಂದು ಮರೆಯದ. ಮಗಳು ಏನ್ ಓದ್ತಾ ಇರೋದು?
1: ಮಗ ಕಾಲೇಜ್ ಫಸ್ಟ್ ಪಿ ವಿ ಸಿ ಮೇಡಮ್, ಮಗಳು ನೈನ್ತ್.
0: ಆಯ್ತು, ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು. ಈಗ ನಿಮ್ ಗೀತೆ ಪ್ರಸಾರ ಆಗ್ತಾ ಇದೆ.
1: ಥ್ಯಾಂಕ್ಸ್ ಮೇಡಮ್.
0: ಥ್ಯಾಂಕ್ ಯು.

0: ಒಂದು ಒಳ್ಳೆಯ ಆಶಯ ಇದ್ದಂತಹ ಹಾಡನ್ನ ಕೇಳಿದ್ರಿ. ಬಹುಶಃ ಕಾರ್ಯಕ್ರಮದ ಕೊನೆಯ ಕರೆ ಇದು, ಮಾತಾಡ್ಸೋಣ. ನಮಸ್ತೆ
1: ಮೇಡಮ್.
0: ನಿಮ್ಮ ಹೆಸರು?
1: ನನ್ನ ಹೆಸರು ಬಸಯ್ಯ ಸ್ವಾಮಿ ಮೇಡಮ್.
0: ಬಸಯ್ಯ ಸ್ವಾಮಿ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
1: ಬೀದರ್ ಜಿಲ್ಲೆಯಿಂದ ಮೇಡಮ್.
0: ಬೀದರ್ ಜಿಲ್ಲೆಯಿಂದ? ಯಾವ ಹಾಡು ಬೇಕು?
1: ನಮ್ಗೆ ಭಕ್ತ ಶ್ರೀಯಾಳದು ಶಿವಶಿವನೆಂದರೆ ಭಯವಿಲ್ಲ.
0: ಒಂದು ಭಕ್ತಿ ಗೀತೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ಹೆಚ್ಚಿನ ಸಮಯ ಇಲ್ಲ, ಹಾಡು ಕೇಳೋಣವಾ?
1: ಕೇಳ್ತೀನಿ.
0: ಕಾಲ್ ಮಾಡಿದ್ದಕ್ಕೆ ಧನ್ಯವಾದ ನಿಮ್ಗೆ.
1: ಧನ್ಯವಾದ.

ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳಿದ್ರಿ. ಸಮಯ 1 ಗಂಟೆ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

0: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜಾಗತಿಕ ಮಾರುಕಟ್ಟೆಯಲ್ಲಿ ಇಂಧನ ಪೂರೈಕೆಯಲ್ಲಿ ಉಂಟಾಗಿರುವ ವ್ಯತ್ಯಯ ಮತ್ತು ಡೀಸೆಲ್ ಬೆಲೆಯಲ್ಲಿನ ತೀವ್ರ ಏರಿಕೆಯ ಹಿನ್ನೆಲೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ನಡುವಿನ ಮಾತುಕತೆಯ ನಂತರ ಅಮೆರಿಕ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ. ರಷ್ಯಾ ಮೂಲದ ಡೀಸೆಲ್ ಇಂಧನದ ಮಾರಾಟ ಹಾಗೂ ಆಮದು ಮೇಲಿನ ನಿರ್ಬಂಧಗಳನ್ನು 2027 ಏಪ್ರಿಲ್ 7ರವರೆಗೆ ಸಡಿಲಿಸಿರುವುದಾಗಿ ತಿಳಿಸಲಾಗಿದೆ. ಯಾವುದೇ ರೀತಿಯ ಭಯೋತ್ಪಾದನಾ ದಾಳಿ ಎದುರಾದರೂ ಭಾರತ ತಕ್ಕ ಪ್ರತ್ಯುತ್ತರ ನೀಡಲಿದ್ದು ನೆರೆ ರಾಷ್ಟ್ರದ ಪರಮಾಣು ಬೆದರಿಕೆಗಳಿಗೆ ಅಂಜುವುದಿಲ್ಲ ಎಂದು ಭಾರತ ಪಾಕಿಸ್ತಾನಕ್ಕೆ ಎಚ್ಚರಿಕೆ ನೀಡಿದೆ. ಯುಎಇಯ ಶಾರ್ಜಾ ಕರಾವಳಿಯಲ್ಲಿ ಕಚ್ಚಾ ತೈಲ ಹಡಗೊಂದರ ಮೇಲೆ ನಡೆದ ಡ್ರೋನ್ ದಾಳಿ ಬಳಿಕ ಪನಾಮಾ ಧ್ವಜವನ್ನು ಹೊಂದಿರುವ ಆ ಹಡಗಿನಲ್ಲಿದ್ದ ಎಲ್ಲ 22 ಭಾರತೀಯ ನಾವಿಕರು ಸುರಕ್ಷಿತವಾಗಿದ್ದಾರೆ ಎಂದು ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್ ಖಚಿತಪಡಿಸಿದ್ದಾರೆ. ಸೆಪ್ಟೆಂಬರ್ 30ರಂದು ದುಬೈನಿಂದ ಟೆಲ್ ಅವಿವ್ಗೆ ತೆರಳುತ್ತಿದ್ದ ಫ್ಲೈ ದುಬೈ ವಿಮಾನದಲ್ಲಿ ನಡೆದ ಅಪಹರಣವನ್ನು ಯಶಸ್ವಿಯಾಗಿ ವಿಫಲಗೊಳಿಸಿದ ಭಾರತೀಯ ಪೈಲಟ್ ಕ್ಯಾಪ್ಟನ್ ಸ್ಮಿತ್ ಮಚ್ಚಾರ್ ಅವರ ಅಸಾಧಾರಣ ಧೈರ್ಯವನ್ನು ಅಮೆರಿಕ ಸಂಸತ್ ಸದಸ್ಯ ರಾಜಾಕೃಷ್ಣಮೂರ್ತಿ ಅಮೆರಿಕದ ಕಾಂಗ್ರೆಸ್ನಲ್ ರೆಕಾರ್ಡ್ ದಾಖಲೆಯಲ್ಲಿ ಗೌರವಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಬೇಡ್ತಿ ಅಘನಾಶಿನಿ ನದಿ ತಿರುವು ಯೋಜನೆಯನ್ನು ಕೈಬಿಡಬೇಕೆಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇಂದು ನಡೆದ ಸಮಾವೇಶದಲ್ಲಿ ಒತ್ತಾಯಿಸಲಾಗಿದೆ. ಪಶ್ಚಿಮ ಘಟ್ಟ ಉಳಿಸಿ ಉತ್ತರ ಕನ್ನಡ ರಕ್ಷಿಸಿ ಎಂದು ಸಮಾವೇಶ ಆಗ್ರಹಪಡಿಸಿದೆ. ಮಹಾಲಯ ಅಮಾವಾಸ್ಯೆ ಸಂದರ್ಭದಲ್ಲಿ ಇಂದು ರಾಜ್ಯಾದ್ಯಂತ ಶ್ರದ್ಧಾಳುಗಳು ಪಿತೃಗಳಿಗೆ ತರ್ಪಣ ಹಾಗೂ ಪಿಂಡ ಪ್ರದಾನ ಧಾರ್ಮಿಕ ಕ್ರಿಯೆಗಳನ್ನು ನೆರವೇರಿಸುತ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದ ಕೋಟಿ ತೀರ್ಥದಲ್ಲಿಂದು ಬೆಳಗಿನಿಂದಲೇ ಭಕ್ತರು ಧಾರ್ಮಿಕ ವಿಧಿಗಳನ್ನು ಕೈಗೊಂಡರು. ಭಾರತ ಹಾಗೂ ವೆಸ್ಟ್ ಇಂಡೀಸ್ ತಂಡಗಳ ನಡುವೆ 3ನೇ T20 ಕ್ರಿಕೆಟ್ ಪಂದ್ಯ ಇಂದೋರ್ನ ಹೋಳ್ಕರ್ ಕ್ರೀಡಾಂಗಣದಲ್ಲಿ ನಾಳೆ ನಡೆಯಲಿದೆ. ಪಂದ್ಯ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಉಭಯ ತಂಡಗಳು ತಲಾ ಒಂದು ಪಂದ್ಯವನ್ನು ಗೆದ್ದು ಸಮಸ್ಥಿತಿಯಲ್ಲಿವೆ. ಬ್ರಿಕ್ಸ್ ಪಾರಂಪರಿಕ ಹಾಗೂ ದೇಶೀಯ ಕ್ರೀಡಾ ಪ್ರದರ್ಶನ ಅಹಮದಾಬಾದ್ನಲ್ಲಿ ಇದೇ ಸೋಮವಾರ ನಡೆಯಲಿದ್ದು ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವಿಯ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.
1: ಏನಣ್ಣ ತುಂಬಾ ದಿನಗಳ ನಂತರ?
2: ಹೌದಣ್ಣ. ಅರೆ ಗಡ್ಡ ತೆಗೆಯೋಕೆ ಎಷ್ಟಾಗುತ್ತೆ?
1: ಅರೆ ಅದೇ 60 ರೂಪಾಯಿ ಅಲ್ವಾ?
2: ಅರೆ ನನ್ನ ಹತ್ರ ಬರೀ 30 ರೂಪಾಯಿ ಕ್ಯಾಶ್ ಇರೋದು.
1: ನೋಡಿ, ಎರಡು ರೀತಿ ಇದೆ. ಮೊದಲನೇದ್ದು ಅರ್ಧ ಗಡ್ಡ ತೆಗೆಸಿ.
2: ಮತ್ತೆ ಎರಡನೇದ್ದು?
1: ಅರೆ ಡಿಜಿಟಲ್ ಪೇಮೆಂಟ್ ಮಾಡಿ UPI ನಿಂದ
2: ತಗೊಳ್ಳಿ. ಅರೆ UPI ಮರ್ಯಾದೆ ಉಳಿಸ್ತು.
1: ಒಂದು ಕೆಲಸ ಮಾಡಿ, ಫೇಶಿಯಲ್ ಕೂಡ ಮಾಡಿಸಿ, ಡಿಜಿಟಲ್ ಪೇಮೆಂಟ್ ಮಾಡಿ.
2: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 MHz, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
4: ಟ್ಯೂನ್ ಮಾಡಿದ್ದೀರಿ 102.9 FM. ಕೆಳಗುರೆ, ಇಂದು ಮಧ್ಯಾಹ್ನ 1:20 ಸಂದೇಶ ನಮಗೆ, ಸಂಗೀತ ನಿಮಗೆ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಹೆಸರೇ ಹೇಳುವಂತೆ ನೀವು ಮೆಸೇಜ್ ಮಾಡಬೇಕಾಗತ್ತೆ. ಸಂದೇಶ ನಮಗೆ, ಸಂಗೀತ ನಿಮಗೆ. ಹೌದು, ಯಾವ ಒಂದು ಹಾಡು ಬೇಕು ಅಂತ ಹೇಳಿ ಮೆಸೇಜ್ ಮೂಲಕ ನೀವು ರಿಕ್ವೆಸ್ಟನ್ನು ಮಾಡಬಹುದು. ನಿಮ್ಮ ಗೀತೆ ಪ್ರಸಾರ ಆಗತ್ತೆ. ಸಮಯ 1:20 2 ಗಂಟೆಯವರೆಗೆ ಈ ಕಾರ್ಯಕ್ರಮ ಇರುತ್ತೆ. ಇಂದು ಸಂಜೆ 4 ಗಂಟೆಗೆ ಪರಿಮಳ ಕಾರ್ಯಕ್ರಮದಲ್ಲಿ ಕೇಳಿದರೆ ಪುಷ್ಪಕ ವಿಮಾನ, ಈ ಒಂದು ಚಿತ್ರದ ಕುರಿತಾಗಿ ಮಾತಾಡೋಣ. ಅಂದರೆ ಪುಷ್ಪಕ ವಿಮಾನ ನೀವೆಲ್ಲರೂ ನೋಡಿದರೆ ಗೊತ್ತಿರುತ್ತೆ, ಸಂಭಾಷಣೆಗಳೇ ಇಲ್ಲದಂತಹ ಸಿನಿಮಾ ಅದು. ಈ ಸಿನಿಮಾದ ವಿಶೇಷತೆಗಳ ಕುರಿತಾಗಿ ಮಾತಾಡೋಣ ಇಂದು ಸಂಜೆ 4 ಗಂಟೆಗೆ ಪರಿಮಳದಲ್ಲಿ. ತಪ್ಪದೇ ಟ್ಯೂನ್ ಮಾಡಿ, ಇದು 102.9 FM. ಇನ್ನು 1:10 ನ್ಯೂಸ್ ಇರತ್ತೆ, ಅಂದರೆ ವಾರ್ತಾ ಪ್ರಸಾರ ಇರುತ್ತೆ. ಅದಕ್ಕೂ ಮುನ್ನ ಒಂದು ಹಾಡು ಕೇಳೋಣವಾ? ಫೇರ್ ಅಂಡ್ ಲವ್ಲಿ ಚಿತ್ರದ ಹಾಡು, ಸೋನು ನಿಗಮ್ ಅವರ ಧ್ವನಿಯಲ್ಲಿ.

ಸಿದ್ಧತೆ, ಬದ್ಧತೆ, ಎಷ್ಟೆಲ್ಲ ತೂಕದ ಪದಗಳನ್ನು ಬಳಸಿದ್ದಾರೆ ಅಲ್ವಾ ಈ ಒಂದು ಹಾಡಿನಲ್ಲಿ. ಸಾಹಿತ್ಯ ಮಾತ್ರ ತುಂಬಾ ಚೆನ್ನಾಗಿತ್ತು, ಒಳ್ಳೆಯ ಹಾಡನ್ನು ಕೇಳಿದ್ವಿ. 1:20 ಸಂದೇಶ ನಮಗೆ, ಸಂಗೀತ ನಿಮಗೆ. ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಮೆಸೇಜ್ ಮಾಡಿ ಹಾಡು ಕೇಳಬೇಕು ಅನ್ನೋದಾದರೆ ನಮ್ಮ ವಾಟ್ಸಪ್ ಸಂಖ್ಯೆ 9483091091 9483091029. ಸಮಯ 1:10 ಆಗ್ತಿದೆ. ಕೆಲವೇ ಕ್ಷಣಗಳಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ತಂತ್ರಜ್ಞಾನ ಅಳವಡಿಕೆಯೊಂದಿಗೆ ಆಧುನಿಕ ಪಡೆಯಾಗಿ ಭಾರತೀಯ ವಾಯುಪಡೆ ಪರಿವರ್ತನೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನೆರೆ ರಾಷ್ಟಗಳ ಪರಮಾಣು ಬೆದರಿಕೆಗಳಿಗೆ ಅಂಜುವುದಿಲ್ಲ, ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನಕ್ಕೆ ಭಾರತದಿಂದ ನೇರ ಉತ್ತರ. ರಷ್ಯಾ ಮೂಲದ ಡೀಸೆಲ್ ಆಮದು ಮೇಲಿನ ನಿರ್ಬಂಧ ಸಡಿಲಿಸಿದ ಅಮೆರಿಕ. ಸಿಜೆಪಿ ಪ್ರತಿಭಟನೆ, ಮುನ್ನೆಚ್ಚರಿಕಾ ಕ್ರಮವಾಗಿ 200ಕ್ಕೂ ಹೆಚ್ಚು ಜನರನ್ನು ವಶಕ್ಕೆ ಪಡೆದ ದೆಹಲಿ ಪೊಲೀಸ್. ಹಾಗೂ ಇದೇ 12ರಂದು ಅಹಮದಾಬಾದ್ನಲ್ಲಿ ಬ್ರಿಕ್ಸ್ ಸಾಂಪ್ರದಾಯಿಕ ಮತ್ತು ದೇಶೀಯ ಕ್ರೀಡೆಗಳ ಪ್ರದರ್ಶನ ಪಂದ್ಯಾವಳಿ ಆಯೋಜನೆ. ವಾರ್ತೆಗಳ ವಿವರ: ರಾಜಸ್ಥಾನದ ಜೋಧ್ಪುರ್ ವಾಯುಪಡೆ ನಿಲ್ದಾಣದಲ್ಲಿ ಇಂದು ನಡೆದ ತರಂಗ್ ಶಕ್ತಿ 2026 ಬಹುರಾಷ್ಟೀಯ ವಾಯುಸೇನಾ ಕವಾಯತಿನ ಪ್ರಮುಖ ಕಾರ್ಯಕ್ರಮಗಳಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪಾಲ್ಗೊಂಡರು. ಈ ವೇಳೆ ಮಾತನಾಡಿದ ಅವರು, ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆ ರಾಷ್ಟೀಯ ನೀತಿಯ ಅಡಿಪಾಯವಾಗಿದೆ. ಯಾವುದೇ ದೇಶ ಸಂಕಷ್ಟದ ಸಮಯದಲ್ಲಿ ತನ್ನದೇ ಆದ ಶಸ್ತಾಸ್ತ್ರ ಮತ್ತು ತಂತ್ರಜ್ಞಾನ ಸಾಮರ್ಥ್ಯ ಹೊಂದಿಲ್ಲದಿದ್ದರೆ ಸುದೀರ್ಘ ಯುದ್ದ ಎದುರಿಸಲು ಸಾಧ್ಯವಿಲ್ಲ. ಈ ದೃಷ್ಟಿಕೋನದಿಂದ ಭಾರತೀಯ ಸಶಸ್ತ್ರ ಪಡೆಗಳು ಮಹತ್ವದ ಕಾರ್ಯತಂತ್ರ ಪರಿವರ್ತನೆಗೆ ಒಳಪಡುತ್ತಿವೆ ಎಂದರು. ಇಂದು ಭಾರತೀಯ ವಾಯುಪಡೆ ನಿಖರ ಶಸ್ತಾಸ್ತ್ರ, ಸುಧಾರಿತ ರಾಡಾರ್ ಮತ್ತು ವಿದ್ಯುನ್ಮಾನ ವ್ಯವಸ್ಥೆಗಳೊಂದಿಗೆ ಆಧುನಿಕ ಪಡೆಯಾಗಿ ಹೊರಹೊಮ್ಮಿದೆ. ತೇಜಸ್, ರುದ್ರ, ಪ್ರಚಂಡ್ ಸೇರಿದಂತೆ ಮತ್ತಿತರ ಯುದ್ದ ವಿಮಾನ, ಹೆಲಿಕಾಪ್ಟರ್ ಹಾಗೂ ಆಕಾಶ್ ಕ್ಷಿಪಣಿ ನಿರೋಧಕ ವ್ಯವಸ್ಥೆಗಳು ದೇಶದ ರಕ್ಷಣಾ ಉತ್ಪಾದನಾ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು. ಸೆಪ್ಟೆಂಬರ್ 26ರಿಂದ ಅಕ್ಟೋಬರ್ 12ರವರೆಗೆ ನಡೆಯುತ್ತಿರುವ ಈ ಸಮರಾಭ್ಯಾಸವು ಭಾಗವಹಿಸುತ್ತಿರುವ ವಿವಿಧ ದೇಶಗಳ ವಾಯುಪಡೆಗಳ ನಡುವೆ ಕಾರ್ಯಾಚರಣೆ ಸಹಕಾರ, ಪರಸ್ಪರ ಸಹಯೋಗ ಮತ್ತು ಸಾಮರಸ್ಯವನ್ನು ಬಲಪಡಿಸುವ ಉದ್ದೇಶವನ್ನು ಹೊಂದಿದೆ. ಹದಿಹರೆಯದ ಹೆಣ್ಣು ಮಕ್ಕಳ ಆರೋಗ್ಯ, ಪೋಷಣೆ ಮತ್ತು ಸರ್ವಾಂಗೀಣ ವಿಕಸನದತ್ತ ಹೆಚ್ಚಿನ ಗಮನ ಹರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಕುರಿತ 2 ದಿನಗಳ ರಾಷ್ಟೀಯ ಇಲಾಖಾ ಶೃಂಗಸಭೆಯ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಹಿಳೆಯರ ಸುರಕ್ಷತೆ ಮತ್ತು ಸಬಲೀಕರಣಕ್ಕಾಗಿ ಮಕ್ಕಳಿಗೆ ಸೂಕ್ತವಾದ ಜಾಗೃತಿ ಪಠ್ಯಕ್ರಮಗಳನ್ನು ರೂಪಿಸುವಂತೆ ಸಲಹೆ ನೀಡಿದರು. ಸ್ಥಳೀಯ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಜಿಲ್ಲಾ, ನಗರಸಭೆ ಹಾಗೂ ಮಹಾನಗರ ಪಾಲಿಕೆ ಮಟ್ಟದಲ್ಲಿ ಚಿಂತನ ಶಿಬಿರ ಆಯೋಜಿಸುವಂತೆ ರಾಜ್ಯಗಳಿಗೆ ಸೂಚಿಸಿದರು. ಯಾವುದೇ ರೀತಿಯ ಭಯೋತ್ಪಾದನಾ ದಾಳಿ ಎದುರಾದರೂ ಭಾರತ ತಕ್ಕ ಪ್ರತ್ಯುತ್ತರ ನೀಡಲಿದ್ದು ನೆರೆ ರಾಷ್ಟದ ಪರಮಾಣು ಬೆದರಿಕೆಗಳಿಗೆ ಅಂಜುವುದಿಲ್ಲ ಎಂದು ಭಾರತ ಪಾಕಿಸ್ತಾನಕ್ಕೆ ಎಚ್ಚರಿಕೆ ನೀಡಿದೆ. ನ್ಯೂಯಾರ್ಕ್ನಲ್ಲಿ ನಡೆದ ವಿಶ್ವಸಂಸ್ಥೆ ಮಹಾಸಭೆಯ ಮೊದಲ ಸಮಿತಿ ಸಭೆಯಲ್ಲಿ, ಜಿನಿವಾದಲ್ಲಿ ನಿಶಸ್ತೀಕರಣ ಕುರಿತ ವಿಶ್ವಸಂಸ್ಥೆ ಸಮ್ಮೇಳನದ ಭಾರತದ ಕಾಯಂ ಮಿಷನ್ನ ಹಿರಿಯ ಸಲಹೆಗಾರ ಅನ್ಮೋಲ್ ಶೇರ್ ಬೇಡಿ ಮಾತನಾಡಿ, ಭಯೋತ್ಪಾದನೆಗೆ ಪ್ರಾಯೋಜಕತೆ ನೀಡುವ ಮತ್ತು ಅದರ ರೂವಾರಿಗಳನ್ನು ಭಾರತ ಒಂದೇ ರೀತಿ ಪರಿಗಣಿಸಲಿದ್ದು ಭಯೋತ್ಪಾದನೆ ವಿರುದ್ಧ ಯಾವುದೇ ರಾಜಿ ಇಲ್ಲದೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಜಾಗತಿಕ ಮಾರುಕಟ್ಟೆಯಲ್ಲಿನ ಇಂಧನ ಪೂರೈಕೆಯಲ್ಲಿ ಉಂಟಾಗಿರುವ ವ್ಯತ್ಯಯ ಮತ್ತು ಡೀಸೆಲ್ ಬೆಲೆಯಲ್ಲಿ ತೀವ್ರ ಏರಿಕೆ ಹಿನ್ನೆಲೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ನಡುವಿನ ಮಾತುಕತೆಯ ನಂತರ ಅಮೆರಿಕ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ. ರಷ್ಯಾ ಮೂಲದ ಡೀಸೆಲ್ ಇಂಧನದ ಮಾರಾಟ ಹಾಗೂ ಆಮದು ಮೇಲಿನ ನಿರ್ಬಂಧಗಳನ್ನು 2027 ಏಪ್ರಿಲ್ 7ರವರೆಗೆ ತಾತ್ಕಾಲಿಕವಾಗಿ ಸಡಿಲಿಸಲಾಗಿದೆ. ಕಳೆದ ರಾತ್ರಿ ಈ ಕುರಿತು ಅಧಿಕೃತ ಘೋಷಣೆ ಮಾಡಿರುವ ಅಮೆರಿಕ, ರಷ್ಯಾದ ಡೀಸೆಲ್ ಇಂಧನದ ಮಾರಾಟ, ವಿತರಣೆ ಮತ್ತು ಅಮೆರಿಕಗೆ ನೇರ ಆಮದು ಮಾಡಿಕೊಳ್ಳುವಿಕೆಗೆ ಸಂಬಂಧಿಸಿದ ವ್ಯವಹಾರಗಳಿಗೆ ಅನುಮತಿ ನೀಡಿ ಆದೇಶ ಹೊರಡಿಸಿದೆ. ದೆಹಲಿಯಲ್ಲಿ ಸಿಜೆಪಿ ಹಮ್ಮಿಕೊಳ್ಳಲು ಉದ್ದೇಶಿಸಿರುವ ಪ್ರತಿಭಟನೆ ಹಿನ್ನೆಲೆಯಲ್ಲಿ ದೆಹಲಿ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮವಾಗಿ ಜಂತರ್ ಮಂತರ್ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಂದ ಸುಮಾರು 200 ಜನರನ್ನು ವಶಕ್ಕೆ ಪಡೆದಿದ್ದಾರೆ. ಸಿಜೆಪಿ ನಾಯಕ ಅಭಿಜಿತ್ ದೀಪ್ಕೆ, ಪ್ರಮುಖ ವಕ್ತಾರರಾದ ಸೌರವ್ ದಾಸ್ ಮತ್ತು ಅಶುತೋಷ್ ರಂಕಾ ದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಮರುಕ್ಷಣವೇ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇದೇ ವೇಳೆ ಗುರ್ಗಾವ್ನಲ್ಲಿರುವ ನಿವಾಸದಲ್ಲಿದ್ದ ಸಾಮಾಜಿಕ ಜಾಲತಾಣ ಪ್ರಭಾವಿ ಧ್ರುವ್ ರಾಥಿ ಅವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪ್ರತಿಭಟನೆ ಹಿನ್ನೆಲೆಯಲ್ಲಿ ರಾಷ್ಟ್ರ ರಾಜಧಾನಿಯಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದ್ದು ದೆಹಲಿ ಗಡಿಗಳಲ್ಲಿ ವಾಹನಗಳ ತೀವ್ರ ತಪಾಸಣೆ ನಡೆಸಲಾಗುತ್ತಿದೆ. ಇಂದು ವಿಶ್ವ ಮಾನಸಿಕ ಆರೋಗ್ಯ ದಿನ. ಪ್ರತಿ ವರ್ಷ ಅಕ್ಟೋಬರ್ 10ರಂದು ಆಚರಿಸಲಾಗುವ ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನು 1992ರಲ್ಲಿ ವರ್ಲ್ಡ್ ಫೆಡರೇಷನ್ ಫಾರ್ ಮೆಂಟಲ್ ಹೆಲ್ತ್ ಮೊದಲ ಬಾರಿಗೆ ಪ್ರಾರಂಭಿಸಿತು. ಮಾನಸಿಕ ಆರೋಗ್ಯ ಸಮಸ್ಯೆಗಳ ಕುರಿತು ಜಾಗೃತಿ ಮೂಡಿಸುವುದು ಮತ್ತು ವಿಶ್ವಾದ್ಯಂತ ಮಾನಸಿಕ ಆರೋಗ್ಯ ಸೇವೆಯನ್ನು ಬೆಂಬಲಿಸುವ ಪ್ರಯತ್ನಗಳನ್ನು ಕ್ರೋಢೀಕರಿಸುವುದು ಈ ಜಾಗತಿಕ ಆಚರಣೆಯ ಉದ್ದೇಶವಾಗಿದೆ. ಈ ದಿನದ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ, ಎಲ್ಲರಿಗೂ ಸುಲಭವಾಗಿ ದೊರೆಯುವ, ಕೈಗೆಟಕುವ ಹಾಗೂ ಜನಕೇಂದ್ರಿತ ಮಾನಸಿಕ ಆರೋಗ್ಯ ಸೇವೆಯನ್ನು ಒದಗಿಸಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ 2025ರ ವಕ್ಫ್ ಸುಧಾರಣೆಗಳ ಕುರಿತ ಒಂದು ವರದಿ ಇಲ್ಲಿದೆ. ಈ ಹಿಂದೆ ವಕ್ಫ್ ಕಾಯ್ದೆಯ ಸೆಕ್ಷನ್ 40ರಡಿ ವಕ್ಫ್ ಮಂಡಳಿಗೆ ಯಾವುದೇ ಆಸ್ತಿಯನ್ನು ಸ್ವಯಂ ನಿರ್ಧಾರದ ಮೂಲಕ ವಕ್ಫ್ ಆಸ್ತಿ ಎಂದು ಘೋಷಿಸುವ ಅಧಿಕಾರವಿತ್ತು. ಇದರಿಂದಾಗಿ ನೋಂದಾಯಿತ ವಕ್ಫ್ ಆಸ್ತಿಗಳ ಸಂಖ್ಯೆಯಲ್ಲಿ ಭಾರೀ ಹೆಚ್ಚಳ ಕಂಡುಬಂದಿತ್ತು. 2013ರಲ್ಲಿ 2.07 ಲಕ್ಷ ಇದ್ದ ಈ ಆಸ್ತಿಗಳ ಸಂಖ್ಯೆ 8.72 ಲಕ್ಷಕ್ಕೆ ತಲುಪಿದೆ. ಈ ಪೈಕಿ ಸರ್ಕಾರಿ ಸ್ವಾಮ್ಯದ 5,973 ಆಸ್ತಿಗಳು ಸೇರಿರುವುದು ಗಂಭೀರ ಚಿಂತನೆಗೆ ಕಾರಣವಾಗಿತ್ತು. ಈ ಲೋಪದೋಷಗಳನ್ನು ಸರಿಪಡಿಸಲು ಜಾರಿಗೆ ತರಲಾಗಿರುವ ವಕ್ಫ್ ತಿದ್ದುಪಡಿ ಕಾಯ್ದೆ 2025ನ್ನು ಉಮೀದ್ ಕಾಯ್ದೆ ಎಂದು ಕರೆಯಲಾಗುತ್ತದೆ. ಈ ಹೊಸ ಕಾಯ್ದೆ ವಕ್ಫ್ ಮಂಡಳಿಗೆ ಏಕಪಕ್ಷೀಯ ಅಧಿಕಾರ ನೀಡುತ್ತಿದ್ದ ನಿಬಂಧನೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಿದೆ. ಇನ್ನು ಮುಂದೆ ಸರ್ಕಾರಿ ಭೂಮಿಯ ಮೇಲಿನ ಯಾವುದೇ ಹಕ್ಕುಗಳ ಪ್ರತಿಪಾದನೆಯನ್ನು ಕಲೆಕ್ಟರ್ಗಿಂತ ಹೆಚ್ಚಿನ ಶ್ರೇಣಿಯ ಅಧಿಕಾರಿಯೊಬ್ಬರು ಕೂಲಂಕಷವಾಗಿ ಪರಿಶೀಲಿಸಬೇಕಾಗುತ್ತದೆ. ಜೊತೆಗೆ ವಕ್ಫ್ ನಿರ್ಧಾರಗಳ ವಿರುದ್ದ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಇದೇ ಮೊದಲ ಬಾರಿ ನೇರ ಅವಕಾಶ ಕಲ್ಪಿಸಲಾಗಿದೆ. ಈ ಕಾನೂನಾತ್ಮಕ ಸುಧಾರಣೆಗಳೊಂದಿಗೆ ಸಮಗ್ರ ಡಿಜಿಟಲೀಕರಣ ಪ್ರತಿಕ್ರಿಯೆಗಳು ಜೊತೆ ಜೊತೆಗೆ ನಡೆಯುತ್ತಿವೆ. ಮಹಾಲಯ ಅಮಾವಾಸ್ಯೆ ಸಂದರ್ಭದಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಗೆ ಶುಭ ಕೋರಿದ್ದಾರೆ. ತಾಯಿ ದುರ್ಗಾದೇವಿಯ ಆಶೀರ್ವಾದ ಸಮಾಜದಲ್ಲಿ ಸಂತೋಷ, ಕರುಣೆ ಮತ್ತು ಹೊಸ ಭರವಸೆಯನ್ನು ತರಲಿ ಎಂದು ಸಾಮಾಜಿಕ ಮಾಧ್ಯಮ ಸಂದೇಶದ ಮೂಲಕ ಹಾರೈಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಈ ವಿಶೇಷ ಸಂದರ್ಭದಲ್ಲಿ ಜನತೆಗೆ ಶುಭ ಹಾರೈಸಿದ್ದು ಮಹಾಲಯ ಪಿತೃಪಕ್ಷದ ಅಂತ್ಯ ಹಾಗೂ ದೇವಿ ಪಕ್ಷದ ಆರಂಭವನ್ನು ಸೂಚಿಸುತ್ತದೆ. ಆ ಮೂಲಕ ತಾಯಿ ದುರ್ಗೆಯ ಆಗಮನದ ಸೂಚಕವಾಗಿದೆ. ದೇವಿಯ ಕೃಪಾ ಕಟಾಕ್ಷದಿಂದ ಎಲ್ಲರ ಬಾಳಿನಲ್ಲಿ ಸುಖ, ಸಂತೋಷ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಹಾರೈಸಿದ್ದಾರೆ. ಯುಎಇಯ ಶಾರ್ಜಾ ಕರಾವಳಿಯಲ್ಲಿ ಕಚ್ಚಾ ತೈಲ ಹಡಗೊಂದರ ಮೇಲೆ ನಡೆದ ಡ್ರೋನ್ ದಾಳಿ ಬಳಿಕ ಪನಾಮಾ ಧ್ವಜವನ್ನು ಹೊಂದಿರುವ ಆ ಹಡಗಿನಲ್ಲಿದ್ದ ಎಲ್ಲಾ 22 ಭಾರತೀಯ ನಾವಿಕರು ಸುರಕ್ಷಿತವಾಗಿದ್ದಾರೆ ಎಂದು ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್ ಖಚಿತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು ಪರಿಸ್ಥಿತಿಯ ಮೇಲೆ ಸೂಕ್ಷ್ಮ ಗಮನವಿರಿಸಲಾಗಿದ್ದು ಭಾರತೀಯ ಸಿಬ್ಬಂದಿಯ ಸುರಕ್ಷತೆ ಖಚಿತಪಡಿಸಲು ಅಧಿಕಾರಿಗಳು ಹಡಗು ನಿರ್ವಹಣಾ ಕಂಪನಿಯೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಎಂದು ತಿಳಿಸಿದ್ದಾರೆ. ಅಹಮದಾಬಾದ್ನಲ್ಲಿ ಇದೇ 12ರಂದು ಬ್ರಿಕ್ಸ್ ಸಾಂಪ್ರದಾಯಿಕ ಮತ್ತು ದೇಶೀಯ ಕ್ರೀಡೆಗಳ ಪ್ರದರ್ಶನ ಪಂದ್ಯಾವಳಿ 2026ನ್ನು ಆಯೋಜಿಸಲಾಗಿದ್ದು ಕ್ರೀಡಾಕೂಟವನ್ನು ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಉದ್ಘಾಟಿಸಲಿದ್ದಾರೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಡಿ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯವು ಗುಜರಾತ್ ಸರ್ಕಾರದ ಸಹಯೋಗದೊಂದಿಗೆ ಕ್ರೀಡಾಕೂಟವನ್ನು ಆಯೋಜಿಸುತ್ತಿದೆ. ಈ ಪಂದ್ಯಾವಳಿಯಲ್ಲಿ ತಮ್ಮ ಸಾಂಪ್ರದಾಯಿಕ ಮತ್ತು ದೇಶೀಯ ಕ್ರೀಡಾ ಪದ್ದತಿಗಳನ್ನು ಪ್ರದರ್ಶಿಸಲು ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಹಾಗೂ ಸಹಭಾಗಿ ದೇಶಗಳ ನಿಯೋಗಗಳು ಭಾಗವಹಿಸಲಿವೆ. ಕ್ರೀಡೆಯ ಮೂಲಕ ಸಾಂಸ್ಕೃತಿಕ ವಿನಿಮಯ, ಪರಂಪರೆಯ ಸಂರಕ್ಷಣೆ ಮತ್ತು ಜನರ ನಡುವಿನ ಸಹಕಾರವನ್ನು ಉತ್ತೇಜಿಸುವುದು ಕ್ರೀಡಾಕೂಟದ ಮುಖ್ಯ ಉದ್ದೇಶವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮದ ಜೊತೆಗೆ ಆಗಮಿಸುವ ವಿದೇಶಿ ನಿಯೋಗಗಳೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲು ಯೋಜಿಸಲಾಗಿದೆ ಎಂದು ಸಚಿವಾಲಯ ಮಾಹಿತಿ ನೀಡಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ತಂತ್ರಜ್ಞಾನ ಅಳವಡಿಕೆಯೊಂದಿಗೆ ಆಧುನಿಕ ಪಡೆಯಾಗಿ ಭಾರತೀಯ ವಾಯುಪಡೆ ಪರಿವರ್ತನೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನೆರೆ ರಾಷ್ಟಗಳ ಪರಮಾಣು ಬೆದರಿಕೆಗಳಿಗೆ ಅಂಜುವುದಿಲ್ಲ, ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನಕ್ಕೆ ಭಾರತದಿಂದ ನೇರ ಉತ್ತರ. ರಷ್ಯಾ ಮೂಲದ ಡೀಸೆಲ್ ಆಮದು ಮೇಲಿನ ನಿರ್ಬಂಧ ಸಡಿಲಿಸಿದ ಅಮೆರಿಕ. ಸಿಜೆಪಿ ಪ್ರತಿಭಟನೆ, ಮುನ್ನೆಚ್ಚರಿಕಾ ಕ್ರಮವಾಗಿ 200ಕ್ಕೂ ಹೆಚ್ಚು ಜನರನ್ನು ವಶಕ್ಕೆ ಪಡೆದ ದೆಹಲಿ ಪೊಲೀಸ್. ಹಾಗೂ ಇದೇ 12ರಂದು ಅಹಮದಾಬಾದ್ನಲ್ಲಿ ಬ್ರಿಕ್ಸ್ ಸಾಂಪ್ರದಾಯಿಕ ಮತ್ತು ದೇಶೀಯ ಕ್ರೀಡೆಗಳ ಪ್ರದರ್ಶನ ಪಂದ್ಯಾವಳಿ ಆಯೋಜನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ

0: 30ಕ್ಕೆ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ 1:20.
2: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಸುಂತಿಯೋ ಕಮಾಲ್ ಹೀ ಹೋ ಗಯಾ,
2: ಕ್ಯಾ ಹೋ ಗಯಾ ಐಸಾ,
1: ಸಿಲಿಂಡರ್ ಆನೆ ಮೇ ದೇರಿ ಹೋ ರಹಿ ಥಿ ನಾ, ದೇಖೋ ಆಜ್ ಆ ಗಯಾ.
2: ಯೇ ಕಮಾಲ್ ಕೈಸೆ ಹೋ ಗಯಾ?
1: ಮೇರೆ www.pgportal.gov.in ಪರ್ ಜಾಕರ್ ಅಪ್ನಿ ಕಂಪ್ಲೇಂಟ್ ಕೋ ಬೋಲ್ ಕರ್ ದರ್ಜ್ ಕಿಯಾ ಔರ್ ದೇಖೋ ತುರಂತ ಆಕ್ಷನ್ ಹುವಾ.
2: ಯೇ ತೋ ಬಹುತ್ ಬಡಿಯಾ ಪೋರ್ಟಲ್ ಹೈ.
1: 22 ಭಾರತೀಯ ಭಾಷಾಓ ಮೇ ಆಪ್ ಅಪ್ನಿ ಶಿಕಾಯತ್ ದರ್ಜ್ ಕರಾಯೆ, ಅಪ್ನಿ ಸಮಸ್ಯಾ ಕಾ ಸಮಾಧಾನ ಔರ್ ಪ್ರಾಥಮಿಕತಾ ಕಾ ಅನುಭವ ಪಾಯೆ, ಜೈಸೆ ಹಮ್ನೆ ಪಾಯಾ. ಸಾರಿ ಶಿಕಾಯತೋ ಕಾ ಸಮಾಧಾನ ಸಿಪಿ ಗ್ರಾಮ್ಸ್ ಕಿ ಸಮಾಧಾನ ದೀದಿ.
3: ನಮಸ್ಕಾರ ಕೇಳುಗರೆ, ಸಂದೇಶ ನಮಗೆ, ಸಂಗೀತ ನಿಮಗೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ನೀವು ಮೆಸೇಜ್ ಮಾಡಬೇಕು ಅಂದರೆ 9483099109 ಈ ಸಂಖ್ಯೆಗೆ ವಾಟ್ಸಪ್ ಮೂಲಕ ನಿಮ್ಮ ಮೆಚ್ಚಿನ ಹಾಡು, ಯಾವ ಚಿತ್ರದ್ದು, ನಿಮ್ಮ ಹೆಸರು, ಸ್ಥಳದ ಹೆಸರು ಇಷ್ಟನ್ನು ಬರೆದು ಕಳಿಸಿ 9483091029 ಈ ಸಂಖ್ಯೆಗೆ. ಈಗಾಗಲೇ ಅನೇಕ ಸಂದೇಶಗಳು ಬಂದಿವೆ. ಬಬ್ರುವಾಹನ ಚಿತ್ರದ ಹಾಡಿಗಾಗಿ ನವೋದಯ ನಾಗರಾಜ್ ಅವರು ಸಂದೇಶ ಕಳಿಸಿದ್ದಾರೆ. ಕೇಳಿ ಅವರಿಗಾಗಿ ಮತ್ತೆ ನಿಮಗಾಗಿ ಈ ಸಮಯ ಆನಂದಮಯ ಹಾಡು.

ಕೇಳುಗರೆ, ಈಗಾಗಲೇ ನಿಮ್ಮಿಂದ ಸುಮಾರು 90 ಹೆಚ್ಚು ಸಂದೇಶಗಳು ಬಂದಿವೆ, ಅಂದರೆ ರಿಕ್ವೆಸ್ಟ್ಗಳು ಬಂದಿವೆ ನಮ್ಮ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ. ಆದಷ್ಟು ಗೀತೆಗಳನ್ನು ಪ್ರಯತ್ನಿಸ್ತೀವಿ ಪ್ರಸಾರ ಮಾಡಲಿಕ್ಕೆ. ಈಗ ಒಂದು ಗೀತೆಗಾಗಿ ಸಂದೇಶ ಬಂದಿದೆ. ಅನಿತಾ ಚಂದ್ರಕಾಂತ್ ಅಥಣಿಯಿಂದ ಹೇಳ್ತಾ ಇದ್ದಾರೆ, ನಮಗಾಗಿ ನಾಗರಹಾವು ಚಿತ್ರದ ಒಂದು ಹಾಡನ್ನು ಪ್ರಸಾರಿಸಿ ಅಂತ ಹೇಳಿ. ಅವರಿಗಾಗಿ ಈ ಹಾಡು.

ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲೆ ಇಂದರಿಗೆ ಗ್ರಾಮದಿಂದ ಮಂಜುನಾಥ, ಶಶಿಕಲಾ, ಸಂಕೇತ, ಸಂಪತ್ ಮತ್ತು ಕುಟುಂಬದವರು ಹೇಳ್ತಾ ಇದ್ದಾರೆ ಪ್ರೇಮಲೋಕ ಚಿತ್ರದಿಂದ ಯಾವುದಾದ್ರೂ ಒಂದು ಗೀತೆಯನ್ನ ಪ್ರಸಾರ ಮಾಡಿ ಅಂತ ಹೇಳಿ ಇದೇ ಚಿತ್ರದ ಗೀತೆಗಾಗಿ ಮತ್ತೊಂದು ಸಂದೇಶ ಬಂದಿದೆ. ಪ್ರೇಮಲೋಕ ಚಿತ್ರದ ಹಾಡನ್ನು ಪ್ರಸಾರಿಸಿ ಅಂತ ಶ್ರೀಶೈಲ ಅಕ್ಕ ಅಳಂದ ತಾಲೂಕಿನ ನಿಂಬಾಳ ಗ್ರಾಮದಿಂದ ಸಂದೇಶ ಕಳಿಸಿಕೊಟ್ಟಿದ್ದಾರೆ. ಇವರಿಬ್ಬರಿಗಾಗಿ ಈ ಹಾಡು.

ಮುಂದಿನ ಹಾಡು ಗಂಗಾರಾಮ್ ಅವರಿಗೆ. ಗೌರಿಬಿದೂರಿನಿಂದ ಸಂದೇಶ ಕಳಿಸಿದರೆ, ದಾರಿ ತಪ್ಪಿದ ಮಗ ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ನಾರಿಯ ಸೀರೆ ಕದ್ದ ಹಾಡನ್ನು ಪ್ರಸಾರಿಸಿ ಅಂತ ಹೇಳ್ತಾ ಇದ್ದಾರೆ.

ಶೌರಿ ಶೌರಿ. ಬೋಲೋ ಶ್ರೀ ಕೃಷ್ಣ ಪರಮಾತ್ಮಕಿ. ನಾರಿಯ ಸೀರೆ ಕದ್ದ ರಾಧೆಯ ಮನವ ಗೆದ್ದ, ನಾರಿಯ ಸೀರೆ ಕದ್ದ ರಾಧೆಯ ಮನವ

0: ಮಗುವಾಗಿರುವಾಗ ಬೆಣ್ಣೆಯ ಕದ್ದ
1: ಕದ್ದ
0: ಮಣಿಯೊಡನೆ ರಮಣಿ ಭಾಮೆಯ ಗೆದ್ದ
1: ಗೆದ್ದ
0: ಮದುವೆ ಮನೆಗೆ ನುಗ್ಗಿ ಏನ್ ಮಾಡ್ದೆ ಗೊತ್ತೇ ರುಕ್ಮಿಣಿಯ ಕದ್ದ
1: ಕದ್ದ
0: ನರಕಾಸುರನ ಕೊಂದು 16,000

ಡಾಕ್ಟರ್ ರಾಜ್ಕುಮಾರ್ ಅವರು ಯಾವುದೇ ಪ್ರಕಾರದ ಹಾಡುಗಳನ್ನ ಹೇಳೋದಕ್ಕೂ ಸೈ ಅಂತಾನೆ ಹೇಳ್ಬೋದು. ಒಳ್ಳೆಯ ಹಾಡನ್ನ ಕೇಳಿದ್ವಿ. ಇನ್ನೀಗ ಅರ್ಪಿತಾ ಬೆಂಗಳೂರಿನಿಂದ ಸಂದೇಶ ಕಳಿಸಿದರೆ, ಜನಮದ ಜೋಡಿ ಚಿತ್ರದ ಶೀರ್ಷಿಕೆ ಗೀತೆಯನ್ನ ಪ್ರಸಾರ ಮಾಡಿ ಅಂತ.

ಸಂದೇಶ ನಮಗೆ, ಸಂಗೀತ ನಿಮಗೆ ಕೇಳ್ತಾ ಇದ್ದೀರಾ. ಮುಂದಿನ ಹಾಡಿಗಾಗಿ ಕೋರಿಕೆ ಬಂದಿದೆ. ಕಿಶೋರ್, ಶನಿವಾರ ಸಂತೆ, ಕೊಡಗು, ಇಲ್ಲಿಂದ ಸಂದೇಶ ಕಳಿಸಿದರೆ, ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಚಿತ್ರದ ಪೂರ್ಣ ಚಂದಿರ ಬಂದ ಧರೆಗೆ ನಮಗಾಗಿ ಈ ಹಾಡನ್ನು ಪ್ರಸಾರ ಮಾಡಿ ಅಂತ.

0: ಸಂದೇಶ ನಮಗೆ, ಸಂಗೀತ ನಿಮಗೆ, ಕಾರ್ಯಕ್ರಮ ಕೇಳಿದ್ರಿ.
1: ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಟಿ ಕಾರುಣ್ಯರಾಮ್. ನನ್ನ ಫೇವ್ರೆಟ್ ಎಫ್ ಎಂ ನಾನು ಯಾವಾಗ್ಲೂ ಕೇಳ್ತಾ ಇರ್ತೀನಿ, ವಿವಿಧ್ ಭಾರತಿ ಎಫ್ ಎಂ ನ. ತುಂಬಾ ಬ್ಯೂಟಿಫುಲ್ ಪ್ರೋಗ್ರಾಮ್, ತುಂಬಾ ಒಳ್ಳೊಳ್ಳೆ ಆರ್ಜೆಗಳಿಲ್ಲಿ ತುಂಬಾ ಅದ್ಭುತವಾಗಿ ಪ್ರೋಗ್ರಾಮ್ ನ ನಡೆಸ್ಕೊಡ್ತಾರೆ. ನೀವು ಕೂಡ ತಪ್ಪದೆ ಕೇಳಿ, ಮನರಂಜನೆಗಾಗಿ ಕೇಳಿ ವಿವಿಧ್ ಭಾರತಿ ಎಫ್ ಎಂ.
2: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ, ಏನು ಇಂಚರ, ಏನು ಸುಂದರ ನಾದ ಮಕರಂದ.
3: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
0: ಸಮಯ 2 ಗಂಟೆ ಆಗ್ತಾ ಇದೆ. ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಇರುತ್ತೆ. 2:15 ವೀಕೆಂಡ್ ಸ್ಪೆಷಲ್ ಸಾಂಗ್ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಟ್ಯೂನ್ ಮಾಡಿಯೇ ಇರಿ. ಇದು 102.9 FM.
4: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ ಅಂಡ್ ಐ ಆಮ್ ವರ್ಷಾ ವಿಲಿಯಮ್ಸ್ ವಿತ್ ದ ಮಿಡ್ ಡೇ ನ್ಯೂಸ್. The headlines. Delhi police makes elaborate security arrangements amidst call for protest at Jantar Mantar, detains some individuals planning to participate. Rail and metro services

ವೀಕೆಂಡ್ ಸ್ಪೆಷಲ್ ಸಾಂಗ್ಸ್ ಕೇಳಿದ್ರಿ. 2:40 ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳು ನಿಮಗಾಗಿ. ಕೇಳುಗರೆ ಗಮನಿಸಿ, ಇಂದು ಸಂಜೆ 4 ಗಂಟೆಗೆ ಪರಿಮಳ, ಇದರಲ್ಲಿ ಸಂಭಾಷಣೆಗಳೇ ಇರದಂತಹ ಪುಷ್ಪಕ ವಿಮಾನ, ಈ ಒಂದು ಚಿತ್ರದ ಕುರಿತಾಗಿ ಒಂದಷ್ಟು ಮಾಹಿತಿ, ಹಾಡುಗಳು ನಿಮಗಾಗಿ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಬೇಕು ಅಂದರೆ 102.9 FM ಟ್ಯೂನ್ ಮಾಡಿರಬೇಕು.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕೇಳುಗರೆ, 2:30 ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ. 2:40 ಕೇಳಿ ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಮಾನಸಿಕ ಸ್ವಾಸ್ಥ್ಯದ ಬಗ್ಗೆ ಮುಕ್ತವಾಗಿ ಚರ್ಚಿಸುವ ಸೌಹಾರ್ದಯುತ ವಾತಾವರಣ ನಿರ್ಮಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ಚಾಮರಾಜನಗರ ಜಿಲ್ಲೆ ರಾಷ್ಟೀಯ ಅರಿಶಿನ ಮಂಡಳಿ ವ್ಯಾಪ್ತಿಗೆ ಸೇರ್ಪಡೆ. ಮಹಾಲಯ ಅಮಾವಾಸ್ಯೆ ಸಂದರ್ಭದಲ್ಲಿಂದು

0: ಶ್ರದ್ಧಾಳುಗಳಿಂದ ಸಂಗಮ ಹಾಗೂ ತೀರ್ಥಕ್ಷೇತ್ರಗಳಲ್ಲಿ ಪಿತೃತರ್ಪಣ. ಹಾಗೂ ರಾಜ್ಯ ಮಟ್ಟದ ಟೇಕ್ವಾಂಡೋ ಪಂದ್ಯಾವಳಿ, ರಾಷ್ಟಮಟ್ಟದ ಸ್ಪರ್ಧೆಗಾಗಿ 46 ಕ್ರೀಡಾಪಟುಗಳು ಆಯ್ಕೆ. ಶಾಲಾ ಕಾಲೇಜುಗಳಿಂದ ಹಿಡಿದು ಕಚೇರಿಗಳವರೆಗೆ ಪ್ರತಿ ಹಂತದಲ್ಲೂ ಮಾನಸಿಕ ಸ್ವಾಸ್ಥ್ಯವನ್ನು ಮುಕ್ತವಾಗಿ ಚರ್ಚಿಸುವ ಸೌಹಾರ್ದಯುತ ವಾತಾವರಣ ನಿರ್ಮಿಸಲು ಒಟ್ಟಾಗಿ ಶ್ರಮಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ವಿಶ್ವ ಮಾನಸಿಕ ಆರೋಗ್ಯ ದಿನದ ಸಂದರ್ಭದಲ್ಲಿ ಸಂದೇಶ ನೀಡಿರುವ ಅವರು, ದೈಹಿಕ ಆರೋಗ್ಯಕ್ಕೆ ಕೊಡುವಷ್ಟೇ ಆದ್ಯತೆಯನ್ನು ಮನಸ್ಸಿನ ನೆಮ್ಮದಿ ಮತ್ತು ಸಮತೋಲನಕ್ಕೂ ನೀಡಬೇಕಾದ ಅಗತ್ಯತೆ ಹಿಂದೆಂದಿಗಿಂತಲೂ ಇಂದು ಹೆಚ್ಚಾಗಿದೆ. ವೇಗದ ಬದುಕಿನ ಸ್ಪರ್ಧೆ, ಜವಾಬ್ದಾರಿಗಳು ಮತ್ತು ನಿರೀಕ್ಷೆಗಳು ಪ್ರತಿಯೊಬ್ಬರ ಮೇಲೂ ಅಗಾಧ ಒತ್ತಡವನ್ನು ಹೇರುತ್ತಿದೆ ಎಂದು ತಿಳಿಸಿದ್ದಾರೆ. ಮನಸ್ಸಿನ ತೊಳಲಾಟ, ದಣಿವು ಅಥವಾ ಆತಂಕ ಯಾವುದೇ ದೌರ್ಬಲ್ಯದ ಸಂಕೇತವಲ್ಲ. ಸಹಾಯ ಕೇಳುವುದು ಮತ್ತು ಸಮಾಲೋಚನೆ ಪಡೆಯುವುದು ಆತ್ಮಸ್ಥೈರ್ಯದ ಲಕ್ಷಣ. ಈ ನಿಟ್ಟಿನಲ್ಲಿ ಒತ್ತಡ ಮುಕ್ತ ಸೌಹಾರ್ದಯುತ ವಾತಾವರಣ ನಿರ್ಮಿಸಲು ಮುಂದಾಗಬೇಕು ಎಂದು ಮುಖ್ಯಮಂತ್ರಿಯವರು ಸಾಮಾಜಿಕ ಮಾಧ್ಯಮದಲ್ಲಿ ಕರೆ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ ಅಭಿಯಾನದ ಭಾಗವಾಗಿ ಸ್ವಚ್ಛತಾ ಹಿ ಸೇವಾ 2026 ಕಾರ್ಯಕ್ರಮದ ಅಡಿಯಲ್ಲಿ ಬೆಂಗಳೂರಿನಲ್ಲಿರುವ ಕರ್ನಾಟಕ ಹೈಕೋರ್ಟ್ ಆವರಣದಲ್ಲಿ ವಿಶೇಷ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಭಾರತ ಸರ್ಕಾರದ ಕಾನೂನು ಮತ್ತು ನ್ಯಾಯ ಸಚಿವಾಲಯದ ಕಾನೂನು ವ್ಯವಹಾರಗಳ ವಿಭಾಗ ಹಾಗೂ ಕರ್ನಾಟಕ ಹೈಕೋರ್ಟ್ನಲ್ಲಿರುವ ಭಾರತದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಅವರ ಕಚೇರಿ ವತಿಯಿಂದ ಈ ಶ್ರಮದಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಹೈಕೋರ್ಟ್ ನ್ಯಾಯಮೂರ್ತಿಗಳಾದ ಸೂರಜ್ ಗೋವಿಂದ್ ರಾಜ್ ಹಾಗೂ ಎಚ್ ಶಾಂತಿಭೂಷಣ್ ಅವರು ಭಾಗವಹಿಸಿ ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ ನೀಡಿದರು. ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಕೆ ಅರವಿಂದ್ ಕಾಮತ್ ಅವರು ಅಭಿಯಾನದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಈ ಅಭಿಯಾನದಲ್ಲಿ ಸುಮಾರು 40 ಹೆಚ್ಚು ವಕೀಲರು, ನೌಕರರು ಹಾಗೂ ಸಾರ್ವಜನಿಕರು ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಭಾರತದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಕೆ ಅರವಿಂದ್ ಕಾಮತ್, ಪರಿಸರದ ನೈರ್ಮಲ್ಯ ಕೇವಲ ಭೌತಿಕ ಸ್ವಚ್ಛತೆಗೆ ಸೀಮಿತವಾಗಿರದೆ ಮನಸ್ಸಿನ ನೈರ್ಮಲ್ಯಕ್ಕೂ ನೇರ ಸಂಬಂಧ ಹೊಂದಿದೆ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ಷೇತ್ರ ಹಾಗೂ ಸುತ್ತಮುತ್ತಲಿನ ಪರಿಸರ ಶುಚಿಯಾಗಿದ್ದಾಗ ಮಾತ್ರ ವ್ಯಕ್ತಿಯ ಆಲೋಚನೆಗಳಲ್ಲಿ ಸ್ಪಷ್ಟತೆ ದೊರೆಯುತ್ತದೆ ಮತ್ತು ಇದು ವಕೀಲಿ ವೃತ್ತಿಯಲ್ಲಿ ನಿಖರ ವಿಚಾರ ಮಂಡನೆಗೆ ಸಹಕಾರಿಯಾಗುತ್ತದೆ ಎಂದು ವಿವರಿಸಿದರು. ಅಸೂಯೆ, ಅನಾರೋಗ್ಯಕರ ಸ್ಪರ್ಧೆಯಂತಹ ನಕಾರಾತ್ಮಕ ಆಲೋಚನೆಗಳಿಂದ ಮುಕ್ತವಾದ ಮಾನಸಿಕ ಸ್ವಚ್ಛತೆಯು ಪ್ರತಿಯೊಬ್ಬರಿಗೂ ಅಗತ್ಯವೆಂದು ಕರೆ ನೀಡಿದ ಅವರು, ರಾಷ್ಟಪಿತ ಮಹಾತ್ಮ ಗಾಂಧೀಜಿಯವರ ಜಯಂತಿ ಅಂಗವಾಗಿ ಪ್ರಧಾನಮಂತ್ರಿಯವರ ಸ್ವಚ್ಛ ಭಾರತ ಪರಿಕಲ್ಪನೆಯನ್ನು ಸಾಕಾರಗೊಳಿಸಲು ಪ್ರತಿಯೊಂದು ಸರ್ಕಾರಿ ಕಚೇರಿಯು ಈ ರೀತಿಯ ಕಾಯಕದಲ್ಲಿ ನಿರತವಾಗುವುದು ಅಪೇಕ್ಷಣೀಯ ಎಂದರು.
1: ಎಷ್ಟೆಲ್ಲ ಬೆನಿಫಿಟ್ ಆಗುತ್ತೆ ಸರ್, ನಮ್ಮ ಸರೌಂಡಿಂಗ್ಸ್ ಎಲ್ಲ ಕ್ಲೀನ್ ಇದ್ರೆ ನಮ್ಮ ಮನಸ್ಸು ಕೂಡ ಕ್ಲೀನ್ ಇರುತ್ತೆ, ಕ್ಲಾರಿಟಿ ಆಫ್ ಥಾಟ್ ಇರುತ್ತೆ, ಕ್ಲಾರಿಟಿ ಆಫ್ ಎಕ್ಸ್ಪ್ರೆಷನ್ ಕೂಡ ಬರುತ್ತೆ, ಹಾಗೆ ನಮ್ಗೆ ಹೆಲ್ಪ್ ಆಗುತ್ತೆ.
0: ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ 2025 ವಕಫ್ ಸುಧಾರಣೆಗಳ ಕುರಿತ ಒಂದು ವರದಿ ಇಲ್ಲಿದೆ. ಈ ಹಿಂದೆ ವಕಫ್ ಕಾಯ್ದೆಯ ಸೆಕ್ಷನ್ 40 ವಕ್ಫ್ ಮಂಡಳಿಗೆ ಯಾವುದೇ ಆಸ್ತಿಯನ್ನು ಸ್ವಯಂ ನಿರ್ಧಾರದ ಮೂಲಕ ವಕಫ್ ಆಸ್ತಿ ಎಂದು ಘೋಷಿಸುವ ಅಧಿಕಾರವಿತ್ತು. ಇದರಿಂದಾಗಿ ನೋಂದಾಯಿತ ವಕಫ್ ಆಸ್ತಿಗಳ ಸಂಖ್ಯೆಯಲ್ಲಿ ಭಾರಿ ಹೆಚ್ಚಳ ಕಂಡುಬಂದಿತ್ತು. 2013 2.07 ಲಕ್ಷ ಇದ್ದ ಈ ಆಸ್ತಿಗಳ ಸಂಖ್ಯೆ 8.72 ಲಕ್ಷಕ್ಕೆ ತಲುಪಿದೆ. ಈ ಪೈಕಿ ಸರ್ಕಾರಿ ಸ್ವಾಮ್ಯದ 5973 ಆಸ್ತಿಗಳೂ ಸೇರಿರುವುದು ಗಂಭೀರ ಚಿಂತನೆಗೆ ಕಾರಣವಾಗಿತ್ತು. ಈ ಲೋಪದೋಷಗಳನ್ನು ಸರಿಪಡಿಸಲು ಜಾರಿಗೆ ತರಲಾಗಿರುವ ವಕಫ್ ತಿದ್ದುಪಡಿ ಕಾಯ್ದೆ 2025 ಉಮೀದ್ ಕಾಯ್ದೆ ಎಂದು ಕರೆಯಲಾಗುತ್ತದೆ. ಈ ಹೊಸ ಕಾಯ್ದೆ ವಕಫ್ ಮಂಡಳಿಗೆ ಏಕಪಕ್ಷೀಯ ಅಧಿಕಾರ ನೀಡುತ್ತಿದ್ದ ನಿಬಂಧನೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಿದೆ. ಇನ್ನು ಮುಂದೆ ಸರ್ಕಾರಿ ಭೂಮಿಯ ಮೇಲಿನ ಯಾವುದೇ ಹಕ್ಕುಗಳ ಪ್ರತಿಪಾದನೆಯನ್ನು ಕಲೆಕ್ಟರ್ಗಿಂತ ಹೆಚ್ಚಿನ ಶ್ರೇಣಿಯ ಅಧಿಕಾರಿಯೊಬ್ಬರು ಕೂಲಂಕಷವಾಗಿ ಪರಿಶೀಲಿಸಬೇಕಾಗುತ್ತದೆ. ಜೊತೆಗೆ ವಕಫ್ ನಿರ್ಧಾರಗಳ ವಿರುದ್ದ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಇದೇ ಮೊದಲ ಬಾರಿ ನೇರ ಅವಕಾಶ ಕಲ್ಪಿಸಲಾಗಿದೆ. ಈ ಕಾನೂನಾತ್ಮಕ ಸುಧಾರಣೆಗಳೊಂದಿಗೆ ಸಮಗ್ರ ಡಿಜಿಟಲೀಕರಣ ಪ್ರಕ್ರಿಯೆಗಳು ಜೊತೆ ಜೊತೆಗೆ ನಡೆಯುತ್ತಿವೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15

0: ಚಾಮರಾಜನಗರ ಜಿಲ್ಲೆಯನ್ನು ರಾಷ್ಟೀಯ ಅರಿಶಿನ ಮಂಡಳಿ ವ್ಯಾಪ್ತಿಗೆ ಸೇರಿಸಲಾಗಿದೆ ಎಂದು ಸಂಸದ ಸುನಿಲ್ ಬೋಸ್ ತಿಳಿಸಿದ್ದಾರೆ. ಕಳೆದ ವರ್ಷ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಭೇಟಿ ಮಾಡಿ ಚಾಮರಾಜನಗರ ಜಿಲ್ಲೆಯನ್ನು ರಾಷ್ಟೀಯ ಅರಿಶಿನ ಮಂಡಳಿ ವ್ಯಾಪ್ತಿಗೆ ಸೇರಿಸುವಂತೆ ಮನವಿ ಸಲ್ಲಿಸಲಾಗಿತ್ತು. ಅದರಂತೆ ಕೇಂದ್ರ ಅರಿಶಿನ ಮಂಡಳಿಯ ಕಾರ್ಯಕ್ರಮಗಳನ್ನು ಜಿಲ್ಲೆಗೆ ವಿಸ್ತರಿಸಲಾಗಿದೆ ಎಂದು ಸುನಿಲ್ ಬೋಸ್ ತಿಳಿಸಿದ್ದಾರೆ. 5 ಟರ್ಮರಿಕ್ ಬಾಯ್ಲರ್ ಘಟಕಗಳು, 4 ಪಾಲಿಷರ್ಗಳು ಹಾಗೂ 94 ಹೈಜಿನಿಕ್ ಟ್ರೈಯಿಂಗ್ ಸೌಲಭ್ಯಗಳನ್ನು ಮಂಜೂರು ಮಾಡಲಾಗಿದೆ. ಈ ಸೌಲಭ್ಯದ ಮೂಲಕ ಜಿಲ್ಲೆಯ 800ಕ್ಕೂ ಅಧಿಕ ರೈತರಿಗೆ ನೆರವು ಕಲ್ಪಿಸಲಾಗಿದೆ ಎಂದು ಸಂಸದರು ಮಾಹಿತಿ ನೀಡಿದ್ದಾರೆ. ಮಹಾಲಯ ಅಮಾವಾಸ್ಯೆ ಸಂದರ್ಭದಲ್ಲಿಂದು ರಾಜ್ಯಾದ್ಯಂತ ಶ್ರದ್ದಾಳುಗಳು ಪಿತೃಗಳಿಗೆ ತರ್ಪಣ ಹಾಗೂ ಪಿಂಡ ಪ್ರದಾನ ಧಾರ್ಮಿಕ ಕ್ರಿಯೆಗಳನ್ನು ನೆರವೇರಿಸುತ್ತಿದ್ದಾರೆ. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ದವಾಗಿರುವ ಉತ್ತರ ಕನ್ನಡ ಜಿಲ್ಲೆ ಗೋಕರ್ಣ ಕ್ಷೇತ್ರದ ಕೋಟಿತೀರ್ಥದಲ್ಲಿ ಸರ್ವಪಿತೃ ಅಮಾವಾಸ್ಯೆಯ ಹಿನ್ನೆಲೆಯಲ್ಲಿ ಮುಂಜಾನೆಯಿಂದಲೇ ಭಕ್ತರು ಎಳ್ಳು ಮತ್ತು ನೀರಿನ ಮೂಲಕ ತಿಲತರ್ಪಣ ಹಾಗೂ ಪಿಂಡ ಪ್ರದಾನದ ವಿಧಿವಿಧಾನಗಳನ್ನು ನೆರವೇರಿಸಿದರು. ಮಹಾಲಯ ಅಮಾವಾಸ್ಯೆ ಅಂಗವಾಗಿ ಪಿತೃದೋಷ ಪರಿಹಾರಕ್ಕಾಗಿ ತ್ರಿಪಿಂಡಿ ಶ್ರಾದ್ದ, ನಾರಾಯಣ ಬಲಿ ಹಾಗೂ ತಿಲಹೋಮದಂತಹ ಧಾರ್ಮಿಕ ವಿಧಿಗಳನ್ನು ಪುರೋಹಿತರ ಮಾರ್ಗದರ್ಶನದಲ್ಲಿ ನೆರವೇರಿಸಲಾಯಿತು. ಜಟಾತೀರ್ಥ ಹಾಗೂ ಗೋಕರ್ಣದ ಸಮುದ್ರ ತೀರದಲ್ಲಿ ಪವಿತ್ರ ಸ್ನಾನ ಮಾಡಿದ ಭಕ್ತರು ಬಳಿಕ ಮಹಾಬಲೇಶ್ವರನ ಆತ್ಮಲಿಂಗದ ದರ್ಶನ ಪಡೆದು ಪ್ರಾರ್ಥನೆ ಸಲ್ಲಿಸಿದರು. ಮಹಾಲಯ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಪವಿತ್ರ ಕಾವೇರಿ ನದಿಯಲ್ಲಿ ಸಾವಿರಾರು ಭಕ್ತರು ತಮ್ಮ ಪೂರ್ವಿಕರಿಗೆ ಎಡೆ ಇಟ್ಟು ತರ್ಪಣ ಮತ್ತು ಪಿಂಡ ಪ್ರದಾನ ಮಾಡಿದರು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕಾವೇರಿ ನದಿ ತಟಗಳಾದ ಪಶ್ಚಿಮ ವಾಹಿನಿ, ಸಂಗಮ, ನಿಮಿಷಾಂಬ ದೇಗುಲದ ನದಿದಡ, ಮಹದೇವಪುರ, ಮಳವಳ್ಳಿ ತಾಲೂಕಿನ ಮುತ್ತತ್ತಿಯಲ್ಲಿ ಸಾವಿರಾರು ಜನರು ಪೂರ್ವಿಕರಿಗೆ ಎಡೆ ಇಟ್ಟು ಪಿಂಡ ಪ್ರದಾನ ನೆರವೇರಿಸಿದರು. ಯಾದಗಿರಿ ನಗರದಲ್ಲಿ 2 ದಿನಗಳ ಕಾಲ ನಡೆದ ಶಾಲಾ ವಿದ್ಯಾರ್ಥಿಗಳ ರಾಜ್ಯಮಟ್ಟದ ಟೇಕ್ವಾಂಡೋ ಪಂದ್ಯಾವಳಿ ನಿನ್ನೆ ಮುಕ್ತಾಯಗೊಂಡಿದ್ದು, ವಿವಿಧ ತೂಕ ವಿಭಾಗಗಳಲ್ಲಿ ಪ್ರಥಮ ಸ್ಥಾನ ಪಡೆದ 46 ಕ್ರೀಡಾಪಟುಗಳು ರಾಷ್ಟಮಟ್ಟದ ಸ್ಪರ್ಧೆಗಳಿಗೆ ಆಯ್ಕೆಯಾಗಿದ್ದಾರೆ. 17 ವರ್ಷದೊಳಗಿನ ಬಾಲಕ ಮತ್ತು ಬಾಲಕಿಯರ ರಾಷ್ಟಮಟ್ಟದ ಟೇಕ್ವಾಂಡೋ ಪಂದ್ಯಾವಳಿ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ನಡೆಯಲಿದೆ. 14 ವರ್ಷದೊಳಗಿನ ಬಾಲಕಿಯರ ಸ್ಪರ್ಧೆ ಬಿಹಾರದ ಪಾಟ್ನಾದಲ್ಲಿ ಹಾಗೂ ಬಾಲಕರ ಸ್ಪರ್ಧೆ ನಾಗಾಲ್ಯಾಂಡ್ನ ದಿಮಾಪುರದಲ್ಲಿ ಆಯೋಜನೆಯಾಗಲಿದೆ. ರಾಜ್ಯ ವಿಧಾನ ಪರಿಷತ್ತಿನ ಪಶ್ಚಿಮ ಪದವೀಧರರ ಕ್ಷೇತ್ರದ ಚುನಾವಣೆಗೆ ಸಂಬಂಧಿಸಿದಂತೆ ಇದೇ 23ರಂದು ಮತದಾನ ನಡೆಯಲಿದೆ. ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು 97,398 ಮತದಾರರಿದ್ದಾರೆ ಎಂದು ಪಶ್ಚಿಮ ಪದವೀಧರರ ಮತದಾರ ಕ್ಷೇತ್ರದ ಚುನಾವಣಾ ಅಧಿಕಾರಿ ಹಾಗೂ ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತೆ ಕೆಎಂ ಜಾನಕಿ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚುನಾವಣೆಯನ್ನು ಸುಗಮವಾಗಿ ಹಾಗೂ ಪಾರದರ್ಶಕವಾಗಿ ನಡೆಸಲು ಅಗತ್ಯ ಸಿದ್ದತೆಗಳನ್ನು ಕೈಗೊಳ್ಳಲಾಗಿದೆ. ಒಟ್ಟು 18 ಅಭ್ಯರ್ಥಿಗಳು ಉಮೇದುವಾರಿಕೆಗಳನ್ನು ಸಲ್ಲಿಸಿದ್ದು, ಅಂತಿಮವಾಗಿ 14 ಅಭ್ಯರ್ಥಿಗಳು ಚುನಾವಣೆಗೆ ಸ್ಪರ್ಧೆಯಲ್ಲಿ ಇದ್ದಾರೆ ಎಂದು ಹೇಳಿದರು. ಧಾರವಾಡ, ಗದಗ, ಹಾವೇರಿ ಹಾಗೂ ಉತ್ತರ ಕನ್ನಡ ಹೀಗೆ 4 ಜಿಲ್ಲೆಗಳಲ್ಲಿ ಒಟ್ಟು 137 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಇವುಗಳಲ್ಲಿ 128 ಮುಖ್ಯ ಮತಗಟ್ಟೆಗಳು ಹಾಗೂ 9 ಹೆಚ್ಚುವರಿ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಚುನಾವಣಾ ಪ್ರಕ್ರಿಯೆಯಲ್ಲಿ ಮಾದರಿ ನೀತಿ ಸಂಹಿತೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲು ವಿವಿಧ ತಂಡಗಳನ್ನು ರಚಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಬೇಡ್ತಿ ಅಘನಾಶಿನಿ ನದಿ ತಿರುವು ಯೋಜನೆಯನ್ನು ಕೈಬಿಡಬೇಕೆಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇಂದು ನಡೆದ ಧರಣಿ ಸಮಾವೇಶ ಒತ್ತಾಯಿಸಿದೆ. ಪಶ್ಚಿಮಘಟ್ಟ ಉಳಿಸಿ, ಉತ್ತರ ಕನ್ನಡ ರಕ್ಷಿಸಿ ಎಂದು ಸಮಾವೇಶ ಆಗ್ರಹಪಡಿಸಿದೆ. ಪ್ರತಿಭಟನೆಯಲ್ಲಿ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ, ಪರಿಸರ ತಜ್ಞ ಯಲ್ಲಪ್ಪ ರೆಡ್ಡಿ, ಗಿರಿಧರ್ ಕಜೆ, ತೇಜಸ್ವಿನಿ ಅನಂತಕುಮಾರ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾನಸಿಕ ಸ್ವಾಸ್ಥ್ಯದ ಬಗ್ಗೆ ಮುಕ್ತವಾಗಿ ಚರ್ಚಿಸುವ ಸೌಹಾರ್ದಯುತ ವಾತಾವರಣ ನಿರ್ಮಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ಚಾಮರಾಜನಗರ ಜಿಲ್ಲೆ ರಾಷ್ಟೀಯ ಅರಿಶಿನ ಮಂಡಳಿ ವ್ಯಾಪ್ತಿಗೆ ಸೇರ್ಪಡೆ. ಮಹಾಲಯ ಅಮಾವಾಸ್ಯೆ ಸಂದರ್ಭದಲ್ಲಿ ಇಂದು ಶ್ರದ್ದಾಳುಗಳಿಂದ ಸಂಗಮ ಹಾಗೂ ತೀರ್ಥಕ್ಷೇತ್ರಗಳಲ್ಲಿ ಪಿತೃತರ್ಪಣ ಹಾಗೂ ರಾಜ್ಯಮಟ್ಟದ ಟೇಕ್ವಾಂಡೋ ಪಂದ್ಯಾವಳಿ ರಾಷ್ಟಮಟ್ಟದ ಸ್ಪರ್ಧೆಗಾಗಿ 46 ಕ್ರೀಡಾಪಟುಗಳು ಆಯ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ 2:40.
2: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

ಚಿತ್ರತಾನ ಕಾರ್ಯಕ್ರಮದಲ್ಲಿ ಇಂದು ಕರ್ಪೂರದ ಗೊಂಬೆ ಚಿತ್ರದ ಎಲ್ಲ ಹಾಡುಗಳನ್ನು ಕೇಳೋಣ. ಈ ಒಂದು ಸಿನಿಮಾದಲ್ಲಿ ರಮೇಶ್ ಅರವಿಂದ್, ಶ್ರುತಿ, ಶರಣ್, ಶ್ವೇತಾ, ಲೋಕೇಶ್ ಮುಂತಾದವರು ತಾರಾಗಡದಲ್ಲಿ ಇದ್ದಾರೆ. ಈಗ ಕೇಳಿ ಕರ್ಪೂರದ ಗೊಂಬೆ ಚಿತ್ರದ ಎಲ್ಲ ಹಾಡುಗಳಲ್ಲಿ ಮೊದಲನೇ ಹಾಡು ಓ ಮಲ್ಲಿಗೆಯೇ ಹಾಡಿದ್ದಾರೆ.

0: ಕರ್ಪೂರದ ಗೊಂಬೆ ಚಿತ್ರದ ಎಲ್ಲ ಹಾಡುಗಳನ್ನ ಚಿತ್ರತಾನ ಕಾರ್ಯಕ್ರಮದಲ್ಲಿ ಕೇಳಿದ್ರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ 3 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ಹಿಂದಿ ಕಾರ್ಯಕ್ರಮಗಳು. 4 ಗಂಟೆಗೆ ಪರಿಮಳ ಕಾರ್ಯಕ್ರಮದಲ್ಲಿ ಪುಷ್ಪಕ ವಿಮಾನ, ಈ ಚಿತ್ರದ ವಿಶ್ಲೇಷಣೆಯೊಂದಿಗೆ ಭೇಟಿಯಾಗೋಣ. ಟ್ಯೂನ್ ಮಾಡಿಯೇ ಇರಿ. ಇದು 102.9 FM.
1: सेवा देश की सुरीली धड़कन. आइए सुने कार्यक्रम मन चाहे गीत. कार्यक्रम की शुरुआत महबूब की मेहंदी फिल्म के गाने से, मोहम्मद रफी की आवाज, आनंद बख्शी के बोल, लक्ष्मीकांत प्यारेलाल का संगीत है.

ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. 1987 ತೆರೆ ಕಂಡಂತಹ ಒಂದು ಪ್ರಯೋಗಾತ್ಮಕ ಚಿತ್ರ ಅಂದರೆ ಅದು ಪುಷ್ಪಕ ವಿಮಾನ. ಮಾತಿಲ್ಲದ ಚಿತ್ರ, ಆದರೆ 1000 ಭಾವನೆಗಳನ್ನು ಅದು ಒಳಗೊಂಡಿದೆ. ಕೆಳಗರೆ, ಒಂದು ಸಿನಿಮಾದಲ್ಲಿ ಏನೇನಿರಬೇಕು? ಕಥೆ ಬೇಕು, ನಟರು ಬೇಕು, ಹಾಡುಗಳು ಬೇಕು, ಸಂಭಾಷಣೆಗಳು ಬೇಕು. ಆದರೆ ಒಂದು ಸಿನಿಮಾದಲ್ಲಿ ನಾಯಕನೂ ಇದ್ದಾನೆ, ನಾಯಕಿಯೂ ಇದ್ದಾಳೆ, ಹಾಸ್ಯ ಇದೆ, ಪ್ರೀತಿ ಇದೆ, ಭಾವನೆಗಳೂ ಇದೆ, ಆದರೆ ಒಂದೇ ಒಂದು ಸಂಭಾಷಣೆಯೂ ಇಲ್ಲ. ಹೌದು, ಇವತ್ತು ಅಂಥದ್ದೇ ಒಂದು ವಿಶೇಷ ಚಲನಚಿತ್ರದ ಕುರಿತಾಗಿ ಮಾತಾಡೋಣ. ಅದು ಪುಷ್ಪಕ ವಿಮಾನ. ಒಂದೇ ಒಂದು ಸಂಭಾಷಣೆಯೂ ಇಲ್ಲದಂತಹ ಪ್ರಯೋಗಾತ್ಮಕ ಚಿತ್ರ ಇದು. ಪುಷ್ಪಕ

ಸಿನಿಮಾದಲ್ಲಿ ಮಾತುಗಳಷ್ಟೇ ಅಲ್ಲ, ದೃಶ್ಯಗಳು ಮಾತನಾಡತ್ವೆ ಅನ್ನೋದನ್ನ ಸಾಬೀತುಪಡಿಸಿದಂತಹ ಅಪರೂಪದ ಚಿತ್ರ ಅಂದ್ರೆ ಅದು ಪುಷ್ಪಕ ವಿಮಾನ. ಪುಷ್ಪಕ ವಿಮಾನ ಚಿತ್ರವನ್ನ ನಿರ್ದೇಶನ ಮಾಡಿದ್ದು ಸಂಗೀತಂ ಶ್ರೀನಿವಾಸ್ ರಾವ್. ಪ್ರಮುಖ ಪಾತ್ರದಲ್ಲಿ ಕಮಲಾ ಹಾಸನ್ ಇದ್ದಾರೆ. ಅಮಲಾ ಮತ್ತೆ ಟಿನು ಆನಂದ್ ಸೇರಿದಂತೆ ಅನೇಕ ಕಲಾವಿದರು ಅಭಿನಯಿಸಿದ್ದಾರೆ. ಈ ಚಿತ್ರದ ಅತ್ಯಂತ ದೊಡ್ಡ ವಿಶೇಷತೆ ಅಂದ್ರೆ ಇದರಲ್ಲಿ ಸಂಭಾಷಣೆಗಳೇ ಇಲ್ಲ. ಹಾಗಾದ್ರೆ ಕಥೆಯನ್ನ ಹೇಗೆ ಅರ್ಥ ಮಾಡಿಕೊಳ್ಬೇಕು? ನಟರ ಮುಖಭಾವಗಳ ಮೂಲಕ, ಅವರ ನೋಟಗಳ ಮೂಲಕ, ಅವರ ದೇಹ ಭಾಷೆ ಇದೆಯಲ್ಲ ಅದರ ಮೂಲಕ, ದೃಶ್ಯಗಳ ಮೂಲಕ, ಮತ್ತೆ ಹಿನ್ನೆಲೆ ಸಂಗೀತದ ಮೂಲಕ. ಒಂದೂ ಮಾತನ್ನ ಆಡದೆ ಪ್ರೇಕ್ಷಕರನ್ನ ನಗಿಸೋದು, ಆಲೋಚಿಸುವಂತೆ ಮಾಡೋದು, ಮತ್ತೆ ಭಾವನೆಗಳನ್ನ ತಲುಪಿಸೋದು ಸಾಮಾನ್ಯ ಸಂಗತಿಯಲ್ಲ. ಈ ಎಲ್ಲವನ್ನ ಈ ಚಿತ್ರ ತುಂಬಾ ಸೃಜನಾತ್ಮಕವಾಗಿ ಮಾಡಿದೆ.

ಇವತ್ತು ನಾವು ಪರಿಮಳ ಕಾರ್ಯಕ್ರಮದಲ್ಲಿ ಒಂದು ಪ್ರಯೋಗಾತ್ಮಕ ಚಿತ್ರ ಪುಷ್ಪಕ ವಿಮಾನ ಈ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಇನ್ನು ಈ ಚಿತ್ರದ ಕಥೆಯಲ್ಲಿ ವಿಶೇಷತೆ ಏನಿದೆ ಅಂದರೆ, ಈ ಚಿತ್ರದ ನಾಯಕ ನಿರುದ್ಯೋಗಿ ಯುವಕ. ಅವನ ಬದುಕಲ್ಲಿ ಹಣದ ಕೊರತೆ ಇರುತ್ತೆ, ಆದರೆ ಅವನಿಗೆ ಆಸೆಗಳು ತುಂಬ. ಒಂದು ದಿನ ಅವನ ಬದುಕಲ್ಲಿ ಅನಿರೀಕ್ಷಿತ ತಿರುವು ಬರುತ್ತೆ. ಅದರಿಂದ ಅವನು ಐಷಾರಾಮಿ ಬದುಕಿನ ಜಗತ್ತಿಗೆ ಪ್ರವೇಶ ಪಡ್ತಾನೆ. ಆದರೆ ಈ ಒಂದು ಬದಲಾವಣೆಯ ಹಿಂದೆ ಇರುವ ಘಟನೆಗಳು ಹಾಸ್ಯ, ಕುತೂಹಲ, ವ್ಯಂಗ್ಯ ಎಲ್ಲದಕ್ಕೂ ಕಾರಣ ಆಗುತ್ತೆ. ಈ ಚಿತ್ರದಲ್ಲಿ ಹಣ, ಅಧಿಕಾರ, ಆಸೆ, ಮನುಷ್ಯನ ವರ್ತನೆಯ ಬಗ್ಗೆ ಅನೇಕ ಪ್ರಶ್ನೆಗಳು ಇರುತ್ತೆ. ಇಲ್ಲಿ ನಿರ್ದೇಶಕರು ದೊಡ್ಡ ದೊಡ್ಡ ಸಂಭಾಷಣೆಗಳನ್ನು ಬಳಸಿಲ್ಲ. ಒಂದೇ ಒಂದು ದೃಶ್ಯ ಸಾಕು, ಒಂದು ಮುಖಭಾವ ಸಾಕು, ಒಂದು ಸನ್ನಿವೇಶ ಸಾಕು, ಪ್ರೇಕ್ಷಕರು ಈ ಚಿತ್ರದ ಕಥೆಯನ್ನು ತಾವೇ ಅರ್ಥ ಮಾಡಿಕೊಳ್ತಾರೆ. ಕೆಲವರೇ ನೀವು ಸಹ ಪುಷ್ಪಕ ವಿಮಾನ ಚಿತ್ರವನ್ನು ನೋಡಿದ್ದೀರಾ? ನಿಮಗೆ ಈ ಚಿತ್ರದ ಬಗ್ಗೆ ಏನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳಿಸಿ 9483091091.

ಕೇಳುಗರೆ, ಇವತ್ತು ನಾವು ಪರಿಮಳ ಕಾರ್ಯಕ್ರಮದಲ್ಲಿ ಪುಷ್ಪಕ ವಿಮಾನ ಈ ಚಿತ್ರದ ಬಗ್ಗೆ ಮಾತಾಡ್ತಿದ್ದೀವಿ. ಸಾಮಾನ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಯಾವುದಾದ್ರೂ ಸಿನಿಮಾದ ಬಗ್ಗೆ ಮಾತಾಡುವಾಗ ಆ ಸಿನಿಮಾದ ಸಂಭಾಷಣೆಯನ್ನ ಕೇಳಿಸೋದು ರೂಢಿಯಲ್ವಾ? ಆದರೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಪುಷ್ಪಕ ವಿಮಾನ ಚಿತ್ರದ ಸಂಭಾಷಣೆಗಳನ್ನು ನಿಮಗೆ ಕೇಳಿಸೋಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಪುಷ್ಪಕ ವಿಮಾನ ಇದೊಂದು ಪ್ರಯೋಗಾತ್ಮಕ ಚಿತ್ರ, ಇದರಲ್ಲಿ ಸಂಭಾಷಣೆಗಳೇ ಇಲ್ಲ. ಈ ಸಿನಿಮಾದಲ್ಲಿ ಮಾತಿಗಿಂತ ಮೌನವೇ ಹೆಚ್ಚಾಗಿ ಇದೆ. ಕೆಲವರೇ, ನಾವು ನಿತ್ಯ ಜೀವನದಲ್ಲಿ ಎಷ್ಟೋ ಮಾತುಗಳನ್ನು ಆಡ್ತೀವಿ, ಆದರೆ ಕೆಲವೊಮ್ಮೆ ಒಂದೇ ಒಂದು ನೋಟ 100 ಮಾತುಗಳನ್ನು ಹೇಳುತ್ತೆ. ನೋಡಿ, ಒಂದು ನಗು ಸಂತೋಷವನ್ನು ತಿಳಿಸುತ್ತೆ, ಒಂದು ಅಳು ನೋವನ್ನು ತಿಳಿಸುತ್ತೆ, ಒಂದು ಮುಖಭಾವ ನಮ್ಮ ಮನಸ್ಸಿನ ಭಾವನೆಯನ್ನು ಬಯಲು ಮಾಡುತ್ತೆ. ಇಲ್ಲಿ ಯಾವ ಮಾತಿದೆ, ಸಂಭಾಷಣೆ ಇದೆಯಾ? ನಗು, ಅಳು, ಮುಖಭಾವ, ಇಲ್ಲಿ ಯಾವ ಸಂಭಾಷಣೆ ಮಾತುಗಳೂ ಇಲ್ಲ. ಪುಷ್ಪಕ ವಿಮಾನ ಚಿತ್ರದ ವಿಶೇಷತೆಯೂ ಇದೇ ಇರೋದು. ಇಲ್ಲಿ ಸಂಭಾಷಣೆಗಳು ಇಲ್ಲದೇ ಇದ್ರೂ ಸಹ ಕಥೆ ಮಾತ್ರ ನಿಲ್ಲಲ್ಲ, ಒಂದು ಕಥೆ ಹಾಗೇ ಮುಂದುವರಿತಾ ಹೋಗುತ್ತೆ. ಹಾಗೆ ಪ್ರೇಕ್ಷಕರು ಏನು ಮಾಡ್ತಾರೆ, ಪ್ರತಿಯೊಂದು ದೃಶ್ಯವನ್ನು ಗಮನಿಸ್ತಾರೆ, ಗಮನಿಸ್ತಾ ಅವರು ಕಥೆಯನ್ನು ಅರ್ಥ ಮಾಡಿಕೊಂಡು ಹೋಗ್ತಾರೆ. ಇದು ಕೇವಲ ಒಂದು ಮನೋರಂಜನೆಯ ಪ್ರಯೋಗ ಖಂಡಿತ ಅಲ್ಲ. ಸಿನಿಮಾ ಅಂದರೆ ಒಂದು ಸಿನಿಮಾನ ಯಾವೆಲ್ಲ ರೀತಿಯಲ್ಲಿ ಪ್ರಯೋಗಕ್ಕೆ ಒಳಗಾಗಿಸಬಹುದು ಅನ್ನೋದನ್ನು ತೋರಿಸಿದಂತಹ ಒಂದು ವಿಶಿಷ್ಟ ಪ್ರಯತ್ನ ಅಂತಲೇ ಹೇಳ್ಬೋದು.

ಪುಷ್ಪಕ ವಿಮಾನ ಚಿತ್ರ ಸಿಂಗೀತಂ ಶ್ರೀನಿವಾಸ ರಾವ್ ಅವರ ಪ್ರಯೋಗಶೀಲತೆಗೆ ಒಂದು ಹಿಡಿದ ಕನ್ನಡಿ ಅಂತಾನೆ ಹೇಳ್ಬೋದು. ಈ ಒಂದು ಸಿನಿಮಾ ಯಶಸ್ವಿ ಆಗಬೇಕು ಅಂದರೆ ಅಲ್ಲಿ ದೊಡ್ಡ ತಾರಾ ಬಳಗ ಇರಬೇಕು, ಹಾಡುಗಳಿರಬೇಕು, ಸಂಭಾಷಣೆಗಳಿರಬೇಕು, ಡಿಶುಮ್ ಡಿಶುಮ್ ಫೈಟಿಂಗ್ ಇರಬೇಕು. ಇದೆಲ್ಲವನ್ನ ಹೊರತಾಗಿ ಪುಷ್ಪಕ ವಿಮಾನ ತನ್ನದೇ ಆದ ರೀತಿಯಲ್ಲಿ ತೆರೆಗೆ ಬಂತು, ಒಂದು ರೀತಿಯ ವಿಶೇಷ ಪ್ರಯೋಗಕ್ಕೆ ಒಳಗಾಯಿತು. ಸಿಂಗೀತಂ ಶ್ರೀನಿವಾಸ ರಾವ್ ಅವರ ವಿಭಿನ್ನ ಆಲೋಚನೆಗಳಲ್ಲಿ ಈ ಒಂದು ಸಿನಿಮಾ ಇದೆಯಲ್ಲ, ಇದು ಒಂದು ಯಶಸ್ವಿಯನ್ನು ಸಹ ಪಡೀತು ಅಂತಲೇ ಹೇಳ್ಬೋದು. ಅಂದರೆ ಒಂದು ಸಿನಿಮಾದ ಕಥೆಯನ್ನು ಹೇಳೋ ವಿಧಾನ ಇದೆಯಲ್ಲ, ಯಾವುದೇ ಸಂಭಾಷಣೆಗಳು ಇಲ್ಲದೆ ಮೌನವಾಗಿ ಹೇಳಿದಂತಹ ಒಂದು ವಿಶೇಷವಾದ ಚಿತ್ರ ಪುಷ್ಪಕ ವಿಮಾನ. ಪುಷ್ಪಕ ವಿಮಾನ ಚಿತ್ರ ಭಾಷೆಯ ಗಡಿಯನ್ನ ದಾಟಿ ಪ್ರೇಕ್ಷಕರನ್ನ ತಲುಪೋದಕ್ಕೆ ಸಾಧ್ಯ ಆದಂತಹ ಚಿತ್ರ.

ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. 102.9 ಎಫ್ಎಂ ಅಲ್ಲಿ ಸಮಯ ಆಗಿದೆ 4:34. ಕೇಳುಗರೆ, ಪುಷ್ಪಕ ವಿಮಾನ ಈ ಚಿತ್ರದಲ್ಲಿ ನಗು ಇದೆ, ಅಚ್ಚರಿ ಇದೆ, ಪ್ರೀತಿ, ಭಯ, ನೋವು ಎಲ್ಲವೂ ಇದೆ, ಆದರೆ ಸಂಭಾಷಣೆ ಮಾತ್ರ ಇಲ್ಲ. ಹಾಗಾಗಿಯೇ ಇದು ವಿಶೇಷ ಪ್ರಯೋಗಾತ್ಮಕ ಚಿತ್ರ ಅಂತ ಕರೆಸಿಕೊಳ್ಳುತ್ತೆ. ಈ ಪುಷ್ಪಕ ವಿಮಾನ ಚಿತ್ರದ ಬಗ್ಗೆ ಮತ್ತಷ್ಟು ಮಾತಾಡೋಣ. ಕೇಳುಗರೆ, ನೀವು ಹೇಳಿ, ನೀವೇನಾದರೂ ಈ ಸಿನಿಮಾನ ನೋಡಿದ್ದೀರಾ? ನೋಡಿದರೆ ಸಂಭಾಷಣೆಗಳೇ ಇಲ್ಲದ ಈ ಚಿತ್ರದಲ್ಲಿ ನಿಮಗೆ ಹೆಚ್ಚು ಇಷ್ಟ ಆಗಿದ್ದು ಯಾವುದು? ನಟರ ಅಭಿನಯನ, ಹಾಸ್ಯನ, ಕಥೆನ, ಅಥವಾ ಈ ಚಿತ್ರದಲ್ಲಿ ಇರುವಂತಹ ಹಿನ್ನೆಲೆ ಸಂಗೀತನ, ಯಾವುದು ನಿಮಗೆ ಇಷ್ಟ ಆಯಿತು? ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ 9483091091 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ.

ಶಿಲ್ಪಾ ಸೋಮವಾರಪೇಟೆಯಿಂದ ಸಂದೇಶ ಕಳಿಸಿದರೆ, ಸಿಂಗಿತಂ ಶ್ರೀನಿವಾಸರಾವ್ ಅವರ ಪ್ರಯೋಗಾತ್ಮಕ ಚಿತ್ರ ಪುಷ್ಪಕ ವಿಮಾನ, ಅವರು ಇತ್ತೀಚೆಗಷ್ಟೇ ಚಿತ್ರರಂಗವನ್ನ ಅಗಲಿದ್ರು ಅಂತ ಇವರು ಮೆಸೇಜ್ ಮಾಡಿದ್ದಾರೆ. ಪುಷ್ಪಕ ವಿಮಾನ ಚಿತ್ರ ಒಂದು ಒಳ್ಳೆಯ ಸಂದೇಶ ಇರುವ ಚಿತ್ರ ಅಂತ ನವೀನ್ ಕಾವ್ಯ ವೀವರ್ಸ್ ಕಾಲೋನಿಯಿಂದ ಸಂದೇಶ ಕಳಿಸಿದ್ದಾರೆ. ಮಹಮ್ಮದ್ ನಾಗರಹಾಳ ರಾಯಚೂರು ಇವರು ಹೇಳ್ತಾರೆ, ಕಮಲಾ ಹಾಸನ್ ಅವರಿಗೆ ಈ ಚಿತ್ರದಲ್ಲಿ ಟ್ರೈನ್ ಸೌಂಡ್ ಇಲ್ಲದೆ ನಿದ್ರೆ ಬರಲ್ಲ, ಅದು ಬಹಳ ಇಷ್ಟ ಆಯಿತು. ಜೊತೆಗೆ ಐಸ್ ಚಾಕು ಬಳಸೋದು ಕೂಡ ಖುಷಿಯಾಯಿತು ಅಂತ ಹೇಳಿ ಮೆಸೇಜ್ ಮಾಡಿದರೆ. ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶ ಕಳಿಸಿದರೆ, ಕಾರ್ಯಕ್ರಮ ಹಾಡುಗಳು ಖುಷಿ ನೀಡ್ತಾ ಇದೆ ಅಂತ ಹೇಳಿ.

ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. 102.9 ಎಫ್ಎಂ ಅಲ್ಲಿ ಸಮಯ ಆಗಿದೆ 4:45. ಪುಷ್ಪಕ ವಿಮಾನ ಈ ಚಿತ್ರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಕೇಳುಗರೆ, ಒಂದು ಸಿನಿಮಾ ಅಂದರೆ ಅಲ್ಲಿ ಡೈಲಾಗ್ ಇರಬೇಕು, ಹಾಡುಗಳಿರಬೇಕು, ಡಿಶುಮ್ ಡಿಶುಮ್ ಫೈಟಿಂಗ್ ಇರಬೇಕು. ಈ ಎಲ್ಲದಕ್ಕಿಂತ ಮುಖ್ಯವಾಗಿ ಸಿನಿಮಾ ನಮ್ಮನ್ನು ನಗಿಸಬೇಕು, ಆಲೋಚನೆ ಮಾಡುವ ಹಾಗೆ ಮಾಡಬೇಕು. ಕೆಲವೊಮ್ಮೆ ಮಾತುಗಳಿಲ್ಲದೆ ನಮ್ಮ ಮನಸ್ಸಿನೊಳಗೆ ಅದು ಇಳಿಬೇಕು. 1987 ಪುಷ್ಪಕ ವಿಮಾನ ಇದೆಯಲ್ಲ, ಈ ಒಂದು ಸಿನಿಮಾ ಅಂಥದ್ದೊಂದು ವಿಶಿಷ್ಟ ಚಿತ್ರ. ಸಂಭಾಷಣೆ ಇಲ್ದಿದ್ರೂ ಕಥೆ ಇದೆ, ಮಾತುಗಳಿಲ್ಲದೆ ಇದ್ರೂ ಭಾವನೆಗಳಿದೆ, ಶಬ್ದಗಳಿಲ್ಲದೆ ಇದ್ರೂ ಮನಸ್ಸಲ್ಲಿ ಉಳಿಯುವಂತಹ ಅನುಭವ ಇದೆ. ಇದೇ ಈ ಸಿನಿಮಾದ ನಿಜವಾದ ಶಕ್ತಿ.

ಪರಿಮಳ ಕಾರ್ಯಕ್ರಮದಲ್ಲಿ ಪುಷ್ಪಕ ವಿಮಾನ ಈ ಚಿತ್ರದ ವಿಶೇಷತೆಗಳ ಕುರಿತಾಗಿ ನಾವು ಮಾತನಾಡಿದ್ವಿ. ಸಾಕಷ್ಟು ಜನರು ತಮ್ಮ ಪ್ರತಿಕ್ರಿಯೆಗಳನ್ನ ನೀಡಿದ್ದಾರೆ. ಪುಷ್ಪ ಶಾನುಭೋಗರ್ ಗದಗದಿಂದ ಹೇಳ್ತಾ ಇದ್ರೆ, ಪರಿಮಳ ಕಾರ್ಯಕ್ರಮ ಇಷ್ಟ ಆಯ್ತು, ಕೇಳಿದ್ವಿ ಅಂತೇಳಿ. ಇನ್ನು ವಿಜಯಕುಮಾರ್ ಮುಳೆ ಶಿರಾಳಗೊಪ್ಪ ಇವರು ಹೇಳ್ತಾರೆ, ಕನ್ನಡ ಚಿತ್ರವೊಂದು ಯಾವುದೇ ಡಬ್ಬಿಂಗ್ ಇಲ್ಲದೆ ಎಲ್ಲ ಭಾಷೆಯವರು ಕುಳಿತು ನೋಡಬಹುದಾದಂತಹ ಒಂದು ಅರ್ಥಪೂರ್ಣ ಚಿತ್ರ ಅಂದ್ರೆ ಅದು ಪುಷ್ಪಕ ವಿಮಾನ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬೀದರ್ ಇಲ್ಲಿಂದ ಗಣೇಶ್ ನಗರ ಇಲ್ಲಿಂದ ಮುದ್ದಾ ಮಹೇಶ್ ಅವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಸುಮಾರು ಈ ಚಿತ್ರವನ್ನ ನೋಡಿ 10 ವರ್ಷಗಳು ಆಗಿರ್ಬೋದು, ಇದರಲ್ಲಿನ ಪಾತ್ರಗಳು ತುಂಬಾ ಚೆನ್ನಾಗಿ ಇದೆ, ಜೊತೆಗೆ ನಾವೇ ಊಹೆ ಮಾಡಿ ಕಥೆಯನ್ನ ಅರ್ಥ ಮಾಡ್ಕೊಳ್ಬೇಕು, ಇದೆಲ್ಲವೂ ಖುಷಿ ನೀಡುತ್ತೆ. ವಿಭಿನ್ನ ಪ್ರಯತ್ನದ ಚಿತ್ರ ಪುಷ್ಪಕ ವಿಮಾನ ಅಂತ ಮೆಸೇಜ್ ಮಾಡಿದ್ದಾರೆ. ಇನ್ನು ಟೈಲರ್ ಮಂಜುನಾಥ್ ಅವರು ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಪುಷ್ಪಕ ವಿಮಾನ ಚಿತ್ರ ನಿಜವಾಗ್ಲೂ ಒಂದು ಅಭೂತಪೂರ್ವ ಸಿನಿಮಾ. ಒಟ್ಟಾರೆ ಚಿತ್ರದಲ್ಲಿ ಇರುವಂತಹ ಕತೆ ಇರ್ಬೋದು, ಟೀನು ಆನಂದ್ ಅವರ ಹಾಸ್ಯಭರಿತ ನಟನೆ ಎಲ್ಲವೂ ಚೆನ್ನಾಗಿದೆ, ಇಷ್ಟ ಆಯಿತು ಅಂತ ಹೇಳ್ತಾರೆ. ಇನ್ನು ಶಾಂತಾಚಾರ ಬಡಿಗೇರ ಕುಕ್ಕುನೂರ್ ಹರಿಹರದಿಂದ ಸಂದೇಶ ಕಳಿಸಿದರೆ, 1987 ತೆರೆಕಂಡಂತಹ

0: ಪರಿಮಳ ಕಾರ್ಯಕ್ರಮವನ್ನ ಮುಗಿಸುವ ಕೊನೆಯ ಹಂತಕ್ಕೆ ನಾವು ಬಂದಿದ್ದೀವಿ. ಇನ್ನು ಮುಂದಿನ ಕಾರ್ಯಕ್ರಮಗಳ ಜೊತೆ ಜೊತೆಯಾಗಬೇಕು ಅಂತ ಹೇಳಿ ವಾಲ್ಮೀಕಿ ಅವರು ನಮ್ಮ ಜೊತೆ ಇದ್ದಾರೆ. ಆರ್ ಜೆ ವಾಲ್ಮೀಕಿ ಅವರು ಆಲ್ರೆಡಿ ಸ್ಟುಡಿಯೋಗೆ ಬಂದಾಯಿತು. ಈಗ ಪುಷ್ಪಕ ವಿಮಾನ ಚಿತ್ರದ ಬಗ್ಗೆ ಅವರು ಸಹ ಮಾಹಿತಿಯನ್ನ ಕೇಳ್ತಾ ಇದ್ರು. ಇನ್ನೂ ಒಂದು ಪುಟ್ಟ ಮಾಹಿತಿ ಇದೆ, ನಾನು ಹೇಳಬೇಕು ಅಂತ ಇದ್ರಿ. ಯಾವುದದು ಮಾಹಿತಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ.
1: ಕೇಳುಗರೆ ನಮಸ್ತೆ. ಪುಷ್ಪಕ ವಿಮಾನ ಒಂದು ವಿಭಿನ್ನ ಸಿನಿಮಾ. ಭಾರತೀಯ ಚಿತ್ರರಂಗದಲ್ಲಿ ಆ ಸಿನಿಮಾ ರೀತಿ ಬೇರೊಂದು ಸಿನಿಮಾ ಇಲ್ಲ ಅಂತ ಹೇಳ್ಬೋದು. ಇತ್ತೀಚೆಗೆ ಪತ್ರಿಕೆಗಳಲ್ಲಿ ನೋಡಿದ ವಿಚಾರ ಏನು ಅಂದರೆ, ಇದಕ್ಕೆ ಕ್ಲ್ಯಾಪ್ ಮಾಡಿದವ್ರು ಯಾರು, ಈ ಸಿನಿಮಾಗೆ ಕ್ಲ್ಯಾಪ್ ಮಾಡಿದವ್ರು ಯಾರು ಅಂತ.
0: ಇದೊಂದು ಕ್ವಿಜ್ ಪ್ರಶ್ನೆ ತರ ಇದೆ ಅಲ್ವಾ? ನಾವು ಆರಂಭದಲ್ಲಿ ಕೇಳಿದ್ರೆ ನಮ್ ಕೇಳುಗರು ಉತ್ತರ ಕೊಡ್ತಿದ್ರ, ನಾವು ಅದನ್ನ ನೋಡಬಹುದಾಯ್ತು, ಅಥವಾ ಒಂದು ಕುತೂಹಲ ಹುಟ್ಟಿಸಬಹುದಾಯ್ತು ಕೇಳುಗರಲ್ಲಿ. ಈಗ ನೀವೇ ಹೇಳ್ಬಿಡಿ, ಯಾರು ಕ್ಲಾಪ್ ಮಾಡಿದ್ರು?
1: ನನಗೆ ಆಶ್ಚರ್ಯ ಆಗಿದ್ದು ಏನಂದ್ರೆ, ಇತ್ತೀಚೆಗಳಲ್ಲಿ ಪತ್ರಿಕೆಗಳಲ್ಲಿ ನೋಡಿದಾಗ ಇದಕ್ಕೆ ಕ್ಲಾಪ್ ಮಾಡಿದವರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ರಾಜ್ಕುಮಾರ್ ಅವರು.
0: ಈ ಒಂದು ಚಿತ್ರಕ್ಕೆ ಕ್ಲಾಪ್ ಮಾಡಿದ್ದು ಡಾಕ್ಟರ್ ರಾಜ್ಕುಮಾರ್ ಅನ್ನೋ ವಿಶೇಷವಾದ ಮಾಹಿತಿಯನ್ನ ವಾಲ್ಮೀಕಿ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಮುಂದಿನ ಕಾರ್ಯಕ್ರಮಗಳಲ್ಲಿ ಅವರು ನಿಮ್ ಜೊತೆ ಆಗ್ತಾರೆ. ಹೀಗೆ ಕೇಳ್ತಾ ಇರಿ, ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶದ ಪ್ರತಿಯೊಂದು ಭಾಗದಲ್ಲಿ ಗುಣಮಟ್ಟದ ವೈದ್ಯಕೀಯ ಶಿಕ್ಷಣದ ಲಭ್ಯತೆ ಹಾಗೂ ಉತ್ತಮ ಸ್ವಾಸ್ಥ್ಯ ಸೇವೆ ಖಾತರಿಪಡಿಸಬೇಕಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ದೇವಗಢ ಏಮ್ಸ್ ಘಟಿಕೋತ್ಸವದಲ್ಲಿಂದು ಹೇಳಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗವಾಗಿದೆ ಎಂದು ಪುನರುಚ್ಚರಿಸುವ ಮೂಲಕ ಭಾರತ ಪಾಕಿಸ್ತಾನಕ್ಕೆ ತಿರುಗೇಟು ನೀಡಿದೆ. ನ್ಯೂಯಾರ್ಕ್ನಲ್ಲಿ ನಡೆದ ವಿಶ್ವಸಂಸ್ಥೆ ಮಹಾಸಭೆಯ ವಸಾಹತು ವಿಮೋಚನೆ 4ನೇ ಸಮಿತಿ ಸಭೆಯಲ್ಲಿ ಭಾರತ ಉತ್ತರಿಸುವ ತನ್ನ ಹಕ್ಕನ್ನು ಪ್ರತಿಪಾದಿಸಿ ಜಮ್ಮು ಮತ್ತು ಕಾಶ್ಮೀರ ಇಂದು ಹಾಗೂ ಮುಂದೆಯೂ ಭಾರತದ ಬೇರ್ಪಡಿಸಲಾಗದ ಭಾಗ ಎಂದು ಸ್ಪಷ್ಟಪಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಚೆನ್ನೈಗೆ ಭೇಟಿ ನೀಡಲಿದ್ದು 13,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಇದರಲ್ಲಿ ಮೆಟ್ರೋ ಕಾರಿಡಾರ್, ಹೆದ್ದಾರಿ ಸುಧಾರಣೆ, ಬಂದರು ಮೂಲಸೌಕರ್ಯ ಯೋಜನೆಗಳು ಸೇರಿವೆ. ದೇಶದ ವಿದೇಶಿ ವಿನಿಮಯ ಸಂಗ್ರಹ 2nd October ಮುಕ್ತಾಯಗೊಂಡ ವಾರದಲ್ಲಿ 12.9 ಶತಕೋಟಿ ಅಮೆರಿಕನ್ ಡಾಲರ್ಗಳಷ್ಟು ಕಡಿಮೆಯಾಗಿದೆ. ಚಿನ್ನ ಸಂಗ್ರಹ 2.2 ಶತಕೋಟಿ ಅಮೆರಿಕನ್ ಡಾಲರ್ಗಳಷ್ಟು ಕುಸಿದಿದೆ. ವಾರಾಣಸಿಯಲ್ಲಿ ನಾಳೆ ಫಿಟ್ ಇಂಡಿಯಾ ಸೈಕಲ್ ಮೇಲೆ ಸಂಡೇ 94ನೇ ಆವೃತ್ತಿ ಆಯೋಜಿಸಲಾಗಿದ್ದು ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಬಾರಿಯ ಸಿಎಂ ಕಪ್ ರಾಜ್ಯ ಮಟ್ಟದ ದಸರಾ ಕ್ರೀಡಾಕೂಟ ಇದೇ 14ರವರೆಗೆ ನಡೆಯಲಿದ್ದು ಒಟ್ಟು 28 ಕ್ರೀಡೆಗಳಲ್ಲಿ 4,500 ಅಧಿಕ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ಮೈಸೂರಿನ ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ಸಂಜೆ ಕ್ರೀಡಾಕೂಟಕ್ಕೆ ಅಧಿಕೃತ ಚಾಲನೆ ನೀಡಲಿದ್ದಾರೆ. ರಣಜಿ ಟ್ರೋಫಿ ಕ್ರಿಕೆಟ್ನ 92ನೇ ಆವೃತ್ತಿಗೆ ನಾಳೆ ಚಾಲನೆ ದೊರಕಲಿದೆ. ವಿಜಯವಾಡದಲ್ಲಿ ನಡೆಯಲಿರುವ ಪಂದ್ಯದಲ್ಲಿ ಕರ್ನಾಟಕ ಆಂಧ್ರ ತಂಡವನ್ನು ಎದುರಿಸಲಿದೆ. ವಿಜಯವಾಡ ಸಮೀಪದಲ್ಲಿರುವ ಮುಲಪ್ಪಾಡಿನ ಡಾ ಗೋಕರಾಜು ಕ್ರೀಡಾಂಗಣದಲ್ಲಿ ಬೆಳಗ್ಗೆ 9 ಗಂಟೆಗೆ ಪಂದ್ಯ ಆರಂಭವಾಗಲಿದೆ. ಇಂಡಿಯನ್ ಸೂಪರ್ ಲೀಗ್ ಫುಟ್ಬಾಲ್ ಪಂದ್ಯಾವಳಿ ಇಂದು ಆರಂಭವಾಗಲಿದ್ದು ಬೆಂಗಳೂರು ಕಂಠೀರವ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಉದ್ಘಾಟನಾ ಪಂದ್ಯದಲ್ಲಿ ಬೆಂಗಳೂರು ಎಫ್ಸಿ ಹಾಗೂ ಎಸ್ಸಿ ದೆಹಲಿ ತಂಡಗಳು ಮುಖಾಮುಖಿಯಾಗಲಿವೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಇದು ಸಮಯ, ಇದು ಬೆಳಗು, ಇದು ಭಾವ.
2: ಎಷ್ಟು ವಯಸ್ಸು ನಿನಗೆ?
3: 19 ಒಡೆಯ.
2: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
1: ಸಂದೇಶ
4: ಕೇಳ್ರಪ್ಪ, ಕೇಳ್ರಿ. ನಾವಿವತ್ತು ಶುಚಿತ್ವವೇ ದೈವತ್ವ ಅನ್ನೋ ನಾಟಕ ನಾಯಿಗ ಮಾಡ್ತಾ ಇದೀವಿ.
1: ಸಾವಧಾನ, ಸಮಾಧಾನ.
5: ಆ ಪಾತ್ರನೇ ನಮ್ಗೆ ಹೇಳುತ್ತದು, ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
1: ಜಗದ ಜಗುಲಿ ಬಾನುಲಿ. ಮನಸ್ಸಿನ ರಂಗಭೂಮಿ ರೇಡಿಯೋ. ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು, ಭಾವ ಜಗತ್ತಿನ ಭೋರ್ಗರತ.
6: ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ.
1: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
6: ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ
1: ಆಕಾಶವಾಣಿ. ಆಕಾಶವಾಣಿ, ಆಕಾಶವಾಣಿ.
0: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 5:04.

ಸ್ನೇಹಿತರೆ, ಇನ್ನೀಗ ಕೇಳಿ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಕಾರ್ಯಕ್ರಮ ವಿವರಣೆಯ ನಂತರ ಅಂದರೆ 5:05 ಮೇಲೆ ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಓಲ್ಡ್ ಏಜ್ ಗೋಲ್ಡ್, 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ.

6:02 ಗಾನ ಭಜನ, 6:55 ಕನ್ನಡ ರತ್ನಭಂಡಾರ, 7:22 ಕಗ್ಗದ ಸಿರಿ. ಇದರ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ಶನಿವಾರದ ವಿಶೇಷ ಚಲನಚಿತ್ರ ಧ್ವನಿವಾಹಿನಿ. ಇಂದಿನ ಚಿತ್ರ ಶ್ರೀ ಕನ್ನಿಕಾ ಪರಮೇಶ್ವರಿ ಕತೆ. 9:15 ಹಿಂದಿ ಮೆಲೋಡಿಸ್, 10:02 ಪ್ರೇಮ ನಿನಾದ. ಇನ್ನು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಹೀಗಿದೆ. 6:01 ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು, 6:05 ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕ. ಇದರಲ್ಲಿ ಮೊದಲಿಗೆ ಕನ್ನಡ ರತ್ನಭಂಡಾರ, ಇದಾದ ನಂತರ ಭಾವಗೀತೆಗಳನ್ನು ಕೇಳುವಿರಿ. 9:00 ಇಂದಿನ ವಿಶೇಷ, 10:00

ಗಂಟೆ 2 ನಿಮಿಷಕ್ಕೆ ಓಲ್ಡ್ ಇಸ್ ಗೋಲ್ಡ್, 11 ಗಂಟೆ 2 ನಿಮಿಷಕ್ಕೆ ಹೊಸ ಹಾಡು, 11 ಗಂಟೆ 30 ನಿಮಿಷಕ್ಕೆ ಕಲಾಭಾರತಿ, 12 ಗಂಟೆಗೆ ಪ್ರದೇಶ ಸಮಾಚಾರ ಕೇಳುವಿರಿ. ಮಧ್ಯಾಹ್ನ 12:05 ಕರೆಗೊಂದು ಹಾಡು, ಇದಾದ ನಂತರ 1:10 ಶನಿವಾರದ ಭಾನುವಾರದ ವಿಶೇಷ ಸಂದೇಶ, ನಮಗೆ ಸಂಗೀತ, ನಿಮಗೆ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಚಿತ್ರತಾಣ, ಒಂದೇ ಚಿತ್ರದ ಗೀತೆಗಳನ್ನು ಕೇಳುವಿರಿ. 4:00 ನಮ್ಮ ನಿಲಯದಿಂದ ನ್ಯಾಯವಾಣಿ ಪರಿಮಳ ಕಾರ್ಯಕ್ರಮದಲ್ಲಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮವಿದು. ಇದರ ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಯಾಳ್. 5:05 ಓಲ್ಡ್ ಇಸ್ ಗೋಲ್ಡ್, 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ಸಂಜೆ 6:02 ಗಾನ ಭಜನ ಕಾರ್ಯಕ್ರಮದಲ್ಲಿ ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮ. 6:40 ಪ್ರದೇಶ ಸಮಾಚಾರ, 6:55 ಕನ್ನಡ ರತ್ನಭಂಡಾರ, 7:22 ಕಗ್ಗದ ಸಿರಿ. ಇದರ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ರಾತ್ರಿ 8:02 ಭಾನುವಾರದ ವಿಶೇಷ ಬೆಳ್ಳಿ ಬದುಕು, 9:15 ಹಿಂದಿ ಮೆಲೋಡಿಸ್, 10:02 ಪ್ರಣಯ ಗೀತೆಗಳ ಕಾರ್ಯಕ್ರಮ ಪ್ರೇಮ ನಿನಾದ. ಕೇಳುಗರೆ, ಇದಾಗಿತ್ತು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.

ಈ ದಿನದ ಸೇಫ್ ಡ್ರೈವ್ನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಪ್ರೀತಿಯ ಸುಸ್ವಾಗತ. ಆತ್ಮೀಯ ಕೇಳುಗರೆಲ್ಲರಿಗೂ ಹೊಯ್ಸಳ ರಾಮಣ್ಣ ವಾಲ್ಮೀಕಿಯ ನಮಸ್ಕಾರಗಳು.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಕಲಾವಿದ ರಾಮಕೃಷ್ಣ. ನಾನು ಚಿಕ್ಕ ವಯಸ್ಸಿನಿಂದಲೂ ಕೂಡ ರೇಡಿಯೋದಿಂದಲೇ ಪ್ರಭಾವಿತನಾದವನು. ಕದ್ದು ಕದ್ದು ರೇಡಿಯೋನ ಪಕ್ಕದ ಮನೆಗೆ ಹೋಗಿ ಗೋಡೆಗೆ ಕಿವಿ ಕೊಟ್ಟು ಕೇಳುವಂತ ಅಭ್ಯಾಸ ಉಳ್ಳವನು. ಭೀಮಸೇನ್ ಜೋಶಿ, ಪಿ ಬಿ ಶ್ರೀನಿವಾಸ್, ಘಂಟಸಾಲ ಅಂತ ಮುಂತಾದ ಅನೇಕ ವಿಶೇಷ ಧ್ವನಿಗಳನ್ನು ರೇಡಿಯೋ ಮೂಲಕ ಕೇಳಿ ಆನಂದಪಟ್ಟು ನನ್ನ ರಕ್ತಗತಗೊಳಿಸ್ಕೊಂಡವನು. ಹಾಗಾಗಿ ಗೌರವ ನನಗೆ ರೇಡಿಯೋದ ಮೇಲೆ ತುಂಬ ಇದೆ. ವಿವಿಧ ಭಾರತಿ ಅಂದರೆ ಎಲ್ಲ ಕನ್ನಡ ಚಲನಚಿತ್ರದ ಹಾಡುಗಳು ಬಹಳ ಮನಮುಟ್ಟು ಆಗಿರ್ತದೆ. ನೀವು ಕೇಳಿ, ನಾನು ಸದಾ ಕೇಳ್ತೀನಿ. ಧನ್ಯವಾದ, ನಮಸ್ಕಾರ.
1: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ, ಏನು ಇಂಚರ, ಏನು ಸುಂದರ, ನಾದ ಮಕರಂದ.
2: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
3: ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ.
4: Thank you.

ಪ್ರೇಮಕ್ಕೂ ಪರ್ಮಿಟ್ 1967 ಬಿಡುಗಡೆಯಾದ ಸಿನಿಮಾ. ಹೌದು, ಬರೋಬ್ಬರಿ 59 ವರ್ಷಗಳು ಕಳೆದಿವೆ. ಗೀತೆಯನ್ನು ಹಾಡಿದವರು ಪಿ ವಿ ಶ್ರೀನಿವಾಸ್, ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆ, ವಿಜಯ್ ಭಾಸ್ಕರ್ ಅವರ ಸಂಗೀತವಿತ್ತು. ಕಾರ್ಯಕ್ರಮದ ಮುಂದಿನ ಗೀತೆ ವಿಜಯನಗರದ ವೀರಪುತ್ರ, ಈ ಚಿತ್ರದ ಒಂದು ಗೀತೆ.

ಮಾತನಾಡಿದರೆ ಇಡುವೆ ನಾ ಮುಂಡು. ಓ

ಪೀಠಾಪುರಂ ನಾಗೇಶ್ವರ ರಾವ್ ಹಾಗೂ ಎಲ್ ಆರ್ ಈಶ್ವರಿ ಅವರು ಹಾಡಿದ ವಿಜಯನಗರದ ವೀರಪುತ್ರ ಈ ಚಿತ್ರದ ಒಂದು ಗೀತೆಯನ್ನ ಕೇಳಿದ್ರಿ. ಆರ್ ಎನ್ ಜಯಗೋಪಾಲ್ ಅವರ ಗೀತೆ ರಚನೆ, ಎಂ ಎಸ್ ವಿಶ್ವನಾಥನ್ ಹಾಗೂ ಬಿ ಕೆ ರಾಮಮೂರ್ತಿ ಅವರ ಸಂಗೀತವಿತ್ತು. ಇದು ಸಹ 60ರ ದಶಕದಲ್ಲಿ ಬಿಡುಗಡೆಯಾದ ಸಿನಿಮಾ. ಇನ್ನು ಕರಾರವಕ್ಕಾಗಿ ಹೇಳಬೇಕಾದ್ರೆ 1961ರಲ್ಲಿ ಬಿಡುಗಡೆಯಾದ ಆರ್ ನಾಗೇಂದ್ರ ರಾವ್ ಅವರ ನಿರ್ಮಾಣ ಹಾಗೂ ನಿರ್ದೇಶನದ ಚಿತ್ರವಿದು. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಸುಮಧುರವಾದ ಮಧುರವಾದ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಕಾರ್ಯಕ್ರಮಕ್ಕೆ ಬರುತ್ತಿರುವ ಎಲ್ಲ ಸಂದೇಶಗಳನ್ನು ಗಾನ ವಜನ ಕಾರ್ಯಕ್ರಮದಲ್ಲಿ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ನಂತರ ವಿಸ್ತೃತವಾಗಿ ನೋಡೋಣ. ಯಾಕಂದರೆ ನಮ್ಮ ಕೇಳುಗರಿಗೆ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಒಂದು ಗೀತೆ ಕಡಿಮೆ ಆದರೂ ಬೇಸರ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇನ್ನು ಕಾರ್ಯಕ್ರಮದ ಮುಂದಿನ ಗೀತೆ

ವೈಆರ್ ಸ್ವಾಮಿ ನಿರ್ದೇಶನದ 1967 ಬಿಡುಗಡೆಯಾದ ಮುದ್ದು ಮೀನಾ ಈ ಚಿತ್ರದ ಒಂದು ಗೀತೆ. ಪಿ ಬಿ ಶ್ರೀನಿವಾಸ್ ಹಾಗೂ ಬಿ ಕೆ ಸುಮಿತ್ರ ಅವರು ಈ ಗೀತೆಯನ್ನು ಹಾಡಿದವರು. ಸೋರಟ್ ಅಶ್ವಥ್ ಅವರ ಗೀತ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮತ್ತೊಂದು ಗೀತೆ.

ಹುಣಸೂರು ಕೃಷ್ಣಮೂರ್ತಿಯವರು ಬರೆದ ಭಲೆ ಕಿಲಾಡಿ ಈ ಚಿತ್ರದ ಒಂದು ಗೀತೆಯನ್ನು ಕೇಳಿದ್ರಿ. ಗೀತೆಯನ್ನು ಹಾಡಿದವರು ಪಿ ಬಿ ಶ್ರೀನಿವಾಸ್ ಹಾಗೂ ಎಲ್ ಆರ್ ಈಶ್ವರಿ. ಕಾರ್ಯಕ್ರಮದ ಮುಂದಿನ ಗೀತೆ ಭಲೆ ಭಾಸ್ಕರ, ಈ ಚಿತ್ರದಿಂದ ಗೀತೆ.

ಈ ಗೀತೆಯನ್ನು ಹಾಡಿದವ್ರು ಯಾರು ಹೇಳಿ ನೋಡುವ? ಬಹುಶಃ ಕಷ್ಟವಾಗ್ಬೋದು, ಏಕೆಂದರೆ ಈ ಗೀತೆಯನ್ನು ಹಾಡಿದವರು ಬಿ ವಸಂತ ಹಾಗೂ ಸಂಗಡಿಗರು. ಇದು ಭಲೇ ಭಾಸ್ಕರ ಚಿತ್ರದ ಗೀತೆಯಾಗಿತ್ತು. 1971 ಬಿಡುಗಡೆಯಾದ ಚಿತ್ರವಿದು. ಶಿವದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತವಿತ್ತು. ಇನ್ನು ಕಾರ್ಯಕ್ರಮದ ಮುಂದಿನ ಗೀತೆ ಅಮರಶಿಲ್ಪಿ ಚಕ್ರಾಚಾರಿ ಚಿತ್ರದಿಂದ.

ಮಾಧವ ಪೆದ್ದಿ ಸತ್ಯಂ ಹಾಗೂ ಸಂಗಡಿಗರು ಹಾಡಿದ ಅಮರ ಶಿಲ್ಪಿ ಜಗಣಾಚಾರಿ ಈ ಚಿತ್ರದ ಗೀತೆಯನ್ನು ಈವರೆಗೂ ಕೇಳಿದ್ರಿ. ಚಿ ಸದಾಶಿವಯ್ಯ ಅವರ ಗೀತ ರಚನೆ, ಎಸ್ ರಾಜೇಶ್ವರ ರಾವ್ ಅವರ ಸಂಗೀತವಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಬಹುಶಃ ಎರಡು ಗೀತೆಗಳನ್ನು ಪ್ರಸಾರ ಮಾಡಬಹುದು. ಈಗೊಂದು ಗೀತೆ ಶ್ರೀ ಸತ್ಯ ಹರಿಶ್ಚಂದ್ರ ಚಿತ್ರದಿಂದ. ಘಂಟಸಾಲ ಅವರು ಈ ಗೀತೆಯನ್ನು ಹಾಡಿದ್ದಾರೆ.

ಕನ್ನಡ ಚಿತ್ರರಂಗದ ಒಂದು ಎವರ್ ಗ್ರೀನ್ ಗೀತೆ. ಸತ್ಯ ಹರಿಶ್ಚಂದ್ರ ಚಿತ್ರದನ್ನು ಕೇಳಿದ್ರಿ. ಘಂಟಸಲ ಹಾಗೂ ಸಂಗಡಿಗರು ಗೀತೆಯನ್ನು ಹಾಡಿದವರು ಹುಣಸೂರು ಕೃಷ್ಣಮೂರ್ತಿಯವರ ರಚನೆ, ಪೆಂಡ್ಯಾಲ ನಾಗೇಶ್ವರ ರಾವ್ ಅವರ ಸಂಗೀತವಿತ್ತು. ಈಗ ಕಾರ್ಯಕ್ರಮದ ಕೊನೆಯ ಗೀತೆ ಎಲ್ ಆರ್ ಈಶ್ವರಿಯವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಗೀತರಚನೆ, ಉಪೇಂದ್ರ ಕುಮಾರ್ ಅವರ

ಹಸಿರು ತೋರಣ ಈ ಚಿತ್ರದ ಗೀತೆಯೊಂದಿಗೆ ಈ ದಿನದ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಈಗ ಸಮಯ 6 ಗಂಟೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಆಧುನಿಕ ಯುದ್ಧತಂತ್ರ ಮತ್ತು ಜಾಗತಿಕ ಭದ್ರತಾ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಗಳ ಹಿನ್ನೆಲೆಯಲ್ಲಿ ಜಗತ್ತಿನಾದ್ಯಂತದ ಬೆಳವಣಿಗೆಗಳು ಮತ್ತು ಅವುಗಳ ಕಾರ್ಯತಂತ್ರದ ಪರಿಣಾಮಗಳನ್ನು ಭಾರತ ನಿಕಟವಾಗಿ ಗಮನಿಸುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜೋಧ್ಪುರದಲ್ಲಿಂದು ಹೇಳಿದ್ದಾರೆ. ಬ್ಯಾಂಕುಗಳು ಇದೇ 16ರಿಂದ ಪ್ರತಿದಿನ ಶೇಕಡಾ 99% ನಗದು ಮೀಸಲು ಅನುಪಾತ ಹೊಂದುವುದು ಕಡ್ಡಾಯ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ತಿಳಿಸಿದೆ. ಪ್ರಸ್ತುತ ಈ ಪ್ರಮಾಣ ಶೇಕಡಾ 90%. ಬೆಂಗಳೂರು ಉತ್ತರ ನಗರಪಾಲಿಕೆ ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ನಿರ್ವಹಣೆಯನ್ನು ವ್ಯವಸ್ಥಿತಗೊಳಿಸಲು 7 ವಿಭಾಗಗಳಿಗೆ ಪ್ರತ್ಯೇಕ ಮೈಕ್ರೋಪ್ಲಾನ್ ರೂಪಿಸಲಾಗಿದೆ. ಯೋಜನೆಯ ಅನುಷ್ಠಾನ ಪರಿಶೀಲನೆ ಹಾಗೂ ಸಾರ್ವಜನಿಕರ ಅಹವಾಲು ಆಲಿಸಲು ಪ್ರತಿ ಮಂಗಳವಾರ ಬೆಳಗ್ಗೆ 7:30-9:30 ವಿಶೇಷ ಫೋನ್ಇನ್ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 9408068505 ಅಥವಾ 0802275936 ಸಂಪರ್ಕಿಸಬಹುದು. ಗಿರಿಜನ ಉಪಯೋಜನೆಯಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಫಲಾನುಭವಿಗಳು ಗುಡಿ ಕೈಗಾರಿಕಾ ಘಟಕಗಳ ಸ್ಥಾಪನೆಗೆ ಹಾಗೂ ಕುಶಲಕರ್ಮಿಗಳು ತಮ್ಮ ಚಟುವಟಿಕೆಗಳನ್ನು ಮುಂದುವರಿಸಲು ವಿಶೇಷ ಘಟಕ ಯೋಜನೆ ಎಸ್ಸಿಪಿಯಡಿ 5 ಗುರಿ ಹಾಗೂ ಬುಡಕಟ್ಟು ಉಪಯೋಜನೆ ಟಿಎಸ್ಪಿಯಡಿ 1 ಗುರಿ ನಿಗದಿಪಡಿಸಲಾಗಿದೆ ಎಂದು ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕರು ತಿಳಿಸಿದ್ದಾರೆ. ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿರುವ ಪ್ರಸಿದ್ದ ಸಿಖ್ ಯಾತ್ರಾ ಸ್ಥಳ ಹೇಮಕುಂಡ್ ಸಾಹಿಬ್ನ ದ್ವಾರಗಳನ್ನು ಚಳಿಗಾಲದ ಹಿನ್ನೆಲೆಯಲ್ಲಿ ಇಂದು ಮುಚ್ಚಲಾಗಿದೆ. ಧಾರ್ಮಿಕ ವಿಧಿವಿಧಾನಗಳಂತೆ ಮಧ್ಯಾಹ್ನ 12:30 ಅಂತಿಮ ಆರತಿ ಮಾಡಿ ಮಧ್ಯಾಹ್ನ 1 ಗಂಟೆಗೆ ಕ್ಷೇತ್ರದ ದ್ವಾರಗಳನ್ನು ಮುಚ್ಚಲಾಯಿತು. ಆಕಾಶವಾಣಿ ರಾಯಪುರದ ಉಪನಿರ್ದೇಶಕರ

ವಿಕಲ್ಪ್ ಶುಕ್ಲಾ ಇಂದು ಮಧ್ಯಾಹ್ನ ತೀವ್ರ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಸುದ್ದಿ ಪ್ರಸಾರ ಮತ್ತು ವರದಿಗಾರಿಕೆಯಲ್ಲಿ ಅವರು ಗಮನಾರ್ಹ ಕೊಡುಗೆ ನೀಡಿದ್ದರು. ಶುಕ್ಲಾ ಅವರ ನಿಧನಕ್ಕೆ ಆಕಾಶವಾಣಿ ತೀವ್ರ ಸಂತಾಪ ವ್ಯಕ್ತಪಡಿಸಿದೆ. ರಾಷ್ಟೀಯ ಕ್ರೀಡಾ ಆಡಳಿತ ಕಾಯ್ದೆ 2025ರಡಿಯಲ್ಲಿ ಭಾರತೀಯ ಒಲಿಂಪಿಕ್ ಸಂಘ ಐಒಎ 2026ರ ಚುನಾವಣಾ ಪ್ರಕ್ರಿಯೆಯನ್ನು ಆರಂಭಿಸಿದೆ. ಕ್ರೀಡಾಪಟುಗಳ ಆಯೋಗದ ಚುನಾವಣೆ ನವೆಂಬರ್ 3ರಂದು ಹಾಗೂ ಕಾರ್ಯಕಾರಿ ಮಂಡಳಿಗೆ ಡಿಸೆಂಬರ್ 5ರಂದು ಮತದಾನ ನಿಗದಿಯಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7ಗಂಟೆಗೆ.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
5: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
4: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.
6: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ 6:05.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದ ಕರ್ಣ ಚಿತ್ರದ ಗೀತೆಯನ್ನು ಕೇಳಲಿ. ಶಿವದಯ ಶಂಕರ್ ಅವರ ಸಾಹಿತ್ಯ, ಎಂ ರಂಗಾರಾವ್ ಅವರ ಸಂಗೀತವಿತ್ತು. ಹೌದು, ವೀಕೆಂಡ್ ವಿಶೇಷ ಇಂದಿನ ಗಾನ ಭಜನಾ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಬೀಟ್ಸ್ ಗೀತೆಗಳನ್ನು ಕೇಳುವಿರಿ. ಕಾರ್ಯಕ್ರಮದ ಮುಂದಿನ ಗೀತೆ

0: ಆಯ್ತೇನು? ಗಡಗಡ ನೀರು ಸಿಡಿದು ಸಿರಿ ಸಿರಿ ಎಂದು ಸಿಡಿದು ದುರುಗುಡಿ ಎಂದು ನಡೆದು ಮರಗಿಡದಿರಲು ಬಿಯಾ.
1: ನೀನನ್ನ ಗೆಲ್ಲಲಾರೆ, ಹೌದು ನೀನನ್ನ ಗೆಲ್ಲಲಾರೆ ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರು ಗೀತೆಯನ್ನು ಹಾಡಿದವರು. ಜಿ ಉದಯಶಂಕರ್ ಅವರ ಗೀತ ರಚನೆ, ಇಳಯರಾಜ ಅವರ ಸಂಗೀತವಿತ್ತು. ಗಾನ ವಚನ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಬೀಟ್ಸ್ ಕೇಳುತ್ತಿರುವಿರಿ.

ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆ, ಚಕ್ರವರ್ತಿಯವರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು ಈ ಗೀತೆಯನ್ನು ಹಾಡಿದವರು. ಇದು ಗೆದ್ದ ಮಗ ಚಿತ್ರದ ಗೀತೆಯಾಗಿತ್ತು. ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಜೊತೆಯಾಗಿರುವುದು ಹೊಯ್ಸಳ ರಾಮಣ್ಣ ವಾಲ್ಮೀಕಿ. ಸೇಫ್ ಡ್ರೈವ್ನ ಗಾನಾ ಭಜನಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ದಿನದ ಸೇಫ್ ಡ್ರೈವ್ನ ಟ್ರಿಪ್ ಕುರಿತಾಗಿ ರಸ್ತೆ ಸುರಕ್ಷಿತ ವಿಚಾರವಾಗಿ ಒಂದು ವಿಷಯವನ್ನು ಪ್ರಸ್ತಾಪ ಮಾಡುವುದಾದರೆ ಅದುವೇ ಈ ರೋಡ್ ರೇಜ್. ಹೌದು, ನಾವು ರಸ್ತೆಯಲ್ಲಿರುವಾಗ, ಸಂಚಾರದಲ್ಲಿದ್ದಾಗ ಸಂಭವಿಸುವ ಜಗಳಗಳೇ ರೋಡ್ ರೇಜ್. ಇತ್ತೀಚಿನ ದಿನಗಳಲ್ಲಿ ಬಹುಶಃ ಕೆಲಸದ ಒತ್ತಡ ಇರಬಹುದು, ಹೆಚ್ಚಾದ ಟ್ರಾಫಿಕ್ ದಟ್ಟಣೆಯಿಂದಾಗಿಯೇನೋ ರೋಡ್ ರೇಜ್ ಬಗ್ಗೆ ಪತ್ರಿಕೆಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಅತಿ ಹೆಚ್ಚಾಗಿ ಕಾಣಸಿಗುತ್ತೆ. 10 ವರ್ಷದ ಕೆಳಗೆ, 15 ವರ್ಷದ ಕೆಳಗೆ ಈ ರೋಡ್ ರೇಜ್ ಅನ್ನೋ ಪದವೆ ನಮ್ಗಳಿಗೆ ತೆರಳಿದಿರಲಿಲ್ಲ ಅಲ್ವೇ. ಇದರ ಕುರಿತಾಗಿ ಇನ್ನೂ ಹೆಚ್ಚು ಮಾತನಾಡೋಣ. ಈಗ ಮತ್ತೊಂದು ಡ್ಯಾನ್ಸ್ ಬೀಟ್. ಆಶಾ ಚಿತ್ರದ ಗೀತೆ

ಡ್ಯಾನ್ಸ್ ವಿತ್ ಮೀ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲ ಅವರು ಹಾಡಿದ ಆಶಾ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತವಿತ್ತು. ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಇಂದು ರೋಡ್ ರೇಜ್ ಕುರಿತು ಮಾತನಾಡುತ್ತಿದ್ದೇವೆ. ಈ ರೋಡ್ ರೇಜ್ಗಳನ್ನು, ರಸ್ತೆಯಲ್ಲಿ ಆಗುವ ಜಗಳಗಳನ್ನು ಹೇಗೆ ಸುಲಭವಾಗಿ ತಡೆಯಬಹುದು ಅಂದರೆ, ನೀವು ತಲುಪಬೇಕಾದ ಜಾಗಕ್ಕೆ ಸರಿಯಾದ ಸಮಯಕ್ಕೆ ತಲುಪಲು ಪ್ಲ್ಯಾನ್ ಮಾಡಿಕೊಳ್ಳೋದು ಒಂದು ಉತ್ತಮವಾದ ಉಪಾಯ. ನಿಮ್ಮ ಮನೆಯನ್ನು, ಸ್ಥಳವನ್ನು ಅರ್ಧ ಗಂಟೆ ಮುಂಚೆ ಅಥವಾ 45 ನಿಮಿಷಕ್ಕೂ ಮುಂಚೆ ಬಿಡಬೇಕಾಗುತ್ತೆ. ಯಾಕೆಂದರೆ ಒಂದು ಸರ್ವೆ ಪ್ರಕಾರ ಅತಿ ಹೆಚ್ಚಾಗಿ ರೋಡ್ ರೇಜ್ಗಳು ಆಗೋದು ಇದೇ ಕಾರಣಕ್ಕೆ. ಹೌದು, ತಲುಪಬೇಕಾದ ಜಾಗವನ್ನು ಸರಿಯಾದ ಸಮಯಕ್ಕೆ ತಲುಪಲಾಗದೆ ಇರುವ ಒತ್ತಡವೇ ಅತಿ ಹೆಚ್ಚು ರೋಡ್ ರೇಜ್ಗಳಿಗೆ ಕಾರಣ. ಸೊ ನಮ್ಮ ಟ್ರಾವೆಲ್ ಟೈಮ್ನ ಸರಿಯಾಗಿ ಪ್ಲ್ಯಾನ್ ಮಾಡ್ಕೊಳ್ಳೋದೇ ಇದಕ್ಕಿರುವ ಸುಲಭವಾದ ಉಪಾಯ. ಗಾನ ಭಜನಾ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಬೀಟ್ಸ್ಗಳನ್ನು ಕೇಳುತ್ತಿರುವರಿ. ಪ್ರಸಾರವಾಗುತ್ತಿರುವ ಗೀತೆ ಕರ್ನಾಟಕ ದಮನಕ ಚಿತ್ರದಿಂದ.

ಬೀಟ್ಸೇ ಹೇಗಿದೆ, ಡ್ಯಾನ್ಸ್ ಹೇಗಿರ್ಬೋದು ಯೋಚನೆ ಮಾಡಿ. ರಾಜೇಶ್ ಕೃಷ್ಣನ್ ಹಾಗೂ ಉಪೇಂದ್ರ ಅವರು ಹಾಡಿದ ಕರಟಕ ದಮನಕ ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಯೋಗರಾಜ್ ಭಟ್ ಅವರ ಗೀತೆ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತವಿದೆ. ಇನ್ನು ಕಾರ್ಯಕ್ರಮದ ಕೊನೆಯ ಗೀತೆ.

ಬಪ್ಪಿ ಲಹರಿ ಸಿಂಚನಾ ದೀಕ್ಷಿತ್ ಅವರು ಹಾಡಿದ ಲವ್ ಇನ್ ಮಂಡ್ಯ. ಈ ಚಿತ್ರದ ಗೀತೆಯೊಂದಿಗೆ ಈ ದಿನದ ಗಾನ ಭಜನ ಕಾರ್ಯಕ್ರಮದ ಡ್ಯಾನ್ಸ್ ಬೀಟ್ಸ್ ಇಲ್ಲಿಗೆ ಮುಕ್ತಾಯವಾಯಿತು. ಈವರೆಗೂ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಜೊತೆಯಾದದ್ದು ಹೊಯ್ಸಳ ರಾಮಣ್ಣ ವಾಲ್ಮೀಕಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆ ಬಲಪಡಿಸಲು ಆಧುನಿಕ ತಂತ್ರಜ್ಞಾನ ಅಳವಡಿಕೆ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರಿಶೀಲನೆ. ಐತಿಹಾಸಿಕ ನಾಡಹಬ್ಬ ದಸರಾ ಉತ್ಸವಕ್ಕೆ ಮೈಸೂರು ಸಜ್ಜು. ನಾಳೆ ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಿಂದ ನಾಡದೇವತೆ ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ, ಉತ್ಸವಕ್ಕೆ ಚಾಲನೆ. ರಾಜ್ಯದ ವಿವಿಧ ಶಕ್ತಿಪೀಠಗಳಲ್ಲಿ ನವರಾತ್ರಿ ವಿಶೇಷ ಅಲಂಕಾರ, ಪೂಜೆ ಆಯೋಜನೆ. ರಣಜಿ ಕ್ರಿಕೆಟ್ ವಿಜಯವಾಡದಲ್ಲಿ ನಾಳೆ ಕರ್ನಾಟಕ ಆಂಧ್ರ ಮುಖಾಮುಖಿ. ಪೊಲೀಸ್ ವ್ಯವಸ್ಥೆಯನ್ನು ಬಲಪಡಿಸುವ ಹಾಗೂ ವಿಚಕ್ಷಣೆಯನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಇಂದು ಪೊಲೀಸ್ ಭವನಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಪರಾಧ ತಡೆಗಟ್ಟುವ ನಿಟ್ಟಿನಲ್ಲಿ ಆಧುನಿಕ ತಂತ್ರಜ್ಞಾನ ಬಳಸಿಕೊಳ್ಳುವ ಬಗ್ಗೆ ಸಮಾಲೋಚನೆ ನಡೆಸಿದರು. ಇದೇ ಸಂದರ್ಭದಲ್ಲಿ ವಿವಿಧ ಯೋಜನೆಗಳ ವಸ್ತುಸ್ಥಿತಿಯನ್ನು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಉಪಸ್ಥಿತರಿದ್ದರು. ಮುಖ್ಯಮಂತ್ರಿಯವರು ತಮ್ಮ ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ಕೇಂದ್ರೀಯ ಟಿಬೆಟ್ ಆಡಳಿತದ ಪ್ರತಿನಿಧಿ ಜಿಗ್ಮೆ ಸುಲ್ಟ್ರಿಮ್ ಭೇಟಿ ಮಾಡಿದರು. ಮೈಸೂರಿನ ಬೈಲುಕುಪ್ಪೆಗೆ ಧರ್ಮಗುರು 14ನೇ ದಲೈಲಾಮಾ ಅವರ ಉದ್ದೇಶಿತ ಭೇಟಿ ಸಿದ್ಧತೆ ಬಗ್ಗೆ ಚರ್ಚಿಸಲಾಯಿತು ಎಂದು ಮುಖ್ಯಮಂತ್ರಿಯವರು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ವಿಶ್ವವಿಖ್ಯಾತ ನಾಡಹಬ್ಬ 2026 ದಸರಾ ಮಹೋತ್ಸವದ ಉದ್ಘಾಟನೆಗೆ ಕ್ಷಣಗಣನೆ ಆರಂಭಗೊಂಡಿದೆ. 10 ದಿನಗಳ ಕಾಲ ನಡೆಯುವ ಶರನ್ನವರಾತ್ರಿ ದಸರಾ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮಹೋತ್ಸವಕ್ಕೆ ಪ್ರವಾಸಿಗರನ್ನು ಆಕರ್ಷಿಸಲು ಮೈಸೂರು ನಗರ ಸಜ್ಜುಗೊಂಡಿದೆ. ನಾಡ ಅಧಿದೇವತೆ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ನಾಳೆ ಬೆಳಿಗ್ಗೆ 11:50 12:13 ಸಲ್ಲುವ ಶುಭ ಧನುರ್ಲಗ್ನದಲ್ಲಿ ಕೊಪ್ಪಳದ ಗವಿಮಠದ ಸಂಸ್ಥಾನದ ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಈ ವರ್ಷದ ದಸರಾ ಮಹೋತ್ಸವದ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಿದ್ದಾರೆ. ಚಾಮುಂಡಿಬೆಟ್ಟ ಹಾಗೂ ಅರಮನೆ ಸೇರಿದಂತೆ ಕಾರ್ಯಕ್ರಮಗಳು ನಡೆಯುವ ಎಲ್ಲಾ ವೇದಿಕೆಗಳು ಸಂಪೂರ್ಣವಾಗಿ ಸಜ್ಜುಗೊಂಡಿದೆ. ಚಾಮುಂಡಿಬೆಟ್ಟದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಹಾಗೂ ಮಠಾಧೀಶರು ಸೇರಿದಂತೆ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಈ ಬಾರಿ ದಸರಾಗೆ ಎಲ್ಲಾ ಧರ್ಮದ 300 ಗುರುಗಳು ಆಗಮಿಸುವ ಹಿನ್ನೆಲೆಯಲ್ಲಿ ವಿಶೇಷ ಆಸನದ ವ್ಯವಸ್ಥೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ತಿಳಿಸಿದ್ದಾರೆ. ಈ ಬಾರಿಯ ಸಿಎಂ ಕಪ್ ರಾಜ್ಯಮಟ್ಟದ ದಸರಾ ಕ್ರೀಡಾಕೂಟ ಇದೇ 14ರವರೆಗೆ ನಡೆಯಲಿದ್ದು, ಒಟ್ಟು 28 ಕ್ರೀಡೆಗಳಲ್ಲಿ 4,500 ಅಧಿಕ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ಮೈಸೂರಿನ ಚಾಮುಂಡಿ ವಿಹಾರ

0: ಕ್ರೀಡಾಂಗಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ಸಂಜೆ ಕ್ರೀಡಾಕೂಟಕ್ಕೆ ಅಧಿಕೃತ ಚಾಲನೆ ನೀಡಲಿದ್ದಾರೆ. 10 ದಿನಗಳ ಕಾಲ ವಿವಿಧ ರೀತಿಯ ಕಾರ್ಯಕ್ರಮಗಳು ನಡೆಯಲಿವೆ. ಅಕ್ಟೋಬರ್ 21ರಂದು ಅಂದರೆ 11ನೇ ದಿನ ವಿಶ್ವವಿಖ್ಯಾತ ಜಂಬೂ ಸವಾರಿ ಮೆರವಣಿಗೆಗೆ ಮುಖ್ಯಮಂತ್ರಿ ಚಾಲನೆ ನೀಡಲಿದ್ದಾರೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ 2025ರ ವಕ್ಫ್ ಸುಧಾರಣೆಗಳ ಕುರಿತ ಒಂದು ವರದಿ ಇಲ್ಲಿದೆ. ವಕ್ಫ್ ಕಾಯ್ದೆಯ ಸೆಕ್ಷನ್ 40ರಡಿ ಈ ಹಿಂದೆ ವಕ್ಫ್ ಮಂಡಳಿಗೆ ಯಾವುದೇ ಆಸ್ತಿಯನ್ನು ಸ್ವಯಂ ನಿರ್ಧಾರದ ಮೂಲಕ ವಕ್ಫ್ ಆಸ್ತಿ ಎಂದು ಘೋಷಿಸುವ ಅಧಿಕಾರವಿತ್ತು. ಇದರಿಂದಾಗಿ ನೋಂದಾಯಿತ ವಕ್ಫ್ ಆಸ್ತಿಗಳ ಸಂಖ್ಯೆಯಲ್ಲಿ ಭಾರೀ ಹೆಚ್ಚಳ ಕಂಡುಬಂದಿತ್ತು. 2013ರಲ್ಲಿ 2.07 ಲಕ್ಷ ಇದ್ದ ಈ ಆಸ್ತಿಗಳ ಸಂಖ್ಯೆ 8.72 ಲಕ್ಷಕ್ಕೆ ತಲುಪಿದೆ. ಈ ಪೈಕಿ ಸರ್ಕಾರಿ ಸ್ವಾಮ್ಯದ 5,973 ಆಸ್ತಿಗಳು ಸೇರಿರುವುದು ಗಂಭೀರ ಚಿಂತನೆಗೆ ಕಾರಣವಾಗಿತ್ತು. ಈ ಲೋಪದೋಷಗಳನ್ನು ಸರಿಪಡಿಸಲು ಜಾರಿಗೆ ತರಲಾಗಿರುವ ವಕ್ಫ್ ತಿದ್ದುಪಡಿ ಕಾಯ್ದೆ 2025ಅನ್ನು ಉಮೀದ್ ಕಾಯ್ದೆ ಎಂದು ಕರೆಯಲಾಗುತ್ತದೆ. ಈ ಹೊಸ ಕಾಯ್ದೆ ವಕ್ಫ್ ಮಂಡಳಿಗೆ ಏಕಪಕ್ಷೀಯ ಅಧಿಕಾರ ನೀಡುತ್ತಿದ್ದು ನಿಬಂಧನೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಿದೆ. ಇನ್ನು ಮುಂದೆ ಸರ್ಕಾರಿ ಭೂಮಿಯ ಮೇಲಿನ ಯಾವುದೇ ಹಕ್ಕುಗಳ ಪ್ರತಿಪಾದನೆಯನ್ನು ಕಲೆಕ್ಟರ್ಗಿಂತ ಹೆಚ್ಚಿನ ಶ್ರೇಣಿಯ ಅಧಿಕಾರಿಯೊಬ್ಬರು ಕೂಲಂಕುಷವಾಗಿ ಪರಿಶೀಲಿಸಬೇಕಾಗುತ್ತದೆ. ಜೊತೆಗೆ ವಕ್ಫ್ ನಿರ್ಧಾರಗಳ ವಿರುದ್ದ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಇದೇ ಮೊದಲ ಬಾರಿ ನೇರ ಅವಕಾಶ ಕಲ್ಪಿಸಲಾಗಿದೆ. ಈ ಕಾನೂನಾತ್ಮಕ ಸುಧಾರಣೆಗಳ ಜೊತೆಗೆ ಸಮಗ್ರ ಡಿಜಿಟಲೀಕರಣ ಪ್ರಕ್ರಿಯೆಗಳು ಜೊತೆ ಜೊತೆಗೆ ಸಾಗುತ್ತಿವೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಶೃಂಗೇರಿ, ಹೊರನಾಡು, ಕಟೀಲು, ಕೊಲ್ಲೂರು ಮೊದಲಾದ ಶಕ್ತಿ ದೇವತೆ ಕ್ಷೇತ್ರಗಳಲ್ಲಿ ನಾಳೆ ನವರಾತ್ರಿಯ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯಲಿವೆ. ದಸರಾದ ಈ ಅವಧಿಯಲ್ಲಿ ಶಕ್ತಿ ದೇವತೆಗೆ ದಿನಕ್ಕೊಂದು ಬಣ್ಣದಂತೆ ವಿವಿಧ ರೀತಿಯ ಅಲಂಕಾರ ಮಾಡಿ ಆರಾಧಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ವಿಶೇಷ ಹೋಮ ಹವನಗಳನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಮಂಗಳೂರಿನ ಕುದ್ರೋಳಿ, ಮಡಿಕೇರಿ ಹಾಗೂ ಶ್ರೀರಂಗಪಟ್ಟಣಗಳಲ್ಲಿಯೂ ದಸರಾವನ್ನು ನಾಡಹಬ್ಬವನ್ನಾಗಿ ಆಚರಿಸಲಾಗುತ್ತಿದೆ. ವಿಶ್ವ ಪರಂಪರೆ ತಾಣವಾದ ಹಂಪಿ ಶ್ರೀ ವಿರೂಪಾಕ್ಷೇಶ್ವರ ದೇವಸ್ಥಾನದ ಆವರಣದಲ್ಲಿರುವ ದುರ್ಗಾದೇವಿ, ಚಾಮುಂಡೇಶ್ವರಿ, ಲಕ್ಷ್ಮೀ ವೆಂಕಟೇಶ್ವರ, ವರಾಹಲಕ್ಷ್ಮಿ, ಮಹಿಷಾಸುರಮರ್ದಿನಿ, ನವದುರ್ಗಾ, ಶಾರದಾದೇವಿ, ಪಂಪಾಂಬಿಕೆ, ಭುವನೇಶ್ವರಿ ದೇವಿಯವರಿಗೆ ಪ್ರತಿನಿತ್ಯವೂ ಅಭಿಷೇಕ ಹಾಗೂ ವಿಶೇಷ ಅಲಂಕಾರಗಳು, ಸಂಜೆ ಕುಂಕುಮ ಅರ್ಚನೆ ಪೂಜೆಗಳು ನಡೆಯಲಿವೆ. ಮಹಾನವಮಿಯಂದು ಆಯುಧ ಪೂಜೆಯನ್ನು ಹಂಪಿಯ ವಿದ್ಯಾರಣ್ಯ ಸಂಸ್ಥಾನದ ವಿದ್ಯಾರಣ್ಯ ಭಾರತಿ ಮಹಾಸ್ವಾಮಿಗಳು ನೆರವೇರಿಸಲಿದ್ದು, ವಿಜಯದಶಮಿಯಂದು ಬನ್ನಿ ಮಂಟಪದಲ್ಲಿ ಬನ್ನಿ ಮುಡಿಯಲಾಗುತ್ತದೆ. ಇದೇ ರೀತಿಯಾಗಿ ವಿಜಯನಗರ ಅರಸರ ಕುಲದೇವಿಯಾಗಿದ್ದ ಕಮಲಾಪುರದ ಸಮೀಪವಿರುವ ಪಟ್ಟಣದ ಯಲ್ಲಮ್ಮ ದೇವಿಯ ದೇವಸ್ಥಾನದಲ್ಲೂ ಬನ್ನಿ ಮರದ ಪೂಜೆ ಮಾಡಿ ನಂತರ ಸಾರ್ವಜನಿಕವಾಗಿ ಬನ್ನಿಯ ವಿನಿಮಯ ನಡೆಯುತ್ತದೆ. ಹಂಪಿ ಕ್ಷೇತ್ರದಲ್ಲಿ ಇಂದು ಮಹಾಲಯ ಅಮಾವಾಸ್ಯೆ ಪ್ರಯುಕ್ತ ನದಿ ದಂಡೆಯ ಮಂಟಪಗಳಲ್ಲಿ ಸುಮಾರು 70,000 ಜನರು ತಿಲ ತರ್ಪಣದೊಂದಿಗೆ ಪಿತೃಪಕ್ಷದ ಶ್ರಾದ್ದ ಕಾರ್ಯಗಳನ್ನು ನೆರವೇರಿಸಿದರು. ಕೇರಳಂ, ಮಹಾರಾಷ್ಟ, ತಮಿಳುನಾಡು ಮತ್ತು ಆಂಧ್ರಪ್ರದೇಶಗಳಿಂದಲೂ ಜನರು ಆಗಮಿಸಿ ತಿಲ ತರ್ಪಣದೊಂದಿಗೆ ಪಿಂಡ ಪ್ರದಾನ ಕಾರ್ಯ ನಡೆಸಿದರು. ರಣಜಿ ಟ್ರೋಫಿ ಕ್ರಿಕೆಟ್ 92ನೇ ಆವೃತ್ತಿಗೆ ನಾಳೆ ಚಾಲನೆ ದೊರಕಲಿದೆ. ವಿಜಯವಾಡದಲ್ಲಿ ನಡೆಯಲಿರುವ ಪಂದ್ಯದಲ್ಲಿ ಕರ್ನಾಟಕ ಆಂಧ್ರ ತಂಡವನ್ನು ಎದುರಿಸಲಿದೆ. ವಿಜಯವಾಡ ಸಮೀಪ ಮುಲಪಾಡಿನ ಡಾ ಗೋಕರಾಜು ಕ್ರೀಡಾಂಗಣದಲ್ಲಿ ಬೆಳಗ್ಗೆ 9 ಗಂಟೆಗೆ ಪಂದ್ಯ ಆರಂಭವಾಗಲಿದೆ. ಎಲೈಟ್ ಬಿ ಗುಂಪಿನಲ್ಲಿರುವ ಕರ್ನಾಟಕದೊಂದಿಗೆ ಆಂಧ್ರ, ಸೌರಾಷ್ಟ, ಛತ್ತೀಸ್ಗಢ, ಹೈದರಾಬಾದ್, ತ್ರಿಪುರಾ, ಪಂಜಾಬ್ ಮತ್ತು ಅಸ್ಸಾಂ ತಂಡಗಳಿವೆ. ಕರ್ನಾಟಕ ತನ್ನ 7 ಲೀಗ್ ತಂಡಗಳ ಪೈಕಿ 4 ಪಂದ್ಯಗಳನ್ನು ಬೆಂಗಳೂರು ಹೊರವಲಯದ ಆಲೂರು, ಮೈಸೂರು, ಬೆಳಗಾವಿ ಹಾಗೂ ಶಿವಮೊಗ್ಗಗಳಲ್ಲಿ ಆಡಲಿದೆ. ಕೋಲಾರ ಜಿಲ್ಲಾ ಸ್ವೀಪ್ ಸಮಿತಿಯ ಸಹಯೋಗದೊಂದಿಗೆ ಬಂಗಾರಪೇಟೆ ರೈಲ್ವೆ ನಿಲ್ದಾಣದಲ್ಲಿ ಇಂದು ಮತದಾರರ ಜಾಗೃತಿ ಹಾಗೂ ನೂತನ ಮತದಾರರ ನೋಂದಣಿ ತಿದ್ದುಪಡಿ ಅಭಿಯಾನ ನಡೆಯಿತು. ಪ್ರಯಾಣಿಕರಿಗೆ ಮತದಾನದ ಹಕ್ಕು ಪ್ರಾಮುಖ್ಯತೆ ಹಾಗೂ ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸುವ ವಿಧಾನಗಳ ಕುರಿತು ಅರಿವು ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಮಂಜುನಾಥ್ ಸ್ವಾಮಿ, 18 ವರ್ಷ ತುಂಬಿದ ಪ್ರತಿಯೊಬ್ಬ ಭಾರತೀಯ ಪ್ರಜೆಯು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳುವುದು ಸಂವಿಧಾನಾತ್ಮಕ ಹಕ್ಕು ಮತ್ತು ಕರ್ತವ್ಯವಾಗಿದೆ. ಯುವಜನರು ಮತ್ತು ದಿನನಿತ್ಯ ಪ್ರಯಾಣಿಸುವ ಉದ್ಯೋಗಿಗಳು ಮತದಾನದಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ರೈಲ್ವೆ ನಿಲ್ದಾಣದಲ್ಲಿ ಈ ನೋಂದಣಿ ಜಾಗೃತಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಿದ ಸಾರ್ವಜನಿಕರಿಗೆ ಅಭಿಯಾನದ ಅಂಗವಾಗಿ ಮತದಾರರ ನೋಂದಣಿಗೆ ಅಗತ್ಯವಿರುವ ದಾಖಲೆಗಳಾದ ವಯಸ್ಸಿನ ದಾಖಲೆ, ವಿಳಾಸದ ಪುರಾವೆ ಮತ್ತು ಭಾವಚಿತ್ರ ವಿವರಗಳನ್ನು ಒಳಗೊಂಡ ಕರಪತ್ರಗಳನ್ನು ವಿತರಿಸಲಾಯಿತು. ಇನ್ನು ಸಂಕ್ಷಿಪ್ತ ಸುದ್ದಿ. ಕರ್ನಾಟಕ ಏಕೀಕರಣ ಚಳವಳಿಯ ಪ್ರಮುಖ ಹೋರಾಟಗಾರ ಹಾಗೂ ಮಾಜಿ ಮುಖ್ಯಮಂತ್ರಿ ಎಸ್ಆರ್ ಬೊಮ್ಮಾಯಿ ಅವರ ಪುಣ್ಯಸ್ಮರಣೆ ಅಂಗವಾಗಿ ಹುಬ್ಬಳ್ಳಿಯಲ್ಲಿ ಇಂದು ಗೌರವ ನಮನ ಸಲ್ಲಿಸಲಾಯಿತು. ದೇಶದಲ್ಲಿ ಮತಯಂತ್ರದ ಬದಲು ಮತ್ತೆ ಮತಪತ್ರ ತರಬೇಕೆನ್ನುವ ವಾದವನ್ನು ಸಂಸದ ಗೋವಿಂದ ಕಾರಜೋಳ ತೀವ್ರವಾಗಿ ವಿರೋಧಿಸಿದ್ದಾರೆ. ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಘನ ತ್ಯಾಜ್ಯ ನಿರ್ವಹಣೆಯನ್ನು ವ್ಯವಸ್ಥಿತಗೊಳಿಸಲು 7 ವಿಭಾಗಗಳಿಗೆ ಪ್ರತ್ಯೇಕ ಮೈಕ್ರೋ ಪ್ಲಾನ್ ರೂಪಿಸಲಾಗಿದ್ದು, ಯೋಜನೆಯ ಅನುಷ್ಠಾನ ಪರಿಶೀಲನೆ ಹಾಗೂ ಸಾರ್ವಜನಿಕರ ಅಹವಾಲು ಆಲಿಸಲು ಪ್ರತಿ ಮಂಗಳವಾರ ಬೆಳಿಗ್ಗೆ 7:30 to 9:30 ವಿಶೇಷ ಫೋನ್ ಇನ್ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆ ಬಲಪಡಿಸಲು ಆಧುನಿಕ ತಂತ್ರಜ್ಞಾನ ಅಳವಡಿಕೆ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರಿಶೀಲನೆ. ಐತಿಹಾಸಿಕ ನಾಡಹಬ್ಬ ದಸರಾ ಉತ್ಸವಕ್ಕೆ ಮೈಸೂರು ಸಜ್ಜು. ನಾಳೆ ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಿಂದ ನಾಡದೇವತೆ ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ, ಉತ್ಸವಕ್ಕೆ ಚಾಲನೆ. ರಾಜ್ಯದ ವಿವಿಧ ಶಕ್ತಿಪೀಠಗಳಲ್ಲಿ ನವರಾತ್ರಿ ವಿಶೇಷ ಅಲಂಕಾರ, ಪೂಜೆ ಆಯೋಜನೆ. ರಣಜಿ ಕ್ರಿಕೆಟ್ ವಿಜಯವಾಡದಲ್ಲಿ ನಾಳೆ ಕರ್ನಾಟಕ ಆಂಧ್ರ ಮುಖಾಮುಖಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
3: ನಮಸ್ಕಾರ, ನಾನು ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಯಾವಾಗಲೂ ವಿವಿಧ ಭಾರತಿ ದಿನಾ ಕೇಳ್ತಾ ಇರ್ತೀನಿ. ಅದರಲ್ಲಿ ಹಿಂದಿ ಸಾಂಗ್ಸು, ಕನ್ನಡ ಹಳೇ ಸಾಂಗ್ಸು ಎಲ್ಲ ಕೇಳ್ತಾ ಇರ್ತೀನಿ. ಬಹಳ ಇಂಪಾಗಿರುತ್ತೆ. ನೀವು ಕೇಳ್ತೀರಲ್ಲ ವಿವಿಧ ಭಾರತಿ, ಕೇಳ್ತಾ ಇರಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ
1: ಗಾನ ಭಜನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇನ್ನು ಸಂದೇಶಗಳನ್ನು ಓದುವ ಸಮಯ ಸಹ ಇದೆ. ಈಗ ಒಂದು ಗೀತೆಯನ್ನು ಕೇಳಿ ಬರೋಣ.

0: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕೇಳ್ತಾ ಇದ್ದೀರಿ, ಸ್ವಾಗತ. ಯಕ್ಷಗಾನ ಪ್ರಸಂಗಗಳನ್ನು ರಚಿಸಿದರು, ಕೃತಿ ರಚನೆ ಮಾಡಿದರು, ವಿದ್ವಾಂಸರು, 4 ದಶಕಗಳ ಕಾಲ ಭಾಗವತರಾಗಿದ್ದರು, ವಿವಿಧ ಯಕ್ಷಗಾನ ಮೇಳಗಳಲ್ಲಿ ಕೆಲಸ ಮಾಡಿದರು. ಬಲಿಪ ನಾರಾಯಣ ಭಾಗವತರ್, ತೆಂಕುತಿಟ್ಟು ಯಕ್ಷರಂಗದ ಭೀಷ್ಮ ಎಂದೇ ಜನ ಇವರನ್ನು ಕರೆದರು. ಬಡಗುತಿಟ್ಟು ತೆಂಕುತಿಟ್ಟು ಯಕ್ಷಗಾನ ಕ್ರಮಗಳ ವ್ಯತ್ಯಾಸ ಮತ್ತು ಕಲಿಕೆ ಬಗ್ಗೆ, ಸಂಗೀತ ತಾಳಗಳು ಯಕ್ಷಗಾನದಲ್ಲಿ ಹೇಗಿವೆ, ಇದನ್ನು ಅರಿತುಕೊಳ್ಳುವುದು ಹೇಗೆ, ಬಲಿಪ ನಾರಾಯಣ ಭಾಗವತರ್ ಅವರ ಅನುಭವದ ಮಾತು.
1: ನಾವು ಈಗ ಉತ್ತರಾದಿ ದಕ್ಷಿಣಾದಿ ಅಂತ ಹೇಳೋದಿಲ್ಲ, ಇಷ್ಟೇ ಅದರಲ್ಲಿರೋದು. ಮತ್ತೆ ಅದು ಲೆಕ್ಕ ತಾಳಗಳಲ್ಲಿ ನಾವು 3, 4, 12 ಅಂತ ಹೇಳ್ತೇವೆ. 12 ಮಾತ್ರ ಕಾಲ ಬಾರಿಸಿ ಅವರು 3 ನಿಲ್ತದೆ, ಇಷ್ಟೇ ಅದು ಹೆಚ್ಚು ಕಡಿಮೆ ಇರೋದು. ಮತ್ತೆ ಅದರಲ್ಲಿ ಈಗ ಅಂದರೆ ಈ ಸಂಗೀತ ಅಭ್ಯಾಸ ಮಾಡಿದವರು ಭಾರಿ ಕಡಿಮೆ ಅಲ್ಲಿ ಪದ ಹೇಳುವವರು, ಅವರಿಗೆ ರಾಗಜ್ಞಾನಗಳು ಸಮ ಇಲ್ಲ. ಯಕ್ಷಗಾನಕ್ಕೆಂದು ಒಂದು ಪ್ರತ್ಯೇಕ ರಾಗ ಉಂಟು. ಪ್ರತ್ಯೇಕ ರಾಗ ಅಂದರೆ ಈ ಸಂಗೀತದ ರಾಗವನ್ನು ಬಿಟ್ಟಿಲ್ಲ ಅದು. ಯಾಕಂದರೆ ಸಂಗೀತವು ಯಕ್ಷಗಾನ ಅಂತ ಹೇಳುತ್ತೆ, ರಾಗ ಅದರಲ್ಲಿ ಉಂಟು ಇದರಲ್ಲಿ ಉಂಟು. ನಾವು ಕಡಲೆ ಪರಮಾನ್ನಕ್ಕೂ ಹಾಕ್ತೇವೆ ಬೆಲ್ಲ, ಹೆಸರು ಪರಮಾನ್ನಕ್ಕೂ ಬೆಲ್ಲ ಹಾಕ್ತೇವೆ, ಆ ಬೆಲ್ಲ ಅದರಲ್ಲಿ ಎರಡರಲ್ಲಿ ಉಂಟು, ಅದರ ರುಚಿ ಬೇರೆ. ಹಾಗೋ ಹಾಗೆ ಈ ಯಕ್ಷಗಾನವು ಇದು ಅಂದರೆ ಯಕ್ಷಗಾನಕ್ಕೆ ಹೆಚ್ಚು ಇದು ಬೇಕಾಗ್ತದೆ, ಅರ್ಥಜ್ಞಾನ ತುಂಬ ಬೇಕು. ಈ ಸಂಗೀತಕ್ಕೆ ಒಂದು ಒಂದು ಹ್ರಸ್ವ ಇದ್ದಲ್ಲಿ ದೀರ್ಘ, ದೀರ್ಘ ಇದ್ದಲ್ಲಿ ಹ್ರಸ್ವ ಉಪಯೋಗ ಮಾಡಿದರೂ ತಪ್ಪಾಗೋದಿಲ್ಲ. ಇದರಲ್ಲಿ ಹ್ರಸ್ವ ಇದ್ದಲ್ಲಿ ಹ್ರಸ್ವವೇ ಬರಬೇಕು, ಬಂದರೆ ಎಂಬಲ್ಲಿ ಬಂದರೆ ಇರಬೇಕು, ಬಂದಾರೆ ಅಂತ ಹೇಳಬೇಕು. ಹಾಗೆ ಎಷ್ಟೋ ಇದು ಉಂಟು, ಅದನ್ನೆಲ್ಲ ಈಗಿನವರು ಯಾರು ಕಲಿಯೋದಿಲ್ಲ ನೋಡಿ, ಅದನ್ನು ಅದನ್ನು ಅಭ್ಯಾಸ ಮಾಡೋದಿಲ್ಲ. ಅಭ್ಯಾಸ ಮಾಡೋದ್ರಿಂದ ಬಾಯಿ ಪಾಠ ಬರೋದಿಲ್ಲ, ಪುಸ್ತಕ ನೋಡಿ ಹೇಳೋದು. ಅದರಲ್ಲಿ ಪ್ರಹ್ಲಾದ ನಾಪಿದ ಅಂತ ಹೇಳ್ತಾರೆ, ಹೀಗೆ ಪ್ರತಿಯೊಂದು ಹೇಳ್ತಾರೆ. ತಾಳಜ್ಞಾನ ಇಲ್ಲ, ರಾಗಜ್ಞಾನ ಇಲ್ಲ, ಅಥವಾ ರಾಗಜ್ಞಾನ ಇದ್ದರೆ ಯಾರು ಸಂಗೀತ ಕಲಿತರೆ ಅದನ್ನೇ ಹೇಳಿಬಿಡ್ತಾರೆ, ಸಂಗೀತವೇ ಇದು, ಯಕ್ಷಗಾನದ್ದು ಇದಿಲ್ಲ, ಇದು ತಾರಸ್ಥಾಯಿಯನ್ನು ಅದೆಲ್ಲ ಸಂಗೀತ ಮಂದ್ರ ಸ್ಥಾಯಿಯಲ್ಲಿ ಇದು ತಾರಸ್ಥಾಯಿಯಲ್ಲಿ. ಹಾಗಾದ್ದರಿಂದ ಇದರಲ್ಲಿ ಈಗಿನವರು ಹೆಚ್ಚಾಗಿದೆ ಮಾಡಿ, ಅವರಿಗೆ ಅರ್ಥಜ್ಞಾನ ತುಂಬ ಇಲ್ಲ, ಅರ್ಥಜ್ಞಾನ ಇಲ್ಲ. ಮತ್ತು ಕಾಲಜ್ಞಾನ ಉಂಟು, ಒಂದೇ ಪದ್ಯ ಒಂದು ದಿವಸ

0: ರಸ ಅಲ್ಲಿ ದುಃಖ ರಸ ಒಂದು ಅಲ್ಲಿಗೆ ದುಃಖ ರಸಕ್ಕೆ ಅನುಕೂಲವಾಗುವ ರಾಗವನ್ನೇ ಹಾಕ್ತೇವೆ. ವೀರ ರಸ ಇದ್ರೆ ಒಂದೇ ಪದದಲ್ಲಿ ವೀರ ರಸದ ರಾಗ ಹಾಕ್ತೇವೆ. ನೃತ್ಯ ಸಂಗೀತ ರಾಗಜ್ಞಾನ ಅಥವಾ ಸ್ವರಜ್ಞಾನ ತಾಳಜ್ಞಾನ ಕಾಲಜ್ಞಾನ ಇಂಥ ರಾತ್ರಿಗೆ ಒಂದು ಪದ ಇವತ್ತು 3 ಗಂಟೆಗೆ ಬಂದರೆ ನಾಳೆ 1 ಗಂಟೆಗೆ ಬರ್ತದೆ. ಅದು ಆ ಕಥೆಯಲ್ಲಿ ಹೆಚ್ಚು ಕಡಿಮೆ ಇರೋತ್ತಿಗೆ ಅದು ಇವತ್ತು 3 ಗಂಟೆಗೆ ಬಂದರೆ ನಾವು ಹೀಗೆ ಹೇಳಬೇಕು, 6 ಗಂಟೆಗೆ ಬಂದರೆ ಅದು ಹೀಗೆ ಹೇಳಬೇಕು. ಇದೆಲ್ಲ ಅವನಿಗೆ ಕಾಲಜ್ಞಾನ ಬೇಕು. ಅದು ಪ್ರತಿಯೊಂದು ತಾಳಕ್ಕೆ ಹೋಗ್ತದೆ. ನಿನ್ನೆ ಕಲಿಯು ನಮ್ಮ ವಾನರರೊಳಗೆಲ್ಲ ಆನಂದದಿಂದ ಸಾಗರವ ಲಂಘಿಸುವುದಕ್ಕೆ ನಿನ್ನೆ ಕಲಿಯು ನಮ್ಮ ವಾನರರೊಳಗೆಲ್ಲ ನಿನ್ನೆ ಕಲಿಯು ನಮ್ಮ ವಾನರರೊಳಗೆಲ್ಲ ಪ್ರತಿಯೊಂದು ನೀನೇ ಕಲಿಯು ನಮ್ಮ ವಾನರರೊಳಗೆಲ್ಲ ಆನಂದದಿಂದ ಸಾಗರವ ಲಂಘಿಸುವುದಕ್ಕೆ ನೀನೇ ಪ್ರತಿಯೊಂದು ಪದ್ಯಗಳು ಯಾವ ತಾಳ ಹಾಕಿತ್ತೋ ಅದರಲ್ಲಿ ಹೋಗ್ತದೆ. ಅದು ಆ ಪ್ರತಿ ತಾಳಕ್ಕೂ 1ನೇ ಕಾಲ 2ನೇ ಕಾಲ 3ನೇ 4ನೇ ಕಾಲದಲ್ಲಿ ಬರಲಿಕ್ಕೆ ಹೇಳಲಿಕ್ಕೆ ಬರ್ತದೆ. ಅಭ್ಯಾಸ ಇಲ್ಲದೆ ಆಗಲಿಕ್ಕೆ ಇಲ್ಲ. ಈ ಯಕ್ಷಗಾನ ಸಂಗೀತ ಅಭ್ಯಾಸ ಮಾಡಬೇಕಾದ್ರೆ 1ನೇ ಅರ್ಥಜ್ಞಾನವೇ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಯಕ್ಷಗಾನ ಕ್ಷೇತ್ರದ ದಿಗ್ಗಜರಾದ ಬಲಿಪ ನಾರಾಯಣ ಭಾಗವತರ್ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಗುರುವಿನ ಸೂಕ್ತ ಮಾರ್ಗದರ್ಶನವಿಲ್ಲದೆ ಮುನ್ನಡೆಯಲು ಸಾಧ್ಯವಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಮಠಾಧೀಶರ ನಿಯೋಗ ಉದ್ದೇಶಿಸಿ ಮಾತನಾಡಿದ ಅವರು, ಅಕ್ಷರ ಅನ್ನ ದಾಸೋಹಗಳ ಮೂಲಕ ಸಮಾಜವನ್ನು ಒಗ್ಗೂಡಿಸುವ ಕೆಲಸ ಮಾಡುತ್ತಿರುವ ಧಾರ್ಮಿಕ ಮಠಗಳ ಕಾರ್ಯ ಸ್ತುತ್ಯಾರ್ಹ ಎಂದು ಹೇಳಿದ್ದಾರೆ. ಮೈಸೂರಿನ ಬೈಲಕುಪ್ಪೆಗೆ ಟಿಬೆಟಿಯನ್ ಧರ್ಮಗುರು 14ನೇ ದಲೈಲಾಮಾ ಭೇಟಿ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಪೂರ್ವಭಾವಿಯಾಗಿ ಟಿಬೆಟಿಯನ್ ಕೇಂದ್ರ ಆಡಳಿತದ ಬೆಂಗಳೂರಿನ ಮುಖ್ಯ ಪ್ರತಿನಿಧಿ ಜಗ್ಮೆ ಸುಲ್ಟ್ರಿಮ್ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದರು. ಬೆಂಗಳೂರಿನ ಜಯನಗರ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿರುವ ಇಂದಿರಾ ಕ್ಯಾಂಟೀನ್ಗೆ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಆಯುಕ್ತ ಕೆಎನ್ ರಮೇಶ್ ಇಂದು ದಿಢೀರ್ ಭೇಟಿ ನೀಡಿ ಆಹಾರದ ಗುಣಮಟ್ಟ, ಶುಚಿತ್ವ ಹಾಗೂ ವಿತರಣಾ ವ್ಯವಸ್ಥೆ ಪರಿಶೀಲಿಸಿದರು. ಕೇರಳಂನಿಂದ ವೈದ್ಯಕೀಯ ತ್ಯಾಜ್ಯ ಹಾಗೂ ನಿರುಪಯುಕ್ತ ವಸ್ತುಗಳನ್ನು ತಂದು ಗುಂಡ್ಲುಪೇಟೆ ತಾಲೂಕಿನ ರಾಷ್ಟೀಯ ಹೆದ್ದಾರಿ ಬದಿಗಳಲ್ಲಿ ಬಿಸಾಡಲಾಗುತ್ತಿದೆ ಎಂದು ಸ್ಥಳೀಯರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕೇರಳಂ ಮತ್ತು ತಮಿಳುನಾಡಿನೊಂದಿಗೆ ಗಡಿ ಹಂಚಿಕೊಂಡಿರುವ ಗುಂಡ್ಲುಪೇಟೆ ಪಟ್ಟಣದ ಹೆದ್ದಾರಿಯಲ್ಲಿ ಕೇರಳಂನಿಂದ ಬರುವ ವಾಹನಗಳು ತ್ಯಾಜ್ಯ ಹಾಕುತ್ತಿರುವುದರಿಂದ ಸಾಂಕ್ರಾಮಿಕ ರೋಗ ಭೀತಿ ಎದುರಾಗಿದ್ದು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಫ್ಲೈ ದುಬೈ ವಿಮಾನದಲ್ಲಿ ಕಳೆದ ತಿಂಗಳು ನಡೆದ ಕಾಕ್ಪಿಟ್ ದಾಳಿಯ ಪ್ರಕರಣದ ತನಿಖೆಗಾಗಿ ರಾಷ್ಟೀಯ ತನಿಖಾ ಸಂಸ್ಥೆ ಪ್ರಕರಣ ದಾಖಲಿಸಿಕೊಂಡಿದೆ. ವಿಮಾನದ ಪೈಲಟ್ ಕ್ಯಾಪ್ಟನ್ ಸ್ಮಿತ್ ಮಚ್ಚಾರ್ ಅವರ ಮೇಲಿನ ದಾಳಿಗೆ ಸಂಬಂಧಿಸಿದಂತೆ 2016 ವಿಮಾನ ಅಪಹರಣ ವಿರೋಧಿ ಕಾಯ್ದೆ ಮತ್ತು 1967 ಕಾನೂನುಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆಯ ಸಂಬಂಧಿತ ಕಲಂಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್

0: ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ.
1: ಕನಬಜಾನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಸಂಜೆಯಿಂದಲೂ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ 60ರ ದಶಕದ ಗೀತೆಗಳನ್ನು ಕೇಳಿದ್ರಿ, ಅದಾದ ನಂತರ ಡ್ಯಾನ್ಸ್ ಬೀಟ್ಸ್ ಗೀತೆಗಳನ್ನು ಸಹ ಕೇಳಿ ಬಂದ್ರಿ. ಈಗಷ್ಟೇ ಕೃಷ್ಣ ರುಕ್ಮಿಣಿ ಈ ಚಿತ್ರದ ಗೀತೆಯನ್ನು ಸಹ ಕೇಳಿ ಬಂದ್ರಿ ಅಲ್ವೇ. ಈಗ ಮೆಲೋಡಿ ಗೀತೆಗಳನ್ನು ಕೇಳುವ ಸಮಯ. ಹಾಗೆಯೇ ಕಾರ್ಯಕ್ರಮಕ್ಕೆ ಬಂದ ಸಂದೇಶಗಳನ್ನು ಸಹ ಓದಲಾಗುತ್ತೆ.

ಕೆ ಕಲ್ಯಾಣ್ ಅವರ ಸಾಹಿತ್ಯ, ಜಾಯ್ ಕೋಸ್ಟ್ ಅವರ ಸಂಗೀತವಿದ್ದ ಹೊಂದಿಸಿ ಬರೆಯಿರಿ ಈ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಇಂದು ಪ್ರಸಾರವಾದ ಗೀತೆಗಳು ಹೇಗಿತ್ತು, ನಮ್ಮ ಕೇಳುಗರ ಅಭಿಪ್ರಾಯವೇನು, ಇವೆಲ್ಲವನ್ನು ನೋಡುವ ಸಮಯವೀಗ. ಇಂದು ಪ್ರಸಾರವಾದ ಗೀತೆಗಳು ಒಂದಕ್ಕಿಂತ ಒಂದು ಸುಮಧುರವಾಗಿದ್ವು. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ

0: ಪ್ರಸಾರವಾದ ಹಳೆಯ ದಿನಗಳ ಹಳೆಯ ಚಿತ್ರಗೀತೆಗಳು ಹಳೆಯ ದಿನಗಳನ್ನು ನೆನಪು ಮಾಡ್ತವೆ. ಹಾಗೆಯೇ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ, ಈ ಚಿತ್ರವನ್ನು ಈ ಚಿತ್ರಗಳನ್ನು ನೋಡಿದ ನೆನಪು ನಮಗೆ ಆಯಿತು ಅಂತ ಅನೇಕ ಕೇಳುಗರು ಸಂದೇಶ ಕಳಿಸಿದ್ದಾರೆ. ಆ ಸಂದೇಶಗಳನ್ನು ನೋಡುವ ಸಮಯವೀಗ. ಸಂದೇಶ ಕಳಿಸಿದವರು ಯಾರ್ಯಾರು ಅಂತ ನೋಡುವುದಾದರೆ, ಹಲಸೂರಲ್ಲಿಂದ ರಾಜೇಶ್ ಅವರ ಸಂದೇಶ, ಬಡಿಗೇರ ಶಾಂತಾಚಾರ್ ಬಡಿಗೇರ ಅವರ ಸಂದೇಶ ಸಹ ಬಂದು ತಲುಪಿದೆ. ಹಾಗೆಯೇ ವಿಜಯ್ಕುಮಾರ್ ಆರಾಧ್ಯ, ರಕ್ಷಿತಾ ಪಾರ್ವತಿ, ಹಳೆಯೂರು ಕಾಕನಕೋಟೆ ಇಲ್ಲಿಂದ ಇವರು ಸಹ ಸಂದೇಶವನ್ನು ಕಳಿಸಿದ್ದಾರೆ. ಈಗ ಕಾರ್ಯಕ್ರಮದಲ್ಲಿ ಒಂದು ಗೀತೆಯನ್ನು ಕೇಳೋಣ, ಇದಾದ ನಂತರ ಸಂದೇಶಗಳನ್ನು ಸಹ ಮತ್ತೊಮ್ಮೆ ಓದೋಣ. ಕಾಂತಾರ ಚಿತ್ರದ ಗೀತೆ, ಗಾಯಕ ವಿಜಯ್ ಪ್ರಕಾಶ್ ಗೀತೆಯನ್ನು ಹಾಡಿದ್ದಾರೆ.
1: ಮಣಿ ಮುಳೆ ಮದಿ ವಾದಣ್ಣ

ಗಾಯಕ ವಿಜಯ್ ಪ್ರಕಾಶ್, ಅನನ್ಯ ಭಟ್, ನಾಗರಾಜ್, ಪನಾರ್, ವಲ್ತೂರ್ ಹಾಗೂ ಸಂಗಡಿಗರು ಹಾಡಿದ ಕಾಂತಾರ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಪ್ರಮೋದ್ ಮರವಂತೆಯವರ ಸಾಹಿತ್ಯ, ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತವಿತ್ತು. ಈಗ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಬಂದ ಸಂದೇಶಗಳ ಕಡೆ ಗಮನ ಹರಿಸುವುದಾದರೆ, ಹಂಪಸಾಗರದ ಸುಭಾನ್ ಕೋರಿ ಅವರ ಸಂದೇಶ, ಮೈಸೂರು ಇಲ್ಲಿಂದ ಮಂಗಳ ಅವರ ಸಂದೇಶ ಸಹ ಬಂದಿದೆ. ಜೆಸಿ ನಗರ ಪೋಸ್ಟ್ ಆಫೀಸ್ ರೋಡ್ ಇಲ್ಲಿನ ಅರುಣಾ ಮೈತ್ರಿಯವರು ಸಹ ಸಂದೇಶವನ್ನು ಕಳುಹಿಸಿದ್ದಾರೆ. ಚನ್ನಪಟ್ಟಣದ ತೀರ್ಥೇಶ್, ಹರಿಹರದ ವಿದ್ಯಾನಗರದಿಂದ ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ಅವರ ಸಂದೇಶ, ಅರಸೀಕೆರೆ ತಾಲೂಕು ಭಾಗೇಶಪುರದಿಂದ ಲಕ್ಷ್ಮೀಕಾಂತ್ ನಿಮ್ಮ ಸಂದೇಶ ಸಹ ಬಂದು ತಲುಪಿದೆ. ಹೆಬ್ಬಾಳದ ರಮೇಶ್, ಹಾಗೆಯೇ ಧಾರವಾಡದ ವೈಎಸ್ ಕಾಲೋನಿಯ ಕವಿತಾ ಶ್ರೀನಿವಾಸ್ ಅವರು ಸಹ ಸಂದೇಶವನ್ನು ಕಳುಹಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಹೆಚ್ ಧನ್ಯ ಅವರ ಸಂದೇಶ, ಮೋನಿಕಾ ಅವರು ಹಾಸನದಿಂದ ಸಂದೇಶವನ್ನು ಕಳುಹಿಸಿದ್ದಾರೆ. ಸುಂದರಕಟ್ಟೆಯ ಸುಮ ಇವರ ಸಂದೇಶ ಸಹ ಬಂದು ತಲುಪಿದೆ. ಉಮೇಶ್ ಸಿರಿಗೆರೆ, ಕಲ್ಲತಮ್ಮನಹಳ್ಳಿಯ ಮಂಜುನಾಥ್ ಅವರ ಸಂದೇಶ ಸಹ ಬಂದು ತಲುಪಿದೆ. ಬೆಂಗಳೂರಿನ ಕುಮಾರ್ ಬಂಗಾರಿ ಅವರ ಸಂದೇಶ, ಹಾಗೆಯೇ ಕೋಲಾರದ ಗೋವಿಂದ ಮೆನನ್ ನಿಮ್ಮ ಸಂದೇಶ ಸಹ ಬಂದು ತಲುಪಿದೆ. ಸಾನ್ವಿ ಅವರ ಸಂದೇಶ, ಹಾಗೆಯೇ ಚನ್ನಪ್ಪ ಜೆ ಪಿ ನಗರದ ಚನ್ನಪ್ಪ ಅವರ ಸಂದೇಶ, ಬೀದರ್ ಇಲ್ಲಿನ ಗಣೇಶ ನಗರದಿಂದ ಮುದ್ದಾ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ ಹಾಗೂ ಚಂದ್ರಶೇಖರ್ ಅವರ ಸಂದೇಶ ಸಹ ಬಂದು ತಲುಪಿದೆ. ಕಾರ್ಯಕ್ರಮಕ್ಕೆ ಸಂದೇಶ ಕಳುಹಿಸಿದ ತಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು.

ಗಾಯಕಿ ಲಕ್ಷ್ಮಿಯವರು ಹಾಡಿದ ಧಮ್ ಚಿತ್ರದ ಗೀತೆ, ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆ, ಗುರು ಕಿರಣ್ ಅವರ ಸಂಗೀತವಿತ್ತು. ಈಗ ಕಾರ್ಯಕ್ರಮಕ್ಕೆ ಬಂದ ಮತ್ತಷ್ಟು ಸಂದೇಶಗಳು. ಭದ್ರಾವತಿಯ ಪ್ರಶಾಂತ್ ಆರ್ ಶೆಟ್ಟರ್ ಅವರ ಸಂದೇಶ, ಹಾಗೆಯೇ ಇಳಕಲ್ ಇಲ್ಲಿಂದ ಶಿವಲಿಂಗಪ್ಪ ಕವಳಿ, ಮನೋಜ್ ಕವಳಿ, ಸಮರ್ಥ ಕವಳಿ, ಮಂಜುಳಾ ಕವಳಿ, ನಿಮ್ಮೆಲ್ಲರ ಸಂದೇಶ ಸಹ ತಲುಪಿದೆ. ಇನ್ನು ಕಾರ್ಯಕ್ರಮದ ಮುಂದಿನ ಗೀತೆ, ಚಕ್ರವರ್ತಿ. ಈ ಚಿತ್ರದಿಂದ ಅರ್ಮಾನ್ ಮಲಿಕ್ ಅವರು ಗೀತೆಯನ್ನು ಹಾಡಿದ್ದಾರೆ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಬಡಿದು ಹೊನ್ ಕೊಡವ ತೋರುವ ಸಖನೆ, ಪಡೆದಿಹೆಯ ರಹದಾರಿಯನು ಹೊನ್ನಗಣಿಗೆ. ಮಡಕೆಯನು ಬಡಿದು ಹೊನ್ ಕೊಡವ ತೋರುವ ಸಖನೆ, ಪಡೆದಿಹೆಯ ರಹದಾರಿಯನು ಹೊನ್ನಗಣಿಗೆ. ಒಡಲಿಗೊಗ್ಗಿದ ನೀರ ಚೆಲ್ಲಿದೊಡದೇಂಪಾಲ ಕುಡಿವ ಸಂತಸ ಕೆಣೆಯೇ ಮಂಕುತಿಮ್ಮ. ಒಡಲಿಗೊಗ್ಗಿದ ನೀರ ಚೆಲ್ಲಿದೊಡದೇಂಪಾಲ ಕುಡಿವ ಸಂತಸ ಕೆಣೆಯೇ ಮಂಕುತಿಮ್ಮ.

ಇಲ್ಲಿ ಸುಧಾರಕ ಇನ್ನೊಂದು ಹೆಜ್ಜೆ ಮುಂದೆ ಹೋಗುತ್ತಾನೆ. ಇಟ್ಟುಕೊಂಡಿರುವ ನೀರಿನ ಮಡಕೆಯನ್ನು ಒಡೆದು ತನ್ನಲ್ಲಿರುವ ಚಿನ್ನದ ಗಡಿಗೆಯನ್ನು ತೋರಿಸುತ್ತಾನೆ. ಅದಕ್ಕೆ ಕೈಲಾಸಮ್ಮವರು ಸೊಗಸಾಗಿ ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಒಮ್ಮೆ ಶ್ರೀನಿವಾಸ ದೇವರ ಗುಡಿ ಹತ್ರ ಒಬ್ಬ ವಿದೇಶಿಯನನ್ನ ಕರ್ಕೊಂಡು ಹೋಗಿರ್ತಾರೆ. ಅವನು ಆ ಗೋಪುರದ ಮೇಲೆ ಇರುವ ಗರುಡ ಹನುಮಂತ ಮೂರು ನಾಮವನ್ನ ನೋಡಿ ಪ್ರಶ್ನೆ ಮಾಡ್ತಾನೆ, ಇದೇನಿದು ಅಂತ. ಕೈಲಾಸಮ್ಮವರು ಗರುಡನನ್ನ ತೋರಿಸಿ ಹೇಳ್ತಾರೆ, ಡು ನಾಟ್ ಪೋಕ್ ಯುವರ್ ನೋಸ್, ಅಂದ್ರೆ ಇನ್ನೊಬ್ಬರ ವಿಷಯದಲ್ಲಿ ನೀನು ಮೂಗು ತೋರಿಸ್ಕೊಂಡು ಹೋಗಬೇಡ. ಹನುಮಂತನನ್ನ ತೋರಿಸ್ಕೊಳ್ತಾರೆ, ಡು ನಾಟ್ ವ್ಯಾಗ್ ಯುವರ್ ಟೇಲ್, ಅಂದ್ರೆ ನಿನ್ನ ಜಂಬವನ್ನ ನೀನೇ ಕೊಚ್ಕೋಬೇಡ. ಈ ಮೂರು ನಾಮ ಏನು ಅಂತ ಪ್ರಶ್ನೆ ಮಾಡ್ತಾನೆ. ಇಫ್ ಯು ಪೋಕ್ ಯುವರ್ ನೋಸ್ ಅಂಡ್ ವ್ಯಾಗ್ ಯುವರ್ ಟೇಲ್ ಯು ವಿಲ್ ಗೆಟ್ ಮೂರು ನಾಮ ಅಂತ. ಅಂದ್ರೆ ಯಾವಾಗ್ಲೂ ಇನ್ನೊಬ್ಬರ ವಿಷಯದಲ್ಲಿ ಮೂಗು ತೂರಿಸ್ಕೊಂಡು ಹೋಗಿ ಜಂಬ ಕೊಚ್ಕೋತಾ ಇದ್ರೆ ನಿನಗೆ ಪಂಗನಾಮವೇ ಗತಿ ಅಂತ.

ಡಿವಿಜಿ ಅವರು ಅದನ್ನೇ ಸೊಗಸಾಗಿ ಹೇಳ್ತಾರೆ, ಇನ್ನೊಬ್ಬರ ಮನೆಗೆ ಹೋಗಿ ಮೂಗು ತೋರಿಸ್ಕೊಂಡು ಏನಿದು ಮಡಿಕೆಯಲ್ಲಿ ನೀರಿಟ್ಕೊಂಡಿದ್ಯಾ ಅಂತ ಅದನ್ನ ಒಡೆದು ಬಿಡೋದು. ಆಮೇಲೆ ತನ್ನ ಚಿನ್ನದ ಒಂದು ಕೊಡವನ್ನ ತೋರಿಸಿ ಸಖನೆ ಚಿನ್ನದ ಕೊಡ ನೋಡು ಅಂತ ತೋರಿಸೋದು. ಅದಕ್ಕೆ ಡಿ ವಿ ಜಿ ಅವ್ರು ಕೇಳ್ತಾರೆ, ನೀನೇನಾದ್ರೂ ಪಡೆದೀಯ ರಹದಾರಿ ಹೊನ್ನ ಗಣಿಗೆ, ನಿನ್ನ ಹತ್ರ ಏನಾರ ಒಂದು ಪರ್ಮಿಟ್ ಇದೆಯೇನಪ್ಪ ಗಣಿ ತೆಗಿಯೋದಕ್ಕೋಸ್ಕರ ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಯಾವಾಗ್ಲೂ ಕೂಡ ಬಾಯಾರಿಕೆ ಆದವನಿಗೆ ಡಿ ವಿ ಜಿ ಅವ್ರು ಹೇಳ್ತಾರೆ, ನೀರಿನಿಂದಲೇ ಅದು ಹಿಂಗೋದು, ಅದು ಬಿಟ್ಟು ನೀರಿಗಿಂತ ಹಾಲು ಶ್ರೇಷ್ಠ, ಹಾಗಾಗಿ ನೀನು ಹಾಲನ್ನ ಕುಡಿ ಅಂದ್ರೆ ಹಾಲನ್ನ ಕುಡಿದಾಗ ಬಾಯಾರಿಕೆ ತಣಿಯೋದಿಲ್ಲ. ಯಾವುದು ಯಾರಿಗೆ ಸರಿ ಅನ್ನೋದನ್ನ ಅವರವರೇ ಕಂಡುಹಿಡ್ಕೊಂಡಿರ್ತಾರೆ, ಅದರಲ್ಲಿ ಅವರು ನೆಮ್ಮದಿಯನ್ನ ಪಡೀತಾರೆ. ಆದ್ದರಿಂದ ಸುಧಾರಕನೇ, ನೀನು ನೆಮ್ಮದಿಯನ್ನ ಕಡಿಯಬೇಡ, ನೆಮ್ಮದಿಯನ್ನ ಕೊಲ್ಲಬೇಡ ಅಂತ ಇಲ್ಲಿ ಡಿ ವಿ ಜಿ ಅವರು ಹೇಳ್ತಾರೆ.

ಲೋಕ ಬೆಳೆದಿರ್ಪುದಿದು ಕೋಟಿ ರಸಗಳನ್ನು ಪೀರ್ದು. ಬಲು ಹಳೆಯ ಲೋಕವಿದು ಬಲು ಪುರಾತನ ಲೋಕ ಬೆಳೆದಿರ್ಪುದಿದು ಕೋಟಿ ರಸಗಳನ್ನು ಪೀರ್ದು. ಸುಲಭವಲ್ಲಿದರ ಸ್ವಭಾವವನ್ನು ಮಾರ್ಪಡಿಸೆ ಸಲದಾತು ರತೆಯದಕ್ಕೆ ಮಂಕುತಿಮ್ಮ. ಸುಲಭವಲ್ಲಿದರ ಸ್ವಭಾವವನ್ನು ಮಾರ್ಪಡಿಸೆ ಸಲದಾತು ರತೆಯದಕ್ಕೆ ಮಂಕುತಿಮ್ಮ.

0: ಪುರಾತನ ಕಾಲದಿಂದ ಬಂದಿರುವ ಆಚಾರ ವಿಚಾರ ಸಂಪ್ರದಾಯಗಳು ಕಾಲದ ಗತಿಯ ಪರೀಕ್ಷೆಯಲ್ಲಿ ಗೆದ್ದು ಉಳಿದಿರೋದು ಅವೆಲ್ಲ. ಕೋಟಿ ರಸಗಳನ್ನ ಹೀರಿ ಬೆಳೆದಿರುವ ಅನುಭವ ಅದು, ಅನುಭವದ ಸಾರ ಅಂತ ಕರಿಬಹುದು. ಇದರ ತಳಹದಿಯಲ್ಲಿ ಬೆಳೆದಿರೋದು ನಮ್ಮ ಒಂದು ಸಾಮಾಜಿಕ ವ್ಯವಸ್ಥೆ. ಅದನ್ನ ಸುಧಾರಕ ನಾನು ಬುಡಮಟ್ಟ ಬದಲಾಯಿಸಿಬಿಡುತ್ತೇನೆ ಎಂಬ ಧೋರಣೆಯನ್ನು ತಳೆದ್ರೆ ಅದು ಸರಿಯಾದದ್ದಲ್ಲ. ಕಾರಣ ಸಮಾಜ ಅಷ್ಟು ಸುಲಭವಾಗಿ ಬದಲಾವಣೆಗೆ ಒಪ್ಕೊಳ್ಳೋದಿಲ್ಲ. ಉದಾಹರಣೆಗೆ ಮಹಾತ್ಮ ಗಾಂಧಿಯವರು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಎಲ್ಲ ಕಡೆ ಪ್ರಚಾರ ಮಾಡಿದ್ರು. ಆಗಿನ ಕಾಲದಲ್ಲಿ ಗಾಂಧೀಜಿ ಹೇಳಿದ್ರು ಅಂದ್ಬಿಟ್ಟು ಎಲ್ಲ ಹಳ್ಳಿ ಹಳ್ಳಿಗಳಲ್ಲೂ ಗುಂಪು ಗುಂಪಾಗಿ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಹೋಗಿ ಶಾಲೆಗೆ ಸೇರಿಸಲಿಲ್ಲ. ಹತ್ತು ಹಲವಾರು ವರ್ಷಗಳು ನೂರಾರು ಜನ ಸತತ ಪ್ರಯತ್ನ ಮಾಡಿದ ಮೇಲೆ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಅನ್ನೋದು ಸಾಧ್ಯವಾಗಿತ್ತು. ಅಂದ್ರೆ ಇಲ್ಲಿ ಚಮತ್ಕಾರಕ್ಕಾಗಲಿ ಆತುರಕ್ಕಾಗಲಿ ಆವೇಶಕ್ಕಾಗಲಿ ಸ್ಥಾನವಿಲ್ಲ. ಅದಕ್ಕೆ ಡಿ ವಿ ಜಿ ಅವರು ಹೇಳ್ತಾರೆ, ಸುಲಭವಲ್ಲ ಇದರ ಸ್ವಭಾವವನ್ನು ಮಾರ್ಪಡಿಸೆ ಸಲ್ಲದು ಆತುರತೆ. ಅದಕ್ಕೆ ಆತುರಗಾರನಿಗೆ ಬುದ್ಧಿಮಟ್ಟ ಅಂತ ನಮ್ಮಲ್ಲಿ ಒಂದು ಗಾದೆ ಇದೆ. ಹಾಗಾಗಿ ಸಲ್ಲದ ಆತುರತೆಯಿಂದ ಎಲ್ಲರ ಸ್ವಭಾವವನ್ನು ಬದಲಾಯಿಸ್ತೀನಿ ಅಂತ ಹೇಳಿ ದುಡುಕಬೇಡ ನೀನು ಅಂತ ಇಲ್ಲಿ ಡಿ ವಿ ಜಿ ಅವರು ಒಂದು ವಿವೇಚನೆಯ ಒಂದು ಉಪದೇಶವನ್ನು ಕೊಡ್ತಾರೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್.

ಗಾಯನ ರಂಜನಿ ವೆಂಕಟೇಶ್, ವ್ಯಾಖ್ಯಾನ ಸುನಂದ ಗುರುರಾಜ್, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್ ಕಗ್ಗದ ಸಿರಿ.

ನಾನು ಡಾಕ್ಟರ್ ನಾ ಸೋಮೇಶ್ವರ್. ಆಕಾಶವಾಣಿ ಕೇಂದ್ರವನ್ನ ನನ್ನ ಗೆಳೆಯ ಆತ್ಮೀಯ ಮಿತ್ರ ಅಂತ ಪರಿಗಣಿಸಿ ನನ್ನ ಶಾಲಾ ದಿನಗಳಿಂದ ಇವತ್ತಿನವರೆಗೂ ಕೇಳ್ಕೊಂಡ್ ಬರ್ತಾ ಇದ್ದೇನೆ. ಸಮಯ ಸಿಕ್ಕಾಗೆಲ್ಲ ಕೇಳ್ತೇನೆ, ಖುಷಿ ಪಡ್ತೇನೆ. ನಾನೊಬ್ನೇ ಖುಷಿ ಪಟ್ಟರೆ ಹಾಗೆ? ಹಾಗಾಗಿ ವಿವಿಧ ಭಾರತಿ FM ಕೇಂದ್ರವನ್ನ ಆಲಿಸಿ ಸಂತೋಷವನ್ನ ಎಲ್ಲರಿಗೂ ಹಂಚಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಚೆನ್ನೈ ಭೇಟಿ, ವಿವಿಧ ಯೋಜನೆಗಳ ಶಂಕುಸ್ಥಾಪನೆ, ಉದ್ಘಾಟನೆ. ಜಾಗತಿಕ ಮಟ್ಟದಲ್ಲಿ ಪ್ರಸ್ತುತವಾಗಬಲ್ಲ ದೇಶೀಯ ಪರಿಹಾರ ಅಭಿವೃದ್ಧಿಪಡಿಸುವುದು ಅಗತ್ಯ, ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್. ಕರ್ನಾಟಕದ ನಾಡಹಬ್ಬ ವಿಶ್ವವಿಖ್ಯಾತ ಮೈಸೂರು ದಸರಾ ಆಚರಣೆಗೆ ಸಕಲ ಸಿದ್ಧತೆ. ಎಎಫ್ಸಿ 17 ವರ್ಷದೊಳಗಿನವರ ಮಹಿಳಾ ಏಷ್ಯನ್ ಕಪ್ ಫುಟ್ಬಾಲ್ ಪಂದ್ಯ ನಾಳೆ ನಡೆಯಲಿರುವ ಅರ್ಹತಾ ಪಂದ್ಯದಲ್ಲಿ ಭಾರತ ಮಲೇಷ್ಯಾ ಸೆಣಸು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಚೆನ್ನೈಗೆ ಭೇಟಿ ನೀಡಲಿದ್ದು ಪೂನಮಲ್ಲಿ ಮತ್ತು ವಡಪಳನಿ ನಡುವಿನ 14.5 ಕಿಲೋಮೀಟರ್ ಉದ್ದದ ಮೆಟ್ರೋ ರೈಲು ಸೇವೆಯನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಇದೇ ವೇಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ 5 ಅಮೃತ ಭಾರತ ರೈಲು ನಿಲ್ದಾಣಗಳನ್ನು ಅವರು ಉದ್ಘಾಟಿಸಲಿದ್ದಾರೆ. ಬಳಿಕ ಪೋರೂರಿನಿಂದ ಪೂನಮಲ್ಲಿವರೆಗೆ ಮೆಟ್ರೋ ರೈಲಿನಲ್ಲಿ ಪ್ರಯಾಣಿಸಿ ಪೋರೂರು ಬೈಪಾಸ್ ನಿಲ್ದಾಣಕ್ಕೆ ಮರಳಲಿದ್ದಾರೆ. ಪೋರೂರು ಕೆರೆಯ ಸಮೀಪದಲ್ಲಿರುವ ಜಲಕಂಠೇಶ್ವರ ಶಿವ ದೇವಾಲಯದಲ್ಲಿ ವಿಶೇಷ ದರ್ಶನ ಮತ್ತು ಪೂಜೆಯಲ್ಲಿಯೂ ಪ್ರಧಾನಮಂತ್ರಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಚೆನ್ನೈನಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಭಾಗಿಯಾಗಲಿದ್ದಾರೆ. ನಂತರ ಪ್ರಧಾನಮಂತ್ರಿಯವರು ಐಐಟಿ ಮದ್ರಾಸ್ನಲ್ಲಿರುವ ಬ್ರೈನ್ ಸೆಂಟರ್ಗೆ ಭೇಟಿ ನೀಡಿ ಅಲ್ಲಿನ ಕಾರ್ಯಚಟುವಟಿಕೆಗಳನ್ನು ವೀಕ್ಷಿಸಲಿದ್ದಾರೆ. ಚೆನ್ನೈ ಕನ್ವೆನ್ಷನ್ ಸೆಂಟರ್ನಲ್ಲಿ ಹಲವು ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಕೆಲವು ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ನಾಳೆ ನಡೆಯಲಿರುವ ಜೈಗೋಪಾಲ್ ಗರೋಡಿಯಾ ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬಳಿಕ ಪ್ರಧಾನಮಂತ್ರಿ ದೆಹಲಿಗೆ ತೆರಳಲಿದ್ದಾರೆ. ವಿಕಸಿತ ಭಾರತ 2047 ಮುನ್ನೋಟದ ಸಾಕಾರಕ್ಕೆ ನಿಗದಿಪಡಿಸಿರುವ ರಾಷ್ಟೀಯ ಗುರಿಗಳನ್ನು ಸಾಧಿಸಲು ನಾವೀನ್ಯತೆಗೆ ವೇಗ ನೀಡಿ ವೈಜ್ಞಾನಿಕ ಸಂಶೋಧನೆಗಳನ್ನು ವಾಣಿಜ್ಯ ಉದ್ಯಮಗಳಾಗಿ ಪರಿವರ್ತಿಸುತ್ತಾ ಭಾರತದ ತಾಂತ್ರಿಕ ಸಾಮರ್ಥ್ಯವನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಉದ್ಯಮ ವಲಯ ಮುಂದೆ ಬರಬೇಕು ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ಪಿಎಚ್ಡಿ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಯ 121ನೇ ವಾರ್ಷಿಕ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ತಾಂತ್ರಿಕ ಬೆಳವಣಿಗೆಯ ಮುಂದಿನ ಹಂತದಲ್ಲಿ ಇತರ ದೇಶಗಳು ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವುದಕ್ಕೆ ಸೀಮಿತವಾಗದೆ ಜಾಗತಿಕ ಮಟ್ಟದಲ್ಲಿ ಪ್ರಸ್ತುತವಾಗುವ ಸ್ವದೇಶಿ ಪರಿಹಾರಗಳನ್ನು ಅಭಿವೃದ್ಧಿಪಡಿಸುವತ್ತ ಗಮನಹರಿಸಬೇಕು ಎಂದು ಪ್ರತಿಪಾದಿಸಿದರು. ರಾಷ್ಟೀಯ ಕ್ವಾಂಟಮ್ ಮಿಷನ್ನ ಪ್ರಗತಿಯನ್ನು ಉಲ್ಲೇಖಿಸಿದ ಸಚಿವರು, 8 ವರ್ಷಗಳಲ್ಲಿ 2000 ಕಿಲೋಮೀಟರ್ ಕ್ವಾಂಟಮ್ ಸುರಕ್ಷಿತ ಸಂವಹನ ವ್ಯವಸ್ಥೆ ಸಾಧಿಸುವ ಗುರಿಯ ಪೈಕಿ ಕಳೆದ 3 ವರ್ಷಗಳಲ್ಲಿ ಭಾರತ ಈಗಾಗಲೇ 1000 ಕಿಲೋಮೀಟರ್ ದೂರದ ಕ್ವಾಂಟಮ್ ಸುರಕ್ಷಿತ ಸಂವಹನ ಸಾಮರ್ಥ್ಯವನ್ನು ಸಾಧಿಸಿದೆ ಎಂದು ಹೇಳಿದರು. ಆಧುನಿಕ ಯುದ್ಧತಂತ್ರ ಮತ್ತು ಜಾಗತಿಕ ಭದ್ರತಾ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಗಳ ನಡುವೆಯೂ ಜಗತ್ತಿನಾದ್ಯಂತದ ಬೆಳವಣಿಗೆಗಳು ಮತ್ತು ಅವುಗಳ ಕಾರ್ಯತಂತ್ರದ ಪರಿಣಾಮಗಳನ್ನು ಭಾರತ ನಿಕಟವಾಗಿ ಗಮನಿಸುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಜೋಧ್ಪುರ್ ವಾಯುಪಡೆ ನಿಲ್ದಾಣದಲ್ಲಿ ನಡೆದ ತರಂಗ್ ಶಕ್ತಿ 2026 ಸಮರಾಭ್ಯಾಸ ಉದ್ದೇಶಿಸಿ ಮಾತನಾಡಿದ ಅವರು, ಆತ್ಮನಿರ್ಭರ ಭಾರತದ ಮುನ್ನೋಟದೊಂದಿಗೆ ಭಾರತೀಯ ಸಶಸ್ತ್ರ ಪಡೆಗಳ ರಚನೆ ಸಾಮರ್ಥ್ಯ ಮತ್ತು ಕಾರ್ಯತಂತ್ರದ ವಿಧಾನಗಳಲ್ಲಿ ಮೂಲಭೂತ ಪರಿವರ್ತನೆ ನಡೆಯುತ್ತಿದೆ ಎಂದರು. ವಾಯುಪಡೆ ನಿಲ್ದಾಣದಲ್ಲಿ ವೈಮಾನಿಕ ಪ್ರದರ್ಶನ ವೀಕ್ಷಿಸಿದ ಬಳಿಕ

0: ಮಾತನಾಡಿದ ರಕ್ಷಣಾ ಸಚಿವರು, ಈಗಿನ ಜಾಗತಿಕ ವ್ಯವಸ್ಥೆ ತ್ವರಿತವಾಗಿ ಬದಲಾಗುತ್ತಿದ್ದು ಹೊಸ ಜಾಗತಿಕ ವ್ಯವಸ್ಥೆಯ ಸ್ವರೂಪ ಇನ್ನೂ ಅನಿಶ್ಚಿತವಾಗಿದೆ ಎಂದರು. ಆತ್ಮನಿರ್ಭರ್ ಭಾರತ್ ಎಂದರೆ ಜಗತ್ತಿನಿಂದ ಪ್ರತ್ಯೇಕವಾಗಿ ಇರುವುದಲ್ಲ ಎಂದು ಸ್ಪಷ್ಟಪಡಿಸಿದ ಅವರು, ಪ್ರಮುಖ ರಕ್ಷಣಾ ತಂತ್ರಜ್ಞಾನಗಳನ್ನು ದೇಶದಲ್ಲೇ ವಿನ್ಯಾಸಗೊಳಿಸುವುದು, ಅಭಿವೃದ್ಧಿಪಡಿಸುವುದು, ಉತ್ಪಾದಿಸುವುದು, ನಿರ್ವಹಿಸುವುದು ಮತ್ತು ಉನ್ನತೀಕರಿಸುವ ಸಾಮರ್ಥ್ಯ ಹೊಂದುವುದಾಗಿದೆ ಎಂದು ವಿವರಿಸಿದರು. ಸೆಪ್ಟೆಂಬರ್ 26ರಂದು ಆರಂಭವಾಗಿರುವ ಈ ಸಮರಾಭ್ಯಾಸ ಇದೇ 12ರವರೆಗೆ ನಡೆಯಲಿದೆ. ಪಾಲುದಾರಿಕೆಯಲ್ಲಿ ಶಕ್ತಿ ಎಂಬ ಧ್ಯೇಯವಾಕ್ಯದೊಂದಿಗೆ ನಡೆಯುತ್ತಿರುವ ಈ ಸಮರಾಭ್ಯಾಸವು ವಿವಿಧ ದೇಶಗಳ ವಾಯುಪಡೆಗಳ ನಡುವಿನ ಪರಸ್ಪರ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ವರ್ಧಿಸುವ, ಸೇನಾ ಸಹಕಾರವನ್ನು ಬಲಪಡಿಸುವ ಮತ್ತು ಕಾರ್ಯಾಚರಣೆಯ ಪರಿಣಿತಿಯನ್ನು ವಿನಿಮಯ ಮಾಡಿಕೊಳ್ಳುವ ಉದ್ದೇಶ ಹೊಂದಿದೆ. ಬ್ಯಾಂಕುಗಳು ಇದೇ 16ರಿಂದ ಪ್ರತಿದಿನ 99% ನಗದು ಮೀಸಲು ಅನುಪಾತ ಹೊಂದುವುದು ಕಡ್ಡಾಯ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ತಿಳಿಸಿದೆ. ಪ್ರಸ್ತುತ ಈ ಪ್ರಮಾಣ 90%ರಷ್ಟಿದೆ. ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿನ ಪ್ರಸ್ತುತ ನಗದು ಲಭ್ಯತೆ ಪರಿಸ್ಥಿತಿಯ ಪರಿಶೀಲನೆಯ ಬಳಿಕ ಆರ್ಬಿಐ ಈ ನಿರ್ಧಾರ ಕೈಗೊಂಡಿದೆ. ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಸುಲಭ ಲಭ್ಯ ನಗದು ಅಂದರೆ ಲಿಕ್ವಿಡಿಟಿ ಕಡಿಮೆ ಮಾಡುವುದು ಈ ಕ್ರಮದ ಉದ್ದೇಶವಾಗಿದೆ. ಅಕ್ಟೋಬರ್ 8ರ ವೇಳೆಗೆ ಬ್ಯಾಂಕಿಂಗ್ ವ್ಯವಸ್ಥೆಯು ಸುಮಾರು 388,000 ಕೋಟಿ ರೂಪಾಯಿಯಷ್ಟು ಸುಲಭವಾಗಿ ಲಭ್ಯವಾಗಬಹುದಾದ ನಗದು ಹೊಂದಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವ ಆಚರಣೆಗೆ ಕರ್ನಾಟಕ ಸಜ್ಜಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡೆಯುವ 10 ದಿನಗಳ ಈ ಉತ್ಸವವು ವೈವಿಧ್ಯಮಯ ಕಾರ್ಯಕ್ರಮಗಳು ಮತ್ತು ವಿವಿಧ ಪ್ರದರ್ಶನಗಳೊಂದಿಗೆ ಪ್ರವಾಸಿಗರನ್ನು ಸೆಳೆಯುತ್ತಿದೆ. ನಾಡ ಅಧಿದೇವತೆ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ನಾಳೆ ಬೆಳಗ್ಗೆ 11:50 ಮಧ್ಯಾಹ್ನ 12:13 ಸಲ್ಲುವ ಶುಭ ಧನುರ್ ಲಗ್ನದಲ್ಲಿ ಕೊಪ್ಪಳದ ಗವಿಮಠದ ಸಂಸ್ಥಾನದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಈ ವರ್ಷದ ದಸರಾ ಮಹೋತ್ಸವದ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಿದ್ದಾರೆ. ಚಾಮುಂಡಿಬೆಟ್ಟ ಹಾಗೂ ಮೈಸೂರು ಅರಮನೆ ಸೇರಿದಂತೆ ಕಾರ್ಯಕ್ರಮಗಳು ನಡೆಯುವ ಎಲ್ಲಾ ವೇದಿಕೆಗಳು ಸಂಪೂರ್ಣವಾಗಿ ಸಜ್ಜುಗೊಂಡಿವೆ. ಈ ಬಾರಿಯ ಸಿಎಂ ಕಪ್ ರಾಜ್ಯಮಟ್ಟದ ದಸರಾ ಕ್ರೀಡಾಕೂಟ ಇದೇ 14ರವರೆಗೆ ನಡೆಯಲಿದ್ದು, ಒಟ್ಟು 28 ಕ್ರೀಡೆಗಳಲ್ಲಿ 4,500 ಅಧಿಕ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ಮೈಸೂರಿನ ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ಸಂಜೆ ಕ್ರೀಡಾಕೂಟಕ್ಕೆ ಅಧಿಕೃತ ಚಾಲನೆ ನೀಡಲಿದ್ದಾರೆ. ಪ್ರವಾಸಿಗರ ಅನುಕೂಲಕ್ಕಾಗಿ ಪೊಲೀಸ್ ಇಲಾಖೆಯು ವಿಶೇಷ ವಿಸಿಟರ್ ಪೋರ್ಟಲ್ ಸೌಲಭ್ಯ ಕಲ್ಪಿಸಿದೆ. ಹಬ್ಬದ ಜನದಟ್ಟಣೆ ನಡುವಿನ ನೆಟ್ವರ್ಕ್ನಲ್ಲಿಯೂ ಪೋರ್ಟಲ್ ಕಾರ್ಯನಿರ್ವಹಿಸುವಂತೆ ವ್ಯವಸ್ಥೆ ಮಾಡಲಾಗಿದೆ. ಶೃಂಗೇರಿ, ಹೊರನಾಡು, ಕಟೀಲು, ಕೊಲ್ಲೂರು ಮೊದಲಾದ ಶಕ್ತಿ ದೇವತೆ ಕ್ಷೇತ್ರಗಳಲ್ಲಿ ನವರಾತ್ರಿಯ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಲಿವೆ. ಮಂಗಳೂರಿನ ಕುದ್ರೋಳಿ, ವಿಶ್ವ ಪರಂಪರಾ ತಾಣ ಹಂಪಿ, ಮಡಿಕೇರಿ ಹಾಗೂ ಶ್ರೀರಂಗಪಟ್ಟಣಗಳಲ್ಲಿಯೂ ವೈವಿಧ್ಯಮಯವಾಗಿ ದಸರಾ ಆಚರಿಸಲಾಗುತ್ತದೆ. ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ಸಿಖ್ ಯಾತ್ರಾಸ್ಥಳ ಹೇಮಕುಂಡ್ ಸಾಹಿಬ್ನ ದ್ವಾರಗಳನ್ನು ಚಳಿಗಾಲದ ಹಿನ್ನೆಲೆಯಲ್ಲಿ ಇಂದು ಮುಚ್ಚಲಾಗಿದೆ. ಧಾರ್ಮಿಕ ವಿಧಿವಿಧಾನಗಳಂತೆ ಮಧ್ಯಾಹ್ನ 12:30ಕ್ಕೆ ಅಂತಿಮ ಆರತಿ ಮಾಡಿ ಮಧ್ಯಾಹ್ನ 1 ಗಂಟೆಗೆ ಕ್ಷೇತ್ರದ ದ್ವಾರಗಳನ್ನು ಮುಚ್ಚಲಾಯಿತು. ಈ ವರ್ಷದ May 23ರಂದು ಹೇಮಕುಂಡ್ ಸಾಹಿಬ್ನ ದ್ವಾರಗಳನ್ನು ಭಕ್ತರ ದರ್ಶನಕ್ಕಾಗಿ ತೆರೆಯಲಾಗಿತ್ತು. ಈ ಯಾತ್ರಾ ಋತುವಿನಲ್ಲಿ ಸುಮಾರು 2,80,000 ಭಕ್ತರು ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಜನಸೇವೆಯೇ ದೇಶಸೇವೆ ಎಂಬ ಮನೋಭಾವದೊಂದಿಗೆ ನಾಗರಿಕರ ಅಭ್ಯುದಯಕ್ಕೆ ಬದ್ದತೆಯಿಂದ 25 ವರ್ಷಗಳ ಸಾರ್ವಜನಿಕ ಸೇವೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಉತ್ತಮ ಆಡಳಿತದ ಮುನ್ನೋಟದೊಂದಿಗೆ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗಲು ಸರ್ಕಾರ ಕಾರ್ಯಪ್ರವೃತ್ತವಾಗಿದೆ. ಈ ನಿಟ್ಟಿನಲ್ಲಿ ಹಲವು ವಲಯಗಳಲ್ಲಿ ಕೈಗೊಂಡಿರುವ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು 2025ರ ವಕ್ಫ್ ಸುಧಾರಣೆಗಳ ಬಗ್ಗೆ ಒಂದು ವರದಿ. ಹಿಂದಿನ ವಕ್ಫ್ ಕಾಯ್ದೆಯಲ್ಲಿನ ಲೋಪದೋಷಗಳನ್ನು ಸರಿಪಡಿಸಲು 2025ರ April 5ರಂದು ಜಾರಿಗೆ ತರಲಾದ ವಕ್ಫ್ ತಿದ್ದುಪಡಿ ಕಾಯ್ದೆ 2025ರಡಿ ಪಾರದರ್ಶಕತೆಗೆ ಆದ್ಯತೆ ನೀಡಿದೆ.

0: ಮಾಡಲಾಗಿದೆ. ಕೇಂದ್ರ ವಕ್ಫ್ ಮಂಡಳಿಗಳಲ್ಲಿ ಮುಸ್ಲಿಂ ಮಹಿಳೆಯರು ಮತ್ತು ಮುಸ್ಲಿಮೇತರರು ಸದಸ್ಯರಾಗಲು ಈ ಕಾಯ್ದೆ ಅನುವು ಮಾಡಿಕೊಟ್ಟಿದೆ. ಈ ಹೊಸ ಕಾಯ್ದೆಯಡಿ ಇನ್ನು ಮುಂದೆ ಸರ್ಕಾರಿ ವ್ಯಾಜ್ಯ ಭೂಮಿಯ ಮೇಲಿನ ಯಾವುದೇ ಹಕ್ಕುಗಳ ಪ್ರತಿಪಾದನೆಯನ್ನು ಕಲೆಕ್ಟರ್ಗಿಂತ ಹೆಚ್ಚಿನ ಶ್ರೇಣಿಯ ಅಧಿಕಾರಿಯೊಬ್ಬರು ಕೂಲಂಕಷವಾಗಿ ಪರಿಶೀಲಿಸಬೇಕಾಗುತ್ತದೆ. ಜೊತೆಗೆ ವಕ್ಫ್ ನಿರ್ಧಾರಗಳ ವಿರುದ್ದ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಇದೇ ಮೊದಲ ಬಾರಿ ನೇರ ಅವಕಾಶ ಕಲ್ಪಿಸಲಾಗಿದೆ. ಈ ಕಾನೂನಾತ್ಮಕ ಸುಧಾರಣೆಗಳ ಜೊತೆ ಜೊತೆಗೆ ಸಮಗ್ರ ಡಿಜಿಟಲೀಕರಣ ಪ್ರಕ್ರಿಯೆಗಳು ನಡೆಯುತ್ತಿವೆ. ಚೀನಾದಲ್ಲಿ ನಡೆಯಲಿರುವ 2027 ಎಎಫ್ಸಿ 17 ವರ್ಷದೊಳಗಿನವರ ಮಹಿಳಾ ಏಷ್ಯನ್ ಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳಲು ಅರ್ಹತಾ ಪಂದ್ಯ ನಾಳೆ ಮಲೇಷ್ಯಾದ ಎಂಪಿ ಸೇಲಾಯಾಂಗ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಈ ನಿರ್ಣಾಯಕ ಇ ಗುಂಪಿನ ಪಂದ್ಯದಲ್ಲಿ ಭಾರತದ ಮಹಿಳಾ ಫುಟ್ಬಾಲ್ ತಂಡ ಆತಿಥೇಯ ಮಲೇಷ್ಯಾವನ್ನು ಎದುರಿಸಲಿದೆ. ಪಂದ್ಯದಲ್ಲಿ ಡ್ರಾ ಸಾಧಿಸಿದರೂ ಭಾರತಕ್ಕೆ ಅರ್ಹತೆ ಸಿಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಚೆನ್ನೈ ಭೇಟಿ, ವಿವಿಧ ಯೋಜನೆಗಳ ಶಂಕುಸ್ಥಾಪನೆ, ಉದ್ಘಾಟನೆ. ಜಾಗತಿಕ ಮಟ್ಟದಲ್ಲಿ ಪ್ರಸ್ತುತವಾಗಬಲ್ಲ ದೇಶೀಯ ಪರಿಹಾರ ಅಭಿವೃದ್ಧಿಪಡಿಸುವುದು ಅಗತ್ಯ, ಸಚಿವ ಡಾ ಜಿತೇಂದ್ರ ಸಿಂಗ್. ಕರ್ನಾಟಕದ ನಾಡಹಬ್ಬ, ವಿಶ್ವವಿಖ್ಯಾತ ಮೈಸೂರು ದಸರಾ ಆಚರಣೆಗೆ ಸಕಲ ಸಿದ್ಧತೆ. ಎಎಫ್ಸಿ 17 ವರ್ಷದೊಳಗಿನವರ ಮಹಿಳಾ ಏಷ್ಯನ್ ಕಪ್ ಫುಟ್ಬಾಲ್ ಪಂದ್ಯ ನಾಳೆ ನಡೆಯಲಿರುವ ಅರ್ಹತಾ ಪಂದ್ಯದಲ್ಲಿ ಭಾರತ ಮಲೇಷ್ಯಾ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ವಿಶ್ವದ ಜೀವ ವೈವಿಧ್ಯದ ಕುರಿತು ನಾವು ನಮ್ಮ ಅರಿವು ಮತ್ತು ಗೌರವವನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ.
2: ಭೂಮಿ, ಆಕಾಶ ಮತ್ತು ನೀರು, ಈ ಮೂರು ನೆಲೆಗಳನ್ನು ಆಶ್ರಯಿಸಿ ಬದುಕುವ ಜೀವಕೋಟಿಯ ಸಂರಕ್ಷಣೆ ಮನುಕುಲದ ಕರ್ತವ್ಯ.
1: ಈ ಭೂಮಿಯ ಮೇಲೆ ಗೌರವದಿಂದ ಬದುಕುವ ಯಾವ ಜೀವಿಯ ಹಕ್ಕನ್ನು ನಾವು ಕಸಿದುಕೊಳ್ಳಲಾರೆವು? ಕ್ರಿಮಿಕೀಟಗಳು, ಪಕ್ಷಿ, ಉರಗ ಸಂತತಿ, ಪ್ರಾಣಿ ಸಂಕುಲ, ಹೀಗೆ ಎಲ್ಲ ಜೀವವರ್ಗಕ್ಕೂ ಈ ಭೂಮಿಯ ಮೇಲೆ ಬದುಕುವ ಹಕ್ಕಿದೆ.
2: ಸಸ್ಯ ಸಂಕುಲದ ನಾಶವೆಂದರೆ ಅದು ಜೀವ ಸಂಕುಲದ ನಾಶ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಘನವಚನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಇದು ಘನಭಜನ ಕಾರ್ಯಕ್ರಮದ ಕೊನೆಯ ಹಂತ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದ ಪ್ರೇಮ ಸಾಕ್ಷಿ ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಚಿ ಉದಯಶಂಕರ್ ಅವರ ಗೀತೆ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತವಿತು. ನಗು ಅನ್ನೋದು ಯಾರಿಗೆ ಬೇಡ ಹೇಳಿ, ಎಲ್ಲರಿಗೂ ಬೇಕಾಗಿರುವುದು ಈ ನಗು. ನಗು ಪ್ರತಿಯೊಬ್ಬರಿಗೂ ದೊರೆತಿರುವ ಒಂದು ಆಭರಣ ಅಂತಲೇ ಹೇಳ್ಬೋದು. ಒಂದು ಸಣ್ಣ ನಗು ಎಂತಹ ಕಠಿಣ ಪರಿಸ್ಥಿತಿಯನ್ನು ಸಹ ತಿಳಿಗೊಳಿಸುತ್ತೆ.

0: ಇನ್ನು ನಗು ಹೇಗಿರಬೇಕು ಅಂದರೆ ನಮಗೆ ಸಂತೋಷ ಕೊಡಬೇಕು, ಖುಷಿ ಕೊಡಬೇಕು, ಇತರರಿಗೆ ತೊಂದರೆ ಕೊಡಬಾರದು.
1: ನಗಬೇಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪೊಲೀಸ್ ವ್ಯವಸ್ಥೆಯನ್ನು ಬಲಪಡಿಸುವ ಹಾಗೂ ವಿಚಕ್ಷಣೆಯನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಇಂದು ಪೊಲೀಸ್ ಭವನಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಪರಾಧ ತಡೆಗಟ್ಟುವ ನಿಟ್ಟಿನಲ್ಲಿ ಆಧುನಿಕ ತಂತ್ರಜ್ಞಾನ ಬಳಸಿಕೊಳ್ಳುವ ಬಗ್ಗೆ ಸಮಾಲೋಚನೆ ನಡೆಸಿದರು. ಪಶ್ಚಿಮಘಟ್ಟದ ಜೀವ ನದಿಗಳ ನೀರನ್ನು ಬೇರೆಡೆಗೆ ತಿರುಗಿಸುವುದು ಸೇರಿದಂತೆ ವಿವಿಧ ಯೋಜನೆಗಳ ಹೆಸರಿನಲ್ಲಿ ಪರಿಸರಕ್ಕೆ ಮಾರಕವಾಗುವ ಕ್ರಮಗಳನ್ನು ಕೈಗೊಳ್ಳಬಾರದು ಎಂದು ಶಿರಸಿ ಸಿದ್ದಾಪುರ ಶಾಸಕ ಭೀಮಣ್ಣ ನಾಯಕ್ ಒತ್ತಾಯಿಸಿದ್ದಾರೆ. ನಡೆದಾಡುವ ವಿಶ್ವಕೋಶ ಎಂದೇ ಖ್ಯಾತರಾಗಿದ್ದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾ ಕೋಟ ಶಿವರಾಮ್ ಕಾರಂತರ ಜನ್ಮದಿನವಾದ ಅಂಗವಾಗಿ ರಾಜ್ಯಾದ್ಯಂತ ಗೌರವ ನಮನ ಸಲ್ಲಿಸಲಾಯಿತು. ಅವರ ಕರ್ಮಭೂಮಿ ಪುತ್ತೂರಿನ ಬಾಲವನ ಸೇರಿದಂತೆ ಹಲವೆಡೆ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಹಂಪಿ ಕ್ಷೇತ್ರದಲ್ಲಿ ಇಂದು ಮಹಾಲಯ ಅಮಾವಾಸ್ಯೆ ಪ್ರಯುಕ್ತ ನದಿದಂಡೆಯ ಮಂಟಪಗಳಲ್ಲಿ ಸುಮಾರು 70,000 ಜನರು ತಿಲತರ್ಪಣದೊಂದಿಗೆ ಪಿತೃಪಕ್ಷದ ಶ್ರಾದ್ದ ಕಾರ್ಯಗಳನ್ನು ನೆರವೇರಿಸಿದರು. ಕೇರಳಂ, ಮಹಾರಾಷ್ಟ್ರ, ತಮಿಳುನಾಡು ಮತ್ತು ಆಂಧ್ರಪ್ರದೇಶಗಳಿಂದಲೂ ಜನರು ಆಗಮಿಸಿ ತಿಲತರ್ಪಣದೊಂದಿಗೆ ಪಿಂಡ ಪ್ರದಾನ ಕಾರ್ಯ ನಡೆಸಿದರು. ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಇದೇ ಸೋಮವಾರದಿಂದ ಸೈಪ್ರಸ್ ಮತ್ತು ಗ್ರೀಕ್ಗೆ ಭೇಟಿ ನೀಡಲಿದ್ದಾರೆ. ಈ ಭೇಟಿಯು ವಿಶೇಷವಾಗಿ ಕಡಲ ಭದ್ರತಾ ಕ್ಷೇತ್ರದಲ್ಲಿ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸುವ ನಿರೀಕ್ಷೆ ಇದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 8:03.

0: ಈಗ ಶನಿವಾರದ ವಿಶೇಷ ಕಾರ್ಯಕ್ರಮ ಕನ್ನಡ ಚಲನಚಿತ್ರ ಧ್ವನಿವಾಹಿನಿ.
1: ಆಕಾಶವಾಣಿ ಕನ್ನಡ ಚಲನಚಿತ್ರ ಧ್ವನಿವಾಹಿನಿ

ತಾರಾಗಣದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕಲ್ಪನ, ನರಸಿಂಹರಾಜು, ಅಶ್ವಥ್, ಪಂಡರಿಬಾಯಿ, ಎಂಪಿ ಶಂಕರ್, ದ್ವಾರಕೀಶ್, ನಾಗೇಶ್ವರ ರಾವ್, ಜಯಶ್ರೀ ಮುಂತಾದವರು.

ಸಂಗೀತ ರಾಜನ್ ನಾಗೇಂದ್ರ. ಚಿತ್ರಕಥೆ ನಿರ್ದೇಶನ ಹುಣಸೂರು ಕೃಷ್ಣಮೂರ್ತಿ. ಕೇಳಿ ಚಲನಚಿತ್ರ ಧ್ವನಿವಾಹಿನಿ ಚಿತ್ರ ಕನ್ನಿಕಾ ಪರಮೇಶ್ವರಿ ಕಥಾ.

0: ವತ್ಸ ಚಿತ್ರಕಂಠ, ನಿನ್ನ ತಪಸ್ಸಿಗೆ ಮೆಚ್ಚಿದೆ, ಜಾಗೃತನಾಗು.
1: ದೇವದೇವ, ಮಹಾನುಭಾವ ಶಂಕರ, ಧನ್ಯವಾದ ಧನ್ಯವಾದ.
0: ನಿನಗೇನು ವರ ಬೇಕು?
1: ಪ್ರಭು, ನಿನ್ನಲ್ಲಿರುವ ಮಾಯಾಶಕ್ತಿಯನ್ನು ನನಗೆ ಅನುಗ್ರಹಿಸು.
0: ಅದನ್ನ ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸಬೇಕು, ಕೆಟ್ಟದ್ದಕ್ಕೆ ಉಪಯೋಗಿಸಿದ್ರೆ ಕೆಡಕಾದೀತು. ಜಾಗ್ರತೆ,
1: ನೀನು ಅನುಗ್ರಹಿಸು ಪ್ರಭು, ಉಳಿದ ವಿಷಯ ನನಗಿರಲಿ.
0: ತಥಾಸ್ತು.
1: ಶಿವನ ಕೃಪೆಯಿಂದ ಮಾಯಾಶಕ್ತಿ ನನ್ನ ಕೈವಶವಾಯಿತು, ಬ್ರಹ್ಮಾಂಡವನ್ನೇ ನನ್ನ ಅಂಗೈಯಲ್ಲಿಟ್ಟು ಕುಣಿಸುವ ಶಕ್ತಿ ಬಂದು ಹೋಯಿತು. ಯಾರಯ್ಯ?
2: ಅವಳು ಸೋಮದತ್ತನ ಮಗಳು, ಕೀರ್ತಕನ್ಯೆ.
1: ಆಹಾ, ಎಂಥ ಸುಂದರಿ! ಆದರೆ ಇವಳನ್ನೇ ಮದುವೆಯಾಗಬೇಕು.
2: ಪ್ರಯತ್ನ ಪಡಬೇಡ, ಸಿಗಲಾರು.
1: ಏಕೆ?
2: ಅದು ಅವರ ಕುಲ ಪದ್ಧತಿ, ಸೋದರ ಮಾವನಿಗಲ್ಲದೆ ಮತ್ತಾರಿ ಪಡುವುದಿಲ್ಲ.
1: ಅಯ್ಯಯ್ಯೋ, ನನ್ನನ್ನೇ ಸೋದರ ಮಾವ ಅಂತ ತಿಳ್ಕೊಳ್ಳಿ ಬೇಡ ಅಂದವರು ಯಾರು? ನನ್ನ ಕಣ್ಣಿಗೆ ಬಿದ್ದ ತಕ್ಷಣ ನನ್ನ ಮನಸ್ಸನ್ನು ಕದ್ದ ಸುಂದರಿ ನನ್ನವಳಾಗಲೇಬೇಕು, ಇಲ್ಲದಿದ್ರೆ ಶಿವನಿಂದ ಪಡೆದ ಮಾಯಾಶಕ್ತಿ ವ್ಯರ್ಥ. ಸುಂದರಿ, ನಿನ್ನ ಕೈ ಹಿಡಿಯಲು ಅವನು ಯೋಗ್ಯನಲ್ಲ. ಹಿಡಿ, ನನ್ನ ಕೈ ಹಿಡಿ. ಆಯ್ತು, ಶಿವನಿಂದ ಮಾಯಾಶಕ್ತಿಯನ್ನು ಪಡೆದಿರುವ ಮಹಿಮಾವಂತನ ಚಿತ್ರಕಂಠ, ಗಂಧರ್ವ, ನನ್ನ ಅರ್ಧಾಂಗಿಯಾಗಿ ಸುಖವಾಗಿರಲಿ ಅಂತೆ ಬಾ.
3: ಶಿವ ಶಿವ.
1: ಆಹಾ, ಭಲೇ ಭಲೇ, ನೀನೂ ಶಿವಭಕ್ತಳು, ನಾನೂ ಶಿವಭಕ್ತ, ನಮ್ಮಿಬ್ಬರ ಜೋಡಿ ಆಹಾ ಶಿವ ಪಾರ್ವತಿಯರ ಹಾಗೆ ಸೊಗಸಾಗಿರುತ್ತೆ.
3: ನಿನ್
1: ನೋಡಿದ ಮೇಲೆ ಹುಚ್ಚು ಹಿಡಿದಿರೋದು ನಿಜ. ಆ ಹುಚ್ಚು ವಾಸಿ ಆಗಬೇಕಾದ್ರೆ

0: ನಿನ್ನ ಆಲಿಂಗನವೇ ಅದಕ್ಕೆ ಸಿದ್ಧ ಔಷಧ.
1: ದೂರ ಇರ,
0: ಹತ್ರ ಬಂದ್ರೆ ಏನಾಗುತ್ತೆ?
1: ನೆತ್ತಿಗೆ ಇರೋ ಪಿತ್ತಿ ಬುದ್ಧಿ ಕಲ್ಸಕಾಗ್ತದೆ.
0: ನೋಡಲಿ ನಿನ್ನ ಪ್ರಿಯತಮ್ಮ. ಯಾರು
2: ನೋಡು?
0: ದೇವಿ ಪಾರ್ವತಿ
2: ಚಿತ್ರಕಂಠ, ಶಿವನ ವರಪ್ರಸಾದ ನೀನು ಇಷ್ಟೊಂದು ಕೊಬ್ಬಿ ಹೋದೆಯಾ? ನನ್ನ ಭಕ್ತನಾದ ಕೀರ್ತಿಕನೇನು ಬಲಾತ್ಕರಿಸಿದ್ದು ಅಲ್ಲದೆ ನನ್ನನ್ನು ಮುಟ್ಟಲು ಕೈ ಚಾಚಿದೆಯಾ? ಈ ನಿನ್ನ ಅಪರಾಧಕ್ಕೆ ಘೋರ ಶಿಕ್ಷೆ.
3: ಶಾಂತಿ ದೇವಿ ಶಾಂತಿ, ಇವನು ನನ್ನ ಪರಮ ಭಕ್ತ.
2: ಆ ಅಹಂಕಾರದಿಂದಲೇ ಮೈಮರೆತು ಮದಾಂಧನಾಗಿದ್ದಾನೆ. ಶಿವನ ಕರುಣೆಗೆ ಪಾತ್ರರಾದವರು ಶೀಲವಂತರಾಗಿರಬೇಕೆಂಬುದನ್ನು ಮರೆತು ಕಾಮಾಂಧರಾಗಿದ್ದಾರೆ. ಇವನ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಪಾಪಿ, ನಿನಗೆ ನನ್ನ ಪತಿಯಿಂದ ಪ್ರಾಪ್ತವಾಗಿರುವ ಮಾಯಾಶಕ್ತಿ ನಾಶವಾಗಲಿ. ನಿನ್ನ ದೈವತ್ವವನ್ನು ಕಳೆದುಕೊಂಡು ಭೂಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿ ತೊಳಲಾರು.
0: ಶಿವ ಶಿವ ದೇವ ಶಂಕರ ಮಹಾನುಭಾವ, ಏನಿದು? ಒಬ್ಬ ಬ್ರಹ್ಮಚಾರಿ ಅವಿವಾಹಿತ ಕನ್ಯೆಯನ್ನು ವಿವಾಹವಾಗಲು ಆಸೆ ಪಡುವುದು ತಪ್ಪೇ?
2: ಇಲ್ಲ, ಆದ್ರೆ ಬಲಾತ್ಕಾರಕ್ಕೆ ಕೈಚಾಚಿದ್ದು ಮಹಾಪರಾಧ, ಶಿಕ್ಷೆ ಅನುಭವಿಸಲೇಬೇಕು.
0: ಪ್ರಭು ಪ್ರಭು, ಈ ಶಾಪದಿಂದ ನನ್ನನ್ನು ಕಾಪಾಡು.
3: ದೇವಿ ಕೊಟ್ಟ ಶಾಪ ಅನುಭವಿಸಲೇಬೇಕು.
0: ಅಯ್ಯಯ್ಯೋ ಕೆಟ್ಟೆ ಕೆಟ್ಟೆ, ದೇವಿ ಪ್ರಭು ನನ್ನ ಶಾಪ ವಿಮೋಚನೆಯ ಮಾರ್ಗ.
3: ಕಾಮಾಂಧನಾಗಿ ಯಾರ ಕೈಮುಟ್ಟಲು ಪ್ರಯತ್ನಿಸಿದೆಯೋ ಅವಳ ಮೇಲಿನ ಕಾಮವೇ ನಿನಗೆ ಶಾಪ ವಿಮೋಚನೆ ಮಾಡುತ್ತದೆ. ಹೋಗು.

0: ಎಂತ ಭಕ್ತರು ನಮ್ಮ ಮಹಾರಾಜರು, ಹೂವಿನ ವಾಸನೆ ತಗಲಿ ಎಲ್ಲಿ ನಿರ್ಮಾಲ್ಯವಾಗುತ್ತೋ ಅಂತ ಮೂಗಿದ ಬಟ್ಟೆ ಕಟ್ಕೊಂಡು ದೇವ್ರ ಸೇವೆಗೆ ಬರ್ತಾರೆ.
1: ಇವರ ಈ ಸೇವೆ ನೋಡಿ ಜನ ಇವರನ್ನು ವಾಸವ ಗುಪ್ತ ಅನ್ನೋದನ್ನು ಮರೆತು ಕುಸುಮ ಶ್ರೇಷ್ಠಿ ಅಂತ ಕರೀತಿದ್ದಾರೆ.
2: ಗಂಡನಿಗೆ ತಕ್ಕ ಹೆಂಡತಿ ಇಂಥ ಮಹಾರಾಜರು ಪಡೆದ್ರವ ನಾವು ಧನ್ಯರು.
0: ಎಷ್ಟಾದ್ರೇನು, ವಂಶೋದ್ಧಾರಕ್ಕೆ ಒಂದು ಮಗುವಿಲ್ಲ, ದೇವರೇ ಕಣ್ಣು ಬಿಡಬೇಕು.

0: ನಿನ್ ಮಗು ಏನ್ ತಾಯಿ?
1: ಹೌದು ತಾಯಿ.
0: ಮಂಗ್ಲ ಸ್ವಲ್ಪ ಹಾಲತ. ಎಷ್ಟು ಮುದ್ದಾಗಿದೆ ಈ ನನ್ನ ಕಂದ.
2: ಅದು ಮುದ್ದಿಗಷ್ಟು ಬೆಂಕಿ ಹೊಸ್ತು. ಅದು ಹುಟ್ಟಿದ ಮೂರನೇ ತಿಂಗಳಿಗೆ ತಂದೆ ತಿನ್ಕೊಂತು.
0: ಶಿವ ಶಿವ, ಮಗುನ ಯಾಕೆ ಬೈತೀಯ ತಾಯಿ? ನಮ್ ನಮ್ಮ ಹಣೆ ಬರಹ ನಾವೇ ಅನುಭವಿಸ್ಬೇಕು. ಪಾಪ ಮಗು ಏನ್ ಮಾಡುತ್ತಮ್ಮ?
2: ಮಕ್ಕಳನ್ ಕಂಡ್ರೆ ತುಂಬಾ ಆಸೆ ಅಂತ ಕಾಣಿಸುತ್ತೆ. ನಿಮ್ಗೆ ಎಷ್ಟು ಮಕ್ಕಳು ತಾಯಿ?
0: ನನಗ್ ಮಕ್ಕಳು.
2: ನೀವು ಬಂಜೆನಿ?
0: ಶಿವ ಶಿವ,
2: ಬಂಜೆ ಆದ್ಮೇಲೆ ನನ್ ಮಗುನ್ ಯಾಕೆ ಮುಟ್ಟಿದ್ರಿ ತಾಯಿ? ಬಂಜೆಯ ಮಕ್ಕಳನ್ನ ಮುಟ್ಟಿದ್ರೆ ಆಯುಸ್ ಕಮ್ಮಿ ಆಗುತ್ತಂತೆ.
0: ಸ್ವಾಮಿ, ನಾನು ಬಂಜೆ, ನಾನು ಬಂಜೆ ಸ್ವಾಮಿ.
3: ಸಮಾಧಾನ ಮಾಡ್ಕೊಂಬ, ಸಮಾಧಾನ ಮಾಡ್ಕೊ. ಹಿಂದಿನ ಜನ್ಮದಲ್ಲಿ ನಾವು ಏನ್ ಪಾಪ ಮಾಡಿದ್ವಿ, ಈ ಜನ್ಮದಲ್ಲಿ ಏನ್ ತಪ್ಪು ಮಾಡಿದೆವು, ಅದಕ್ಕೆ ಮಕ್ಕಳಿದ್ದೆ ಹೀಗೆ ಕೊರತಾಯಿದೆ. ಗುರುದೇವ,
4: ಏನಿದು
3: ಶುಚಿರ್ಭೂತರಾಗಿ ದಾನ ಧರ್ಮಗಳನ್ನು ಮಾಡುತ್ತಿರುವ ಈ ಸಮಯದಲ್ಲಿ ಕಣ್ಣೀರು?
4: ಪ್ರಾರಬ್ಧ ಕರ್ಮ, ಒಂದೊಂದು ಸಲ ಹೀಗೆ ಕಣ್ಣೀರು ತರಿಸುತ್ತೆ ಗುರುದೇವ.
0: ಎಲ್ಲರಿಂದಲೂ ಬಂಜೆ ಬಂಜೆ ಅನ್ನೋ ಅಪವಾದಕ್ಕೆ ಗುರಿಯಾಗಿದ್ದೀನಿ. ಅವರಿವರ ಮಕ್ಕಳನ್ನು ಎತ್ತಿ ಮುದ್ದಾಡಕ್ಕೆ ಸಹಿತ ನಾನು ಅಯೋಗ್ಯಳು, ಅಯೋಗ್ಯಳು ಗುರುದೇವ.
4: ನಾರಾಯಣ ನಾರಾಯಣ ಗುರುದೇವ, ಈ ಪುನ್ನಾಮ ನರಕದಿಂದ ಪಾರಾಗಲು ಬೇರೆ ಗತಿಯೇ ಇಲ್ಲಿವೆ ಗುರುದೇವ.
5: ಇದೆ ಕೊನೆ ಪ್ರಯತ್ನ, ಪುತ್ರಕಾಮೇಷ್ಠಿಯಾಗಿ ಮಾಡಿಸ್ತೀನಿ. ಆ ಪರಮೇಶ್ವರ ಒಲಿದು ನಿಮಗೆ ಸಂತಾನ ಪ್ರಾಪ್ತಿ ಆದರೂ ಆಗಬಹುದು.
4: ಅನುಗ್ರಹಿತ

0: ದೇವಿ, ಏಕೆ ಈ ಕಠಿಣ ವ್ರತ, ಈ ದೇಹ ದಂಡನೆ?
1: ಆ ಪಾಪಿ ಚಿತ್ರಕಂಠನ ಗಾಳಿ ಸೋಕಿ ಮೈಲಿಗೆ ಆಗಿದೆ.
0: ಬಲ್ಲೆ, ಅದಕ್ಕೆ ನೀನು ಅಗ್ನಿಸ್ನಾನ ಮಾಡಿ ಪವಿತ್ರಳಾಗಬೇಕು ದೇವಿ.
1: ಅಗ್ನಿಸ್ನಾನ ಹಾಗಂದರೇನು ಪ್ರಭು? ನನಗೆ ಅರ್ಥವಾಗಲಿಲ್ಲ, ಬಿಡಿಸಿ ಹೇಳಿ.
0: ದೇವಿ, ನೀನು ಭೂಲೋಕದಲ್ಲಿ ಕುಸುಮ ಶ್ರೇಷ್ಠಿಗೆ ಮಗಳಾಗಿ ಹುಟ್ಟು, ಅದರಿಂದ ಭಕ್ತರ ಆಸೆ ಪೂರ್ತಿಯಾಗತ್ತೆ, ಚಿತ್ರಕಂಠನ ಶಾಪ ವಿಮೋಚನೆಯೂ ಆಗತ್ತೆ, ಮತ್ತೆ ಅಗ್ನಿ ಸ್ನಾನದಿಂದ ನಿನ್ನ ದೇಹವೂ ಶುದ್ಧವಾಗುತ್ತದೆ.
1: ನಾನೊಬ್ಳೆ ಭೂಲೋಕದಲ್ಲಿ ಹುಟ್ಟಲೆ,
0: ಜೊತೆಗೆ ಕೀರ್ತಿ ಕನ್ಯೆ ಸುದಂತರನ್ನೂ ಕಳಿಸ್ತೀನಿ.
2: ಅಪ್ಪಣೆ ಏನು ಪ್ರಭು?
0: ಇದನ್ನ ಕುಸುಮ ಶ್ರೇಷ್ಠಿಗೆ ಕೊಟ್ಟು ಬಾ.

0: ನಿಮ್ಮ ಯಾಗವು ಸಫಲವಾಯಿತು. ಪರಮೇಶ್ವರ ಪ್ರಸಾದ ಅನುಗ್ರಹಿಸಿದ್ದಾನೆ. ಇದು ನಿಮಗೆ ಸಂತಾನ ಪ್ರಾಪ್ತಿಯಾಗುತ್ತದೆ.
1: ಗುರುದೇವ, ನೀವು ಪರಮಧನ್ಯರು.

0: ಭಿಕ್ಷಾಂದೇಹಿ
1: ಪುತ್ರೋತಿ ಭವ.
2: ಅಯ್ಯೋ, ನಮ್ಮಮ್ಮ ನನ್ನ ಗಂಡನ ಮನೆಗೆ ಸೇರ್ಸಲ್ಲ, ಇನ್ ನಿಮ್ಮ ಆಶೀರ್ವಾದ ಹೇಗ್ ಫಲಿಸುತ್ತೆ?
1: ಫಲಿಸುತ್ತೆ ಫಲಿಸುತ್ತೆ, ಎಲ್ಲ ದೈವ ಚಿತ್ತ, ಅದಕ್ಕಾಗಿ ನಾವು ಬಂದಿರೋದು.
3: ಭಿಕ್ಷಾ ಕೇಳಕ್ ಬಂದ್ ಕೈ ಹಿಡಿತಾ ಇದೀಯಾ? ಬೇಕಾ ಬರ್ತೆ?
1: ನಾನು ಕಣೆ.
2: ನೀವೇ ಇದೇನ್ರಿ ನಿಮ್ಮ ಅವತಾರ? ಅರ್ಧ ಮೀಸೆ ಅರ್ಧ ಗಡ್ಡ, ಇದೇನ್ರಿ ಹಣೆ ಮೇಲೆ?
1: ಇನ್ನೇನೇ ಮಾಡೋದು, ಶೈವರ ಮನೆಗೆ ಹೋಗಿ ಗೋವಿಂದ ಅಂದ್ರೆ ಶೈವರಕ್ಕೆ ಹಾಕಲ್ಲ, ವೈಷ್ಣವರ ಮನೆಗೆ ಹೋಗಿ ಶಿವಾಯ ನಮಃ ಅಂದ್ರೆ ವೈಷ್ಣವರಕ್ಕೆ ಹಾಕಲ್ಲ. ಅದಕ್ಕೋಸ್ಕರವಾಗಿ ಶೈವರ ಮನೆಗೆ ಹೋದಾಗ ಶಿವಾಯ ನಮಃ, ವೈಷ್ಣವರ ಮನೆಗೆ ಹೋದಾಗ ಗೋವಿಂದ ಗೋವಿಂದ.
2: ಒಳ್ಳೆ ಸಮಯ ಬಂದ್ರಿ.
1: ಸಮಯ ಸಮಯ ಉಂಟೆ ಶಂಕರ ನಾರಾಯಣ.
2: ಅಮ್ಮ ಮನೇಲಿಲ್ಲ.
1: ಅದನ್ನ ತಿಳ್ಕೊಂಡೆ ನಾನು ಬಂದಿದ್ದು. ಏನು ಮಾತಾಡ್ತಾ ಇರ್ತೀವೋ ಅಥವಾ ಏನಾದ್ರೂ?
2: ಏನ್ರಿ ಇಷ್ಟು ದಿವಸ ನಾನು ಬಿಟ್ಟಿರೋದಕ್ಕೆ ನಿಮ್ಮ ಮನಸ್ಸು ಹೇಗ್ರಿ ಬಂತು?
1: ಎಲ್ಲ ನಿಮ್ಮಮ್ಮನಿಂದ. ಸಂಪಾದನೆ ಇಲ್ಲದೆ ಮನೆಯೊಳಗೆ ಕೂತ್ಕೊಂಡು ತಿನ್ನೋ ಮುಟ್ಟಾಳ, ನಾಲ್ಕು ಕಾಸು ಸಂಪಾದನೆ ಮಾಡ್ಕೊಂಡು ಬರೋವರೆಗೂ ಮನೆಯೊಳಗೆ ಕಾಲಿಡಬೇಡ ಅಂತ ಬೈದು ಕಳಿಸಿದ್ರು.
4: ಇವನು ಈಕೆಯ ಪತಿ.
5: ಇವನು ಗೃಹಸ್ಥನಾಗಿದ್ರು ಸಹ ಸ್ವಸ್ತ್ರೀಯನ್ನು ಬಿಟ್ಟು ಪರಸ್ತ್ರೀ ಕಾಮುಕನಾಗಿದ್ದಾನೆ.
6: ಶಾಂತಂ ಪಾಪಂ ಶಾಂತಂ ಪಾಪಂ.
7: ರಾಜ ವಿಷ್ಣುವರ್ಧನನ ಸಾಮ್ರಾಜ್ಯದಲ್ಲಿ ಇಂತಹ ದುರಾಚಾರಿಗಳೇ?
6: ಜಗಜ್ಜನನಿ ಸ್ವರೂಪಳಾದ ಪರಸ್ತ್ರೀಯನ್ನು ಕಾಮಿಸಿ ಇಹಕ್ಕೂ ಪರಕ್ಕೂ ಸಹಾಯಗಳಾದ ಧರ್ಮಪತ್ನಿಗೆ ದ್ರೋಹವೇ?
7: ಸೇನಾಧಿಪತಿ, ಎಷ್ಟು ದಿವಸದಿಂದ ಇವನಿಂತಹ ಕೆಲಸ ಮಾಡ್ತಾ ಇದ್ದಾನೆ?
4: ನ್ಯಾಯಾಧಿಪತಿ ವಿಚಾರಿಸಿದರು, ಆದ್ರೆ ಈ ಹೆಣ್ಣು ಮಗಳು ತಿಳಿಸಲಿಲ್ಲ. ಗಂಡನ ಅಪರಾಧವನ್ನು ಮುಚ್ಚಿಟ್ಟು ಅವನ್ನ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ.
7: ಫಲ ಫಲ, ಅದು ಪತಿವ್ರತೆಯರ ಲಕ್ಷಣ. ರಾಜ ವಿಷ್ಣುವರ್ಧನನ ಸಾಮ್ರಾಜ್ಯದಲ್ಲಿ ಇಂತಹ ಪತಿವ್ರತೆಯರು ಇರೋದ್ರಿಂದಲೇ ಅದು ಸುಭಿಕ್ಷವಾಗಿದೆ. ಇಂತಹ ಪತಿವ್ರತೆಯರ ಮುಂದೆ ರಾಜ ವಿಷ್ಣುವರ್ಧನನ ಶಿರಸ್ಸು ಯಾವಾಗಲೂ ಬಾಗಿರುತ್ತದೆ. ಆದರೆ ತಾಯಿ, ಅಪರಾಧಿ ಅಪರಾಧ ಮುಚ್ಚಿಡೋದು ಮಹಾಪರಾಧ. ಹೇಳಮ್ಮ, ಸತ್ಯ ಹೇಳು, ಎಷ್ಟು ದಿವಸದಿಂದ ಇವನು ನಿನಗೆ ದ್ರೋಹ ಮಾಡ್ತಾ ಇದ್ದಾನೆ?
6: ಇವನು ನನ್ನ ಪತಿ, ದೇವರ ಸಮಾನ.
7: ಹೌದು, ಪುರುಷನು ಪತ್ನಿ ವ್ರತಸ್ಥನಾಗಿದ್ದರೆ ಮಾತ್ರ ದೇವರಿಗೆ ಸಮಾನ, ಇಲ್ಲದಿದ್ದರೆ ಅವನು ದ್ರೋಹಿ, ವಂಚಕ, ಅಪರಾಧಿ. ರಾಜ ವಿಷ್ಣುವರ್ಧನನ ಸಾಮ್ರಾಜ್ಯದಲ್ಲಿ ಶಿಕ್ಷೆ ಅನುಭವಿಸಲೇಬೇಕು. ಸೇನಾಧಿಪತಿ, ಪರಸ್ತ್ರೀ ಕಾಮುಕರಿಗೆ ಆಗಬೇಕಾದ ಶಿಕ್ಷೆ.
6: ನನ್ನ ಗಂಡನಿಗೆ ಚಾವಟಿ ಇದೆ,
7: ಅದು ನಮ್ಮ ಪ್ರಜೆಗಳು ನಿರ್ಧರಿಸಿರೋ ನೀತಿ.
6: ಅಯ್ಯೋ ಬೇಡ, ಅವರನ್ನು ಹೊಡಿಬೇಡಿ.
7: ಹೊಡೆಯೋರು ನಾವಲ್ಲ, ನೀನು.
6: ನನ್ನ ಕೈಯಿಂದ ನನ್ನ ಗಂಡನಿಗೆ ನಾನೇ ಹೊಡೆಯಲಿ. ಬೇಡ ಪ್ರಭು ಬೇಡ.
7: ಇನ್ನು ಮೇಲಾದ್ರೂ ಈ ಸಾಧ್ವಿಗೆ ದ್ರೋಹ ಮಾಡದೆ ನೀತಿಯಿಂದ ನಡೆದುಕು. ಸೇನಾಧಿಪತಿ, ರಾಜವೈದ್ಯರಿಗೆ ಹೇಳಿ ಅವನಿಗೆ ಶುಶ್ರೂಷೆ ಮಾಡಿಸಿ.
8: ಆ ಸಾಧ್ವಿಗೆ ಸುಖ ಜೀವನ ನಡೆಸೋದಕ್ಕೆ ಬೇಕಾದ ಅನುಕೂಲಗಳನ್ನೆಲ್ಲ ಮಾಡಿಸಿಕೊಡಿ.

0: ಪ್ರಭು. ತಾವೆಷ್ಟು ದಯಾಶೀಲರು ಅಷ್ಟೇ ನ್ಯಾಯನಿಷ್ಠರು ಶಿವಭಕ್ತರು. ನಿಮ್ಮಂಥ ಮಹಾನುಭಾವರನ್ನ ನನ್ನ ಪತಿಯನ್ನಾಗಿ ಕರುಣಿಸಿದ ಆ ಭಗವಂತ ಪರಮ ಕೃಪಾಳು.
1: ಎಲ್ಲದಕ್ಕೂ ಕಾರಣ ನೀನೇ ರಾಣಿ. ನೀನು ನನ್ನ ಸತಿ ಮಾತ್ರವಲ್ಲ, ಗುರು, ಸ್ನೇಹಿತಳು, ಮಂತ್ರಿ, ಸಮಸ್ತವೂ ನೀನೇ. ನಿನ್ನಿಂದಲೇ
0: ಸಾಕು ಸಾಕು, ಅತಿಯಾಗಿ ಹೊಗಳಬೇಡಿ, ನಡೆಯಿರಿ. ಅರ್ಧ ನಿಲ್ಲಿಸಿರುವ ಶಿವಪೂಜೆಯನ್ನು ಪೂರ್ತಿ ಮಾಡೋಣ.
2: ಏನ್ ಹೇಳಿ ಸ್ವಾಮಿ, ನನ್ನ ಗ್ರಹಚಾರನ ನನ್ನ ಮಗಳು ಒಂದು ಗಂಡು ಹುಡುಕೊಂಡು ಊರೂರು ಅಲಿತಾ ಇದ್ದೀನಿ ಸ್ವಾಮಿ.
3: ಸಿಕ್ಕಿದ್ದೀನಿ.
2: ಈ ವೈಶ್ಯ ಜಾತಿನ ಅಷ್ಟು ಸಹ ಗಂಡು ಸಿಗುತ್ತೆ ಸ್ವಾಮಿ? ನಿನ್ನಂತ ವರದಕ್ಷಿಣೆ ಕೊಡ್ತೀನಿ ಅಂದ್ರು ಸಿಗಲ್ಲ. ಒಂದ್ ವೇಳೆ ಸಿಕ್ಕ ಅಂತ ಹೇಳಿ, ಕಣ್ಣಿದ್ರು ಮೂಗಿಲ್ಲ, ಮೂಗಿದ್ರು ಬಾಯಿ ಇಲ್ಲ, ಬಾಯಿ ಇದ್ರೆ ಕಿವಿ ಇಲ್ಲ, ಕಣ್ಣು ಮೂಗು ಬಾಯಿ ಕಿವಿ ಎಲ್ಲ ಇದ್ರು ಕೂಡ ಇದು ಇರಲ್ಲ, ಇದು ಇರಲ್ಲ.
3: ಹೋಗ್ಲಿ ಬಿಡು ಸುಬ್ಬಣ್ಣ, ಇದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ಈಗೇನ್ ಮುಳುಗೋದು, ಇನ್ನು ಚಿಕ್ಕ ವಯಸ್ಸು, ಇನ್ನು ಕೆಲವು ಕಾಲ ಮನೆಯಲ್ಲಿ ಆಟ ಆಡ್ಕೊಂಡ್ರೆ ಹೇಳು, ನನ್ ಮಗಳಿದ್ರೆ.
2: ಚೆನ್ನಾಗಿ ಹೇಳ್ರಿ ಸ್ವಾಮಿ, ಚೆನ್ನಾಗಿ ಹೇಳ್ರಿ. ತಾವು ದೊಡ್ಡ ಮನುಷ್ಯರು, ಮಹಾರಾಜರು, ಎದೆ ಮಟ್ಟ ಮಕ್ಕಳು ಬೆಳೆದು ನಿಂತಿದ್ರು ಕೂಡ ಮದುವೆ ಮಾಡದೆ ಮನೇಲಿ ಇಟ್ಕೊಂಡಿದ್ರೆ ಯಾರು ಏನು ಅನ್ನೋದಿಲ್ಲ. ಯಾಕೆಂದ್ರೆ ನೀವು ಮಹಾರಾಜರು, ದೊಡ್ಡ ಮನುಷ್ಯರು.
3: ಮುಟ್ಟಾಳ ಮುಟ್ಟಾಳ, ಬಾಯಿ ಸಣ್ಣದಾದ್ರೂ ದೊಡ್ಡ ಮಾತನ್ನ ಆಡ್ತಾರೆ. ಇವರಿಗಾಗಿ ವಿಚಾರ ಅಂತೀನಿ, ಎಲ್ರಿಗೂ ನನ್ನ ಮಕ್ಕಳ ಮೇಲೆ ಕಣ್ಣು.
4: ಏನು ಅಂದ್ರೆ, ಏನಾಯ್ತು?
3: ಆಗೋದೇ, ಮಕ್ಕಳು ಎದೆ ಉದ್ದ ಬೆಳೆದಿದ್ರು ಮದುವೆ ಮಾಡದೆ ಇಟ್ಕೊಂಡಿದೀವಂತೆ.
4: ಇದ್ರಲ್ಲಿ ತಪ್ಪೇನಿದೆ?
3: ಅದೇ, ನಮ್ಮ ಪ್ರಾಣದಾಗಿರೋ ನಮ್ಮ ಮಕ್ಕಳು ಇನ್ನೂ ಕೆಲವು ಕಾಲ ನಮ್ಮನೆಯಲ್ಲಿ ಆಟ ಪಾಠ ಆಡ್ಕೊಂಡು ಆನಂದವಾಗಿರ್ಲಿ ಅನ್ನೋದನ್ನ ಬಿಟ್ಟು ಅವ್ರನ್ನೀಗಲೇ ಈ ಸಂಸಾರ ಬಂಧನಕ್ಕೆ ಸಿಕ್ಕಿ ತೊಡಗುವಂತೀಯ?
4: ಯಾವ್ಯಾವ ವಯಸ್ಸಿನಲ್ಲಿ ಏನೇನಾಗ್ಬೇಕೋ ಅದಾದ್ರೇನೆ ಚಂದ ಅಂದ್ರೆ. ಏನು ಅಂದ್ರೆ, ನಿಮಗೆ ಮೊಮ್ಮಕ್ಕಳನ್ನ ಎತ್ಕೊಂಡು ಆರಿಸ್ಬೇಕು ಅಂತ ಆಸೆ ಆಗೋದಿಲ್ವೇ?
3: ಆಗತ್ತೆ, ಆಸೆ.
4: ಮತ್ತೆ ಮಕ್ಕಳಿಗೆ ಮದುವೆ ಮಾಡದೆ ಹೋದ್ರೆ ಮೊಮ್ಮಕ್ಕ ಹುಟ್ಟೋದು ಹೇಗೆ, ಮೀಸೆ ಹಿಡಿದು ಎಲ್ಲಿ?
3: ನಿನ್ನ ಮಾತು ನಿಜ, ನಮ್ಮ ವಂಶ ಸಾರೋದ್ಧಾರವಾಗಿ ಬೆಳಿಬೇಕು. ಹುಡುಕ್ತೀನಿ, ನಾಲ್ಕು ದಿಕ್ಕುಗಳನ್ನು ಜಲಗಾಡಿ ಲಕ್ಷಣವಾಗಿ ಯೋಗ್ಯರಾಗಿರೋ ಸೊಸೆನ ಅಳಿಯನ್ನು ಹುಡುಕ್ ನೋಡ್ತೀನಿ ನೋಡು. ವಾಸಿ ವಿರೂಪಾಕ್ಷ, ವಾಸಿ.
5: ಅಪ್ಪಾಜಿ, ವಿರೂಪಾಕ್ಷ ಮನೆಯಲ್ಲಿಲ್ಲ.
3: ಮನೇಲಿದ್ಯಾ? ನೀನಿದೆಯಲ್ಲ, ಸಾಕು ಬಿಡು. ನಿನ್ನ ಮಗಳು ಎದೆ ಮಟ್ಟಕ್ಕಲ್ವೇ ತಲೆ ಮಟ್ಟಕ್ಕೆ ಬೆಳೆದು ಬಿಟ್ಟಿದ್ದಾಳೆ.
5: ಏನಪ್ಪಾಜಿ ಅದು?
3: ಏನಿಲ್ಲಮ್ಮ, ನಮ್ಮ ವಿರೂಪಾಕ್ಷನಿಗೆ ಒಂದು ಹೆಣ್ಣು ಹುಡ್ಕೋಣ ಅಂತ.
5: ಅಪ್ಪಾಜಿ, ಕಷ್ಟ ನಿಮಗ್ ಕೊಡ್ಕೊಡ್ದಂತ ಅವನೇ ನೋಡ್ಕೊಂಡ್ಬಿಟ್ಟಿದ್ದಾನೆ ಹೆಣ್ಣನ್ನ.
3: ಹೇಳಿದ್ರು ಏನು, ಯಾರನ್ನ, ಏನ್ ಕತೆ?
5: ಅಪ್ಪಾಜಿ, ಬೇರೆ ಯಾರಲ್ಲ, ನಮ್ ದೂರ ಸಂಬಂಧಿ ಸುಬ್ಬಣ್ಣ ಇಲ್ಲೆ. ವಿರೂಪಾಕ್ಷನ್ ಏನ್ ತಪ್ಪಿಲ್ಲ ಅಪ್ಪಾಜಿ, ಆ ಹುಡುಗಿನ ಅವನ್ ಬೆನ್ ಹಿಂದೆ ಬಿದ್ದಾನೆ. ಪಾಪ ಏನ್ ಮಾಡ್ತಾನೆ ಹೇಳಿ, ಮತ್ತೆ ವಿರೂಪಾಕ್ಷ ಒಪ್ಕೊಳ್ಳುವೆ?
3: ಅದೀಗಪ್ಪ, ಸುಬ್ಬಣ್ಣ ಹುಡುಗಿಗೆ ಹುಡುಗನ ಹುಡುಕೋದಕ್ಕೋಸ್ಕರ ಊರೂರೆಲ್ಲ ಹುಡುಕ್ತಾ ಇದ್ರೆ ಹುಡುಗಿ ಹುಡುಗನ ಊರಲ್ಲೇ ಹುಡುಕೊಂಡಿದ್ದಾಳೆ.

0: ಮಹಾಸ್ವಾಮಿ,
1: ಬೆನುಗುಡ್ಡಿಗೆ ಸುಸ್ವಾಗತ. ಯುದ್ಧ ಭೂಮಿಯಲ್ಲಿ ದಣಿದು ಬಂದಿದ್ದೀರಿ. ಇಲ್ಲಿ ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡು ಮಾಡಿಸಬೇಕಾಗಿ ಪ್ರಾರ್ಥನೆ.
2: ಈ ಬೆನಗುಂಡೆ ಪ್ರಜೆಗಳು ಎಂತಹ ಸಾತ್ವಿಕರು! ಇಂತಹ ಪುಣ್ಯ ಪುರುಷರಿರೋ ಊರಿಗೆ ನಾವು ಒಂದು ಸಲವಾದರೂ ಬರಲಿಲ್ಲವಲ್ಲ ಸೇನಾಧಿಪತಿ.
3: ಧರ್ಮದಿಂದ ರಾಜ್ಯವನ್ನು ಪರಿಪಾಲಿಸುತ್ತಾ ಸಕಾಲಕ್ಕೆ ಕಪ್ಪ ಕಾಣಿಕೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಕುಸುಮ ಶ್ರೇಷ್ಠರು. ನಾವುಗಳು ಇಲ್ಲಿಗೆ ಬರಬೇಕಾದ ಪ್ರಮೇಯವೇ ಬರಲಿಲ್ಲ ಪ್ರಭು.
2: ಹೌದು ನಡಿ ಸೇನಾಧಿಪತಿ, ಇಂದು ಮಹಾಶಿವರಾತ್ರಿ, ಶುಚಿರ್ಭೂತರಾಗಿ ಪರಶಿವನ ದರ್ಶನ ಮಾಡಿ ಬರೋಣ. ನನ್ನ ಪರಶಿವನನ್ನು ಭಕ್ತಿ ಭಾವದಿಂದ ಕೊಂಡಾಡಿದ ಪುಣ್ಯಾತ್ಮಳು ಯಾರು? ಅವಳ ಸಂಗೀತಕ್ಕೆ ಮೆಚ್ಚಿ ಸಾಕ್ಷಾತ್ ಪಾರ್ವತಿ ಪರಮೇಶ್ವರರೇ ನಾಟ್ಯವಾಡ್ತಾ ಇದ್ದಂತೆ ಭಾಸವಾಯಿತು. ಯಾರ ಮಹಾನುಭಾವಳು ತೋರಿಸಿ, ಅವಳ ದರ್ಶನದಿಂದ ನನ್ನ ಜನ್ಮ ಪುನೀತವಾಗಿದೆ.
1: ಅವಳು ಬೇರೆ ಯಾರು ಅಲ್ಲ ಮಹಾಸ್ವಾಮಿ, ನನ್ನ ಮಗಳು ವಾಸವಿ.
2: ನಿಮ್ಮ ಮಗಳು ವಾಸವಿ?
1: ಹ್ಮ್.

0: ನೀನೇ. ಅವಳೇ ನನ್ನ ಮನಸ್ಸನ್ನು ಆಕರ್ಷಿಸಿ ನನ್ನ ಧರ್ಮ ನೀತಿ ನಿಷ್ಠೆಗಳಿಗೆ ಯಮಪಾಶವಾಗಿರುವ ಅವಳು.
1: ಇಲ್ಲಿ ಯಾರೂ ಇಲ್ಲವಲ್ಲ?
0: ಯಾರೂ ಇಲ್ಲ. ಹಾಗಾದ್ರೆ ಇದು ಕನಸು? ಯಾವುದು ಕೆಟ್ಟ ಕನಸು?
2: ದಯವಾಗಲಿ ಮಹಾರಾಜ, ಸನ್ನಿಧಿಗೆ ಬರಬೇಕು ಅಂತ ಅಪ್ಪಣೆ ಆಯ್ತಂತೆ.
1: ದಂಡಯಾತ್ರೆಯಿಂದ ಹಿಂತಿರುಗಿದ ಮೇಲೆ ನನ್ನ ಸ್ವಾಮಿ ಏಕೆ ಹೀಗಾಗಿದ್ದಾರೆ?
2: ನನಗೆ ತಿಳಿಯದು ಮಹಾರಾಣಿ.
1: ನಿಮಗೆ ತಿಳಿದಿದೆ, ಮುಚ್ಚಿಡುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ. ಹೇಳಿ, ನನ್ನ ದೇವರಿಗೆ ಏನಾಗಿದೆ ಹೇಳಿ ಸೇನಾಧಿಪತಿ, ಹೇಳಿ.
2: ನಾನು ಹೇಗೆ ಹೇಳಿ ತಾಯಿ?
1: ನಿರ್ಭಯವಾಗಿ ಹೇಳಿ. ನಾನು ಅವರ ಧರ್ಮಪತ್ನಿ, ಅವರ ಕಷ್ಟ ಸುಖಗಳ ಸಮಭಾಗಿನ.
2: ಪೆನಗೊಂಡಿಯಲ್ಲಿ ಕುಸುಮ ಶ್ರೇಷ್ಠರ ಮಗಳು ವಾಸುವೆಯನ್ನು ನೋಡಿದಾರಭ್ಯ ಮಹಾಸ್ವಾಮಿಗಳು ಹೀಗಾಗಿದ್ದಾರೆ.
1: ಕಾರಣ?
2: ಅವಳ ರೂಪಕ್ಕೆ ಮಹಾಸ್ವಾಮಿಗಳು ಸೋತಿರಬೇಕು.
1: ಶಿವಶಿವ, ಸುಳ್ಳು! ಏಕಪತ್ನಿ ವ್ರತಸ್ಥರಾದ ನನ್ನ ಪತಿ, ಪರನಾರಿ ಸಹೋದರನೆಂದು ಕೀರ್ತಿ ಪಡೆದ ನನ್ನ ಸ್ವಾಮಿ, ಕಣ್ಣಿಗೆ ಬಿದ್ದ ಯಾವುದೋ ಒಂದು ಹೆಣ್ಣನ್ನು ಬಯಸುವಷ್ಟು ದುರ್ಬಲ ಚಿತ್ತರಲ್ಲ.
2: ಈಗ ಅವರು ತಮ್ಮ ನೇಮ ನಿಷ್ಠೆ ಶೀಲಗಳಿಂದ ಕುಸಿದು ಬಿದ್ದ ಹಾಗೆ ತೋರ್ತಾ ಇದೆ. ಅವಳನ್ನು ಕಂಡ ತಕ್ಷಣ ಬೆಚ್ಚಿದರು, ಬೆವರಿದರು, ಹುಚ್ಚರ ಹಾಗೆ ಮಾತಾಡ್ತಾ ರಾಜಧಾನಿಗೆ ಓಡಿ ಬಂದರು. ಇದನ್ನೆಲ್ಲ ನೋಡಿದರೆ ಮಹಾರಾಜರ ಮನಸ್ಸು ಆ ಹುಡುಗಿಗೆ ಸೋತಿರೋದು ಸತ್ಯ ಅಂತ ತಿಳಿಯೋದಿಲ್ವೇ?
1: ಇಲ್ಲ ಸೇನಾಧಿಪತಿಗಳೇ, ಇಲ್ಲ, ಇದನ್ನು ನಾವು ನಂಬುವುದಿಲ್ಲ. ಅಯ್ಯೋ, ನೀವು ಬೇಕೆಂದೇ ಅವರ ಮೇಲೆ ಅಪರಾಧ ಮಾತನಾಡುತ್ತಿರುವ ಹಾಗಿದೆ. ಪರನಾರಿಯರನ್ನು ಕಾಮಿಸುವ ಪಾಪಿಷ್ಠರಿಗೆ ಕಠಿಣ ಶಿಕ್ಷೆ ವಿಧಿಸುವ ನನ್ನ ಸ್ವಾಮಿ, ನನ್ನ ದೇವರು ಈ ಅಪರಾಧವನ್ನು ಮಾಡಿರಲಾರು. ಇದನ್ನು ನಾನು ನಂಬುವುದಿಲ್ಲ ಸೇನಾಧಿಪತಿಗಳೇ, ನಂಬುವುದಿಲ್ಲ. ಏಕಪತ್ನಿ ವ್ರತಸ್ಥರಾಗಿದ್ದ ನನ್ನ ಪತಿಯು ಪರಸ್ತ್ರೀ ಕಾಮುಕರಾಗಿ ಹೋದರೆ?
3: ರಾಣಿ, ಇದೇನೋ ಪೂರ್ವಾರ್ಜಿತ ಕರ್ಮ. ಇಲ್ಲದೇ ಇದ್ರೆ ವಜ್ರದಂತೆ ಕಠಿಣವಾಗಿದ್ದ ವಿಷ್ಣುವರ್ಧನನ ಮನಸ್ಸು ಚಂಚಲವಾಗ್ತಾ ಇರಲಿಲ್ಲ.
1: ಅದೇ ಆಶ್ಚರ್ಯ, ಧೀರೋದಾತರು ಪರನಾರಿ ಸಹೋದರರೆಂದು ಬಿರುದಾಂಕಿತರಾದ ನನ್ನ ಸ್ವಾಮಿಯ ಮನಸ್ಸನ್ನು ಗೆದ್ದು ಆಡಿಸುತ್ತಿರುವ ಆ ಸುಂದರಿ ಯಾರು?
3: ಪೆನಗೊಂಡೆ ಸಾಮಂತ ಕುಸುಮ ಶ್ರೇಷ್ಠಿ ಮಗಳು. ಆ ಸೌಂದರ್ಯ, ಆ ಸೌಜನ್ಯ, ಆ ಸಂಗೀತ,
1: ಇದೇನಿದು? ಕಲಿಯುಗ ಮುಗಿದು ಹೋಯ್ತೇ, ಪ್ರಳಯಕಾಲ ಸನ್ನಿಹಿತವಾಯಿತೆ, ಪರಸ್ತ್ರೀ ಕಾಮುಕರಿಗೆ ಕಠಿಣ ಶಿಕ್ಷೆ ವಿಧಿಸುತ್ತಿದ್ದ ರಾಜನೇ ಉರುಳಿ ಬಿದ್ದನೆ, ನ್ಯಾಯ ಪರಿಪಾಲಿಸುತ್ತಿದ್ದ ನ್ಯಾಯಾಧಿಪತಿಯೇ ಅಪರಾಧಿ ಸ್ಥಾನದಲ್ಲಿ ನಿಂತು ಕೊರಡೆ ಪೆಟ್ಟು ತಿನ್ನಬೇಕಾಗಿ ಬಂತೆ.
3: ಅದು ವಿಧಿಯ ಕೈವಾಡ ರಾಣಿ, ವಿಧಿಯ ಕೈವಾಡ. ನಾನದಕ್ಕೆ ಸಿದ್ಧ. ಅಪರಾಧಿ ಸ್ಥಾನದಲ್ಲಿ ನಿಂತು ಶಿಕ್ಷೆ ಅನುಭವಿಸೋದಕ್ಕೆ ಸಿದ್ಧವಾಗಿದ್ದೀನಿ ರಾಣಿ, ನಾನು ಸಿದ್ಧವಾಗಿದ್ದೀನಿ.
1: ಪ್ರಭು,
3: ಸೇನಾಧಿಪತಿ, ಸೇನಾಧಿಪತಿ, ಸೇನಾಧಿಪತಿ, ನ್ಯಾಯ ತೀರ್ಮಾನ ಮಾಡು. ಇವಳ ಗಂಡ, ಇವಳ ಗಂಡ ಪರಸ್ತ್ರೀ ಕಾಮುಕರಾಗಿ ಸ್ವಸ್ತ್ರೀ ಆದರಾತಿಥ್ಯಗಳನ್ನು ನಿರಾಕರಿಸ್ತಾ ಇದ್ದಾನೆ. ಹಗಲು ರಾತ್ರಿ ಅವಳ ಧ್ಯಾನ ಸ್ಮರಣೆಗಳನ್ನು ಮಾಡ್ತಾ ಸ್ವಸ್ತ್ರೀಯ ಕಣ್ಣಲ್ಲಿ ನೀರು ಹರಿಸ್ತಾ ಇದ್ದಾನೆ. ಸೇನಾಧಿಪತಿ, ಪ್ರಜೆಗಳ ನೀತಿಯನ್ನು ಅನುಷ್ಠಾನಕ್ಕಿತ ಅಪರಾಧಿಯನ್ನು ಶಿಕ್ಷಿಸು.
2: ಪ್ರಭು, ನೀವು ಮಹಾರಾಜರು.
3: ಆದರೂ ಪ್ರಜೆಗಳಿಗಿಂತ ಹೆಚ್ಚಲ್ಲ, ಅವರು ಮಾಡಿರುವ ಶಾಸನಕ್ಕೆ ನಾವು ತಲೆ ಬಗ್ಗಿಸಲೇಬೇಕು. ಕೊಡು ಮಹಾರಾಣಿಯ ಕೈಗೆ ಚಾಲಕಿ.
1: ಬೇಡ ಸೇನಾಧಿಪತಿ, ಬೇಡ. ನಾನು ನನ್ನ ಸ್ವಾಮಿಯನ್ನು ಹೊಡೆಯಲಾರೆ. ನಾನು ಈ ಪಾಪ ಕಾರ್ಯವನ್ನು ಮಾಡಿ ರೌರವ ನರಕಕ್ಕೆ ಹೋಗನೆ.
3: ಸ್ಥಿರಳಾಗು ರಾಣಿ, ಸ್ಥಿರಳಾಗು. ಪತಿ ಎಂಬ ವ್ಯಾಮೋಹಕ್ಕೆ ಬಲಿಯಾಗಿ ಪ್ರಜೆಗಳ ಅವಹೇಳನಕ್ಕೆ ಗುರಿ ಆಗಬೇಡ. ತೆಗೆದುಕೋ ಚಾವಟಿ, ತೆಗೆದುಕೋ ಚಾವಟಿ, ಹೊಡಿ. ಚರ್ಮ ಸುಳಿದು ರಕ್ತ ಸುರಿಯೋ ಹಾಗೆ ಹೊಡಿ. ಒಳಗಿರುವ ಅವಳ ಮೇಲಿನ ವ್ಯಾಮೋಹ ರಕ್ತ ರೂಪದಿಂದ ಹೊರಗೆ ಹರಿದು ಹೋಗಲಿ. ಹೊಡಿ ರಾಣಿ, ಹೊಡಿ.
1: ಇಲ್ಲ, ನನ್ನಿಂದ ಸಾಧ್ಯವಿಲ್ಲ. ನಾನೀ ಘೋರ ಕಾರ್ಯವನ್ನು ಮಾಡಲಾರೆ.
3: ಛೀ ಹೇಳಿ, ಯಾಯ ನಿಷ್ಠುರನಾದ ವಿಷ್ಣುವರ್ಧನನಿಗೆ ತಕ್ಕ ಧರ್ಮ ಪತ್ನಿ ಎನ್ನಿಸಿಕೋ. ಕೀರ್ತಿಗೆ ಕಳಂಕ ತರಬೇಡ. ರಾಜ ವಿಷ್ಣುವರ್ಧನನ ಸಾಮ್ರಾಜ್ಯದಲ್ಲಿ ಪರಸ್ತ್ರೀ ಕಾಮುಕರಿಗೆ ಆಗುವ ಶಿಕ್ಷೆ ಮಹಾರಾಜನಿಗೂ ತಪ್ಪಲಿಲ್ಲವೆಂದು ಪ್ರಜೆಗಳು ಕೊಂಡಾಡಲಿ. ರಾಜಾಜ್ಞೆಯನ್ನು ಶಿರಸಾ ವಹಿಸು.
1: ಹೇಳಿದ್ದೀರಾ?

ರಾಣಿ ರಾಣಿ ಹೇಳು.

0: ನೋಡು ರಾಣಿ ನೋಡು, ರಕ್ತದ ಕಣಕಣದಲ್ಲೂ ಅವಳ ಬಿಂಬ ಪ್ರತಿಬಿಂಬಗಳು. ಅವಳೇ ನಾನಾಗಿ, ನಾನೇ ಅವಳಾಗಿರುವ ಈ ನಾನು ಅವಳನ್ನು ಹೇಗೆ ಮರೆಯಲಿ ರಾಣಿ? ನೀನೇ ಹೇಳು. ಸಾಧ್ಯವಿಲ್ಲ ರಾಣಿ, ಸಾಧ್ಯವಿಲ್ಲ. ಪ್ರಭು ಪ್ರಭು, ನನ್ನನ್ನು ಉಳಿಸು, ಇಲ್ಲವೇ ಅಳಿಸು. ಆದರೆ ಆದರೆ ಅವಳನ್ನು ಮಾತ್ರ ಕರುಣಿಸು, ಅವಳನ್ನು ಮಾತ್ರ ಕರುಣಿಸು ಪ್ರಭು. ರಾಣಿ
1: ಪ್ರಭು,
0: ರಾಣಿ ನಿನಗೆ ನನ್ನ ಮೇಲೆ ಪ್ರೀತಿ
1: ಇದೆಯೇ? ಮಾತು ಪ್ರಭು,
0: ನಾನು ಬದುಕಿರಬೇಕು ಅಂತ ಆಸೆ ಇದೆಯೇ?
1: ಶಿವ ಶಿವ.
0: ಹಾಗಾದ್ರೆ ಇನ್ನು ಮೇಲೆ ಅದನ್ನೆಲ್ಲ ಮರೆತು ಬಿಡು. ನಾನಿನ್ನು ಬದುಕಲಾರೆ. ಒಳಗಡೆ ಜ್ವಾಲಾಮುಖಿ ಹಾಕಿ ಕುದಿತಾ ಇರೋ ಈ ವಿರಹ ತಾಪದಿಂದ ಹಗಲು ರಾತ್ರಿ ಕೊರಗಿ ಕೊರಗಿ ಸಾಯಲಾರೆ. ಅವಳು ನನಗೆ ಬೇಕೇ ಬೇಕು. ಅವಳು ಸಿಗದಿದ್ದರೆ ಈ ಲೋಕ ಶೂನ್ಯ, ಈ ಬದುಕು ಶೂನ್ಯ, ಕೊನೆಗೆ ಈ ಜನ್ಮನೇ ಶೂನ್ಯ, ಎಲ್ಲವೂ ಶೂನ್ಯ. ವಾಸವಿ ವಾಸವಿ ವಾಸವಿ ವಾಸವಿ ವಾಸವಿ ವಾಸವಿ ವಾಸವಿ
1: ವಾಸವಿ. ಬೆಂಕಿ ಬಂದಿದ್ದೇನೆ, ಜೀವ ಸಹಿತ ಸುಡ್ತಾ ಇರೋ
2: ಗುರುದೇವ. ಇದೆಂತ ವ್ಯಾಧಿ? ನನ್ನ ಮಗನಿಗೆ ಏನಾಗಿದೆ ಗುರುದೇವ?
3: ಯಾವನೋ ಪಾಪಿ ಇವಳನ್ನು ಮೋಹಿಸಿದ್ದಾನೆ.
1: ಗುರುದೇವ, ಯಾವ ಪಾಪಿ ಕಣ್ಣು ನನ್ನ ಮಗಳ ಮೇಲೆ ಬಿದ್ದಿದೆಯೋ ಕಾಣಲ್ಲ.
3: ಆ ಚಂಡಾಲ ಇವಳ ರೂಪಾನ ಮನಸ್ಸಿನಲ್ಲಿ ಕಲಿಸಿಕೊಂಡು ಶೃಂಗಾರ ಚೇಷ್ಟೆಗಳನ್ನ ಕನಸು ಕಾಣ್ತಾ ಇದ್ದಾನೆ. ಅವನ ಯೋಚನಾ ತರಂಗಗಳು ಅಗ್ನಿ ಜ್ವಾಲೆ ಹಾಗೆ ಬಂದು ಪರಿಶುದ್ಧರಾದ ಇವಳಿಗೆ ತಟ್ಟಿ ಈ ರೀತಿ ವೇದನೆ ಪಡಿಸ್ತಾ ಇದೆ.
1: ಪ್ರಭು ಬಿಡಿ ಪ್ರಭು, ಅವಳ ಮೇಲಿನ ವ್ಯಾಮೋಹವನ್ನು ಬಿಟ್ಟು ಬಿಡಿ.
0: ಅದು ಮಾತ್ರ ಪ್ರಾಣವನ್ನಾದರೂ ಬಿಟ್ಟೇನೆ. ಅವಳನ್ನು ಮಾತ್ರ ಬಿಡಲಾರೆ, ಅವಳನ್ನು ಮಾತ್ರ ಬಿಡಲಾರೆ.

0: ನನ್ನ ಹೃದಯೇಶ್ವರನ ಮನಸ್ಸು ಆ ಹುಡುಗಿಯಲ್ಲಿ ಲೀನವಾಗಿ ಹೋಗಿದೆ. ವಿಶ್ವ ಪ್ರಯತ್ನ ಪಟ್ಟರು ಮರೆಯಲಾಗದೆ ಕೊರಗುತ್ತಾ ಇದ್ದಾರೆ. ಸೇನಾಧಿಪತಿಗಳೇ, ಹೋಗಿ ವಿಚಾರಿಸಿ ಲಗ್ನಕ್ಕೆ ಏರ್ಪಾಡು ಮಾಡಿ.
1: ನೀವಿರುವಾಗ ಮಹಾಸ್ವಾಮಿಗಳಿಗೆ ಮತ್ತೊಂದು ಲಗ್ನ
0: ಮಾಡಿಕೊಳ್ಳಬಹುದು, ಅದಕ್ಕೆ ಶಾಸ್ತ್ರ ಸಮ್ಮತಿ ಇದೆ.
1: ತಾಯಿ, ಅದರಿಂದ ನಿಮಗೆ
0: ಪರಮ ಸಂತೋಷ. ನನ್ನ ಸ್ವಾಮಿ ಸುಖವಾಗಿ ಸಂತೋಷವಾಗಿದ್ದರೆ ಸಾಕು, ಹೋಗಿ ಕಾರ್ಯ ಸಾಧಿಸಿಕೊಂಡು ಬನ್ನಿ.
1: ಚಿತ್ತ ಮಹಾರಾಣಿ.
2: ಪೂಜ್ಯರಾದ ಗುರುಗಳೇ, ಆರ್ಯ ವಯಸ್ಸುಕುಲ ಬಾಂಧವರೇ, ನೀವೆಲ್ಲ ನನ್ನ ಆಮಂತ್ರಣವನ್ನು ಸ್ವೀಕರಿಸಿ ಇಲ್ಲಿ ಬಂದು ಸೇರೋದಕ್ಕೆ ನಾನು ತುಂಬಾ ಕೃತಜ್ಞನಾಗಿದ್ದೇನೆ. ನಮ್ಮ ವಿಷ್ಣುವರ್ಧನ ಮಹಾರಾಜರು ನನ್ನ ಮಗಳು ಮದುವೆ ಆಗಬೇಕು ಅಂತ ಆಸೆ ಬಿಟ್ಟು ಹೇಳ್ಕಳಿಸಿದ್ದಾರೆ. ಈ ಮದುವೆ ಮಾಡೋದರಿಂದಾಗಲಿ ಬೇಡ ಅಂತ ಬಿಡೋದರಿಂದಾಗಲಿ ಕೆಲವು ಸಾಮಾಜಿಕ ಮತ್ತು ರಾಜಕೀಯ ಸಿಕ್ಕುಗಳು ಉಂಟಾಗುತ್ತೆ ಅಂತ ನನ್ನ ಮನಸ್ಸಿಗೆ ತೋರ್ತಾ ಇದೆ. ಆದ್ದರಿಂದ ತಾವೆಲ್ಲರೂ ದೀರ್ಘವಾಗಿ ಆಲೋಚನೆ ಮಾಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು ಅಂತ ಕೇಳ್ಕೊತೀನಿ.
3: ಸರಿ, ಮೊದಲೇ ಮದುವೆಯಾದ ಧರ್ಮಪತ್ನಿ ಸುಶೀಲೆಯಾಗಿ ಸದ್ಗುಣವತಿಯಾಗಿ ಬದುಕಿರುವಾಗ ಮತ್ತೊಂದು ಮದುವೆಯನ್ನು ಮಾಡಿಕೊಳ್ಳೋದಾಗಲಿ ಪರಸ್ತ್ರೀಯನ್ನು ಕಾಮಿಸೋದಾಗಲಿ ಮಹಾ ಅಪರಾಧ ಅಂತ ಈ ರಾಜ್ಯದಲ್ಲಿ ಶಾಸನವೇ ಇದೆಯಲ್ಲ.
4: ನಮ್ಮ ಹುಡುಗಿಯನ್ನು ನೋಡಿದ ಮೇಲೆ ಮಹಾರಾಜರು ಶಾಸನ ಹಾಗೆ ತಿರುಗಿಸ್ಕೊಂಡ್ರು ಅಂತ ಕಾಣಿಸುತ್ತೆ.
5: ದೇಶಕ್ಕೆ ಒಡೆಯರಾದ ಮಹಾಸ್ವಾಮಿಗಳು ತಮ್ಮಿಷ್ಟ ಬಂದಾಗೆ ಶಾಸನಗಳನ್ನ ತಿರುಗಿಸ್ಕೊಳ್ಳಬಹುದು, ಮಾಡಲಬಹುದು.
4: ಹಾಗೆ ಕಣ್ಣಿಗೆ ಬಿದ್ದ ಹುಡುಗಿಯರ ಮೇಲೆ ಆಸೆ ಪಟ್ಟು ನೋಡಲಬಹುದು, ಕೈ ಚಾಚಲೂಬಹುದು.
5: ವಾಸವಿನ ಮಹಾಸ್ವಾಮಿಗಳು ಆಸೆ ಪಟ್ಟಿರೋದು ನಿಮ್ಮ ಭಾಗ್ಯ ಅಂತ ತಿಳ್ಕೊಳ್ಳಿ.
4: ಹೌದು ಹೌದು, 40 ವರ್ಷದ ಮುದಿಯ 16 ವರ್ಷದ ಹುಡುಗಿಯನ್ನು ನೋಡಿ ಆಸೆ ಪಡೋದು ಭಾಗ್ಯ
2: ಅಲ್ವೇನೋ.
4: ಲೋಕನಿಂದಿಗೆ ಗುರಿಯಾಗುವ ಈ ಸಂಬಂಧ ಸರ್ವತಾ ಕೂಡದು. ಯಾಕೆ ಕೂಡದು? ಅದರಿಂದ ಆಗೋ ಹಾನಿ ಏನು?
2: ಅಂತ ಹಾನಿ ಏನಿಲ್ಲ. ಈ ಕುಲಗೋತ್ರಗಳ ಕಲಬೆರಕೆ ಆಗಿ ಹಾಲ್ಕೇರ್ನಲ್ಲಿ ಉಪ್ಪನಕಾಯಿನ ಕಲಸ್ಕೊಂಡು ಕುಡ್ದಾಗಿರುತ್ತೆ.
5: ಮಹಾಸ್ವಾಮಿಗಳು ಸಾಮಾನ್ಯರಲ್ಲ, ನಿಮಗಿಂತಲೂ ಉತ್ತಮರು. ಚಂದ್ರವಂಶದಲ್ಲಿ ಹುಟ್ಟಿರೋರು.
2: ಓಹೋ, ಚಂದ್ರವಂಶವೋ? ಅಲ್ಲಿ ಮುಗಿದೋಯ್ತು.
4: ಚಂದ್ರ ಗುರುಗಳ ಹೆಂಡತಿನೇ ಹೊಡ್ಕೊಂಡು ಹೋದ, ಈಗ ಮಹಾರಾಜರು ಮದುವೆ ಅನ್ನೋ ನೆಪದಲ್ಲಿ ನಮ್ಮ ಹುಡುಗಿ ನೋಡ್ಕೊಂಡು ಹೋಗ್ಬೇಕು ಅಂತಿದ್ದಾರೆ.
5: ಒಪ್ಪೋದಕ್ಕಾಗೋದಿಲ್ಲ. ಪರಾಶರ ಸ್ಮೃತಿ ಪ್ರಕಾರ ಕಲಿಯುಗದಲ್ಲಿ ವರ್ಣ ಸಂಕರ ಕೂರ್ದು.
4: ಯಾವುದೋ ಕಾಲದಲ್ಲಿ ಮಾಡಿದ ಸ್ಮೃತಿನ ಆಧಾರವಾಗಿಟ್ಟುಕೊಂಡು ಈ ಕಾಲದಲ್ಲಿ ಅನುಸರಿಸೋದು ಸರ್ವಥಾ ನ್ಯಾಯವಲ್ಲ.
5: ಮಹಾರಾಜ ವಿಷ್ಣುವರ್ಧನ ಧರ್ಮರಾಯನಂಥ ಪ್ರಭು ಹೆಣ್ಣಿನ ಕೊಟ್ಟು ಮದುವೆ ಮಾಡಬಹುದು.
4: ಮಾಡಕೂಡದು, ಅದು ತಪ್ಪು. ಒಂದು ವರ್ಣದವರು ಮತ್ತೊಂದು ವರ್ಣದಿಂದ ತಂದು ಕೊಟ್ಟಿದ್ದನ್ನು ನಾನು ಕೇಳೂ ಇಲ್ಲ, ನೋಡೂ ಇಲ್ಲ.
6: ಅಯ್ಯಯ್ಯೋ, ಶುಕ್ರಾಚಾರ್ಯನ ಮಗಳು ದೇವಿಯಾನಿ ಆ ಕ್ಷತ್ರಿನಾದ ಯಯಾತಿನ ಮದುವೆ ಆಗಿಲ್ವೇ? ಇದು ವರ್ಣ ಸಂಕರ ಅಲ್ವೇ?
5: ಇದಕ್ಕೇನಂತೀರಿ? ಕಸಿನಿಂದ ಶಾಪಗ್ರಸ್ತಳಾದ ದೇವಿಯಾನಿಯ ವಿಷಯ ಉದಾಹರಣೆಗೆ ಯೋಗ್ಯವಲ್ಲ.
4: ನಮ್ಮ ಪೂರ್ವಾಚಾರ ನಾವು ಬಿಡ್ಕೂಡ್ದು.
5: ವಾಸುವಿನ ಮಹಾರಾಜನ ಕೊಟ್ಟು ಲಗ್ನ ಮಾಡಿದ್ರೆ ಕುಲದ್ರೋಹ, ಧರ್ಮದ್ರೋಹ, ಕೊನೆ ದೈವದ್ರೋಹವಾಗುತ್ತೆ.
4: ತಿಳಿಸ್ಕರಿಸಿದ್ರೆ ಅನ್ನದಾತ್ರ ದ್ರೋಹ ಮಾಡಿದಾಗುತ್ತೆ.
2: ಅವರೆಲ್ಲ ಸ್ವಾಮಿ ಅನ್ನ ಹಾಕ್ತಾ ಇರೋದು, ನಾವು ಅವ್ರಿಗೆ ಅನ್ನ ಹಾಕ್ತಾ ಇದ್ದೀವಿ. ನಾವು ಕೊಡ್ತಾ ಇರೋ ಕಪ್ಪು ಕಾಣಿಕೆಗಳಿಂದ ತಿಂದು ಕೊಬ್ಬಿ ಈಗ ನಮ್ಮ ಹುಡುಗಿನೇ ಬೇಕು ಅಂತ ಇದ್ದಾರೆ.
5: ನೀವು ಕೊಡೋದಿಲ್ಲ ಅಂತ ಇಟ್ಕೊಳ್ಳಿ, ಬಲವಂತವಾಗಿ ಕರ್ಕೊಂಡು ಹೋದ್ರಿ.
4: ಸೀತೆಯನ್ನು ಹೊತ್ಕೊಂಡು ಹೋದ ರಾವಣನಿಗೆ ಆದ ಗತಿ ಆಗುತ್ತೆ.
5: ವಾಸವಿ ಮೇಲಿನ ವ್ಯಾಮೋಹದಿಂದ ಮಹಾರಾಜರು ಊಟ ನಿದ್ರೆ ಇಲ್ಲದೆ ಕೊರಗ್ತಾ ಇದ್ದಾರೆ. ನೀವು ಹುಡುಗಿನ ಕೊಟ್ಟು ಲಗ್ನ ಮಾಡದೇ ಇದ್ರೆ ಅವ್ರ ಪ್ರಾಣಕ್ಕೆ ಗಂಡಾಂತರ. ಸ್ವಾಮಿ ಭಕ್ತರಾದ ನಾವು ಅನ್ನದಾತ ಸುಖವಾಗಿರ್ಬೇಕು ಅನ್ನೋ ಧ್ಯೇಯ ಇರೋರು. ಬಲ ಪ್ರಯೋಗದಿಂದಲಾದರೂ ಹುಡುಗಿನ ಸ್ವಾಧೀನ ಪಡಿಸಿಕೊಂಡು ಮಹಾರಾಜರಿಗೆ ಒಪ್ಪಿಸಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಶಸ್ತ್ರ ಹಿರಿದು ನರ್ಮೇದ ಮಾಡಬೇಕಾಗಿ ಬಂದ್ರು ನಾವು ಹಿಂದಿರಿಯೋದಿಲ್ಲ.
4: ಕೇಳಿದ್ರ ಸ್ವಾಮಿ, ಕೇಳಿದ್ರ? ತಾನೇ ತಾನಾಗಿ ಒದಗಿ ಬಂದಿರೋ ಸಂಬಂಧ ನಾ ಬೇಡ ಅಂತ ಹೇಳಿ ನರ್ಮೇಧ ಮಾಡಿಸ್ಬೇಡಿ.
5: ನೀವು ವ್ಯವಹಾರ ಚಿತ್ರರು, ಬುದ್ಧಿವಂತರು, ಇಂಥ ಶ್ರೀಮಂತ ಸಂಬಂಧನ ಕಳ್ಕೊಳ್ಳೋದು ನ್ಯಾಯ ಅಲ್ಲ.
4: ಅದಕ್ಕೆ ಒಪ್ಪಿ ನಿಶ್ಚಿತ ಆರ್ಥಿಕ ಮಹಾರಾಜನ ಕರೆಸಿ.
3: ವಾಸಗುಪ್ತ, ಪ್ರಮುಖರಲ್ಲೇ ಭಿನ್ನಾಭಿಪ್ರಾಯಗಳಿದ್ದಂತೆ ಕಾಣಿಸ್ತಾ ಇದೆ. ಕೆಲವರು ಕೊಡಬೇಕು ಅಂತಾರೆ, ಕೆಲವರು ಕೂಡದು ಅಂತಾರೆ.
2: ಈ ವಿಷಯದಲ್ಲಿ ತಮ್ಮ ಹಿತೋಪದೇಶ?
3: ಯಾವ ಪಕ್ಷದ ಪ್ರಭಾವಕ್ಕೂ ಒಳಗಾಗದೆ ವೈಯಕ್ತಿಕವಾಗಿ ನೀನೇ ಯೋಚಿಸು. ಮನೆಗೆ ಹೋಗಿ ನಿನ್ನ ಹೆಂಡತಿ ಮಕ್ಕಳ ಅಭಿಪ್ರಾಯನು ತಿಳಿದುಕೋ. ಆಮೇಲೆ ನಿನಗೆ ಯಾವ್ದು ನ್ಯಾಯ ಅಂತ ಕಂಡು ಬಂದ್ರೆ ಹಾಗೆ ಮಾಡು.
2: ಸರಿ.
0: ಯಾಕೆ ಸಪ್ತಿದ್ದೀರಿ? ಸಭೆಯಲ್ಲಿ ಏನ್ ಇತ್ಯರ್ಥವಾಯ್ತು?
2: ಕೆಲವರು ರಾಜನಿ ಕೊಟ್ಟು ಮದುವೆ ಮಾಡಿ ಅಂತಾರೆ, ಕೆಲವರು ಬೇಡ ಅಂತ ಹೇಳ್ತಾರೆ.
0: ನೀವೇನ್ ಮಾಡ್ಬೇಕು ಅಂತಿದ್ದೀರಿ?
2: ನಿನ್ನ ಅಭಿಪ್ರಾಯ ಏನು?
0: ನನಗೇನು ಇಷ್ಟವೇ ಇಲ್ಲ
4: ಅಪ್ಪಾಜಿ. ಈ ಮದುವೆ ಮನೆಯಲ್ಲಿ ಯಾರಿಗೂ ಇಷ್ಟವಿಲ್ಲ. ನಿಮ್ಮ
7: ನನಗೂ ಇಷ್ಟವಿಲ್ಲ, ಆದರೆ ಮಗಳ ಅಭಿಪ್ರಾಯ ತಿಳ್ಕೊಂಡು ಆಮೇಲೆ ಇತ್ಯರ್ಥ ಮಾಡೋಣ. ವಾಸವಿ, ವಾಸವಿ, ಅಮ್ಮ ನನ್ನ ಬುದ್ಧಿಗೆ ಬಗೆಹರಿದ ಒಂದು ದೊಡ್ಡ ಸಮಸ್ಯೆ ನನ್ನ ಕುತ್ತಿಗೆ ಗಂಟುಬಿದ್ದಿದೆಯಮ್ಮ. ಬುದ್ಧಿವಂತಳು ಶಿವಭಕ್ತಳು ಆದ ನೀನೇ ನನಗೆ ದಾರಿ ತೋರಿಸಿ ನನ್ನನ್ನು ಈ ಸಂಕಟದಿಂದ ಪಾರು ಮಾಡಮ್ಮ.
0: ಮಹಾರಾಜ ವಿಷ್ಣುವರ್ಧನ ನಿನ್ನನ್ನು ಲಗ್ನ ಮಾಡ್ಕೊಳ್ಳೋದಾಗಿ ಹೇಳಿ ಕಳಿಸಿದ್ದಾನಮ್ಮ.
8: ವಿಷಯ ತಿಳಿತು, ವಿರೂಪಾಕ್ಷ ಹೇಳ್ದ.
7: ನಮ್ಮ ಕುಲಬಾಂಧವರನ್ನೆಲ್ಲ ಸಭೆ ಸೇರಿಸಿ ಚರ್ಚೆ ಮಾಡಿದೆ, ಅವರುಗಳಲ್ಲಿ ಭಿನ್ನಾಭಿಪ್ರಾಯವಿದೆ. ನಿನ್ನಿಷ್ಟ ಏನಮ್ಮ, ನಮ್ಮ ಕುಲಗೋತ್ರಗಳನ್ನೆಲ್ಲ ಎದುರಿಸಿ ಆ ರಾಜನ ಹೆಂಡತಿ ಆಗ್ತೀಯಾ, ಅಥವಾ ನಮ್ಮ ಧರ್ಮವನ್ನೇ ಅನುಸರಿಸಬೇಕೆಂದು ನಿರ್ಧರಿಸಿ ಬಂದ ಕಷ್ಟನ್ನೆಲ್ಲ ಎದುರಿಸ್ತೀಯ?
8: ಕಷ್ಟಗಳಿಗೆ ಹೆದರಿ ಧರ್ಮಾಚರಣೆಗೆ ದ್ರೋಹ ಮಾಡುವುದು ನ್ಯಾಯವೇನಪ್ಪ?
7: ಇಲ್ಲಮ್ಮ ಇಲ್ಲ,
8: ಕುಲಾಚಾರ ಪ್ರಥಮ ಧರ್ಮ. ಆ ಧರ್ಮಕ್ಕೆ ಒಡೆಯ ಜಗದೀಶ್ವರ. ಆಚಾರ ವಿಚಾರಗಳನ್ನು ತಿರಸ್ಕರಿಸುವುದು ಜಗದೀಶ್ವರನನ್ನು ತಿರಸ್ಕರಿಸಿದ ಹಾಗಲ್ಲವೇ?
7: ಹೌದು ತಾಯಿ, ಹೌದು.
8: ಅಪ್ಪಾಜಿ, ಜನಾಭಿಪ್ರಾಯಕ್ಕೂ ರಾಜನ ಬಲವಂತಕ್ಕೂ ನೀವು ಹೆದರಬೇಡಿ. ನಿಮ್ಮ ಮನಸ್ಸಿಗೆ ನ್ಯಾಯವಾಗಿ ತೋರಿದ್ದನ್ನು ಆಚರಿಸಲು ಹಿಂಜರಿಬೇಡಿ. ಒಂದು ವೇಳೆ ಆ ರಾಜನ ಬಲಾತ್ಕರಿಸಿದರೂ, ಪೃಥ್ವಿ ಒಡೆದು ಚೂರು ಚೂರಾದರೂ, ಅಗ್ನಿ ವರ್ಷದ ಹಾಗೆ ನಕ್ಷತ್ರಗಳು ಭೂಮಿಗೆ ಒಳ್ಳಿದರೆ ಹೆದರಬೇಡಿ. ಬಂದದ್ದನ್ನೆಲ್ಲ ಎದುರಿಸಿ ನ್ಯಾಯವಾದ ರೀತಿಯಲ್ಲಿ ನಡೆಯೋಣ.
9: ಪ್ರತಿಯೊಬ್ಬನ ಮನಸ್ಸು ಆಶಿಸುವ ಸ್ವಾತಂತ್ರ್ಯ ಪಡೆದಿದೆ.
0: ಅಪರಿಪಕ್ವವಾದ ಮನಸ್ಸಿನ ಹಣೆಯ ಬರಹವೇ ಹಾಗೆ, ಕಂಡದ್ದನ್ನು ಆಶೆ ಪಡುತ್ತೆ, ಆಶೆ ಪಟ್ಟಿದ್ದನ್ನು ಸಾಧಿಸಲು ಪ್ರಯತ್ನ ಪಟ್ಟು ವಿಫಲವಾಗಿ ಹುಚ್ಚಾಗುತ್ತೆ. ಕೊನೆಗೆ ತಾನು ನಾಶವಾಗಿ ನಂಬಿದವರ ನಾಶಕ್ಕೂ ಕಾರಣವಾಗುತ್ತೆ.
9: ನಿನ್ನ ಅನುಮಾನ ಭಯಗಳಿಗೆ ಮಿತಿಯೇ ಇಲ್ಲ ರಾಣಿ.
10: ಬಂದ್ಯಾ? ಬಾ ಅಮ್ಮ ಬಾ, ನಿನ್ನ ಮೇಲೆ ನಾಶೆಯಿಂದ ರಾಜದೂತರು ಮಾಡಿರುವ ಅನ್ಯಾಯವನ್ನು ನೋಡಮ್ಮ ನೋಡು.
8: ನಿನ್ನ ರೂಪದಿಂದ ನಮಗೆಲ್ಲ ಈ ಗತಿ ಬಂತು. ಒಬ್ಬರೇ ಇಬ್ಬರೇ ಸಾವಿರಾರು ಜನ.
9: ಕುಲದ ಮೇಲೆ ಸ್ವಲ್ಪ ಅಭಿಮಾನವಿರಬೇಕು, ಆದರೆ ದುರಾಭಿಮಾನದಿಂದ ಇಷ್ಟೊಂದು ಅನಾಹುತ ಮಾಡಿಸ್ಬಾರ್ದು. ಮಾಡಿಸ್ಬಾರ್ದು,
10: ಮಾಡಿಸು. ಇನ್ನಷ್ಟು ಜನ ಕೊಲೆ ಮಾಡಿಸು, ರಾಜನಿಂದ ರಾಜದೂತರಿಂದ ನರ್ಮೇದ ಮಾಡಿಸು.
9: ಊರಲ್ಲಿ ಯಾವ ಇಲ್ಲದಾಗಿ ಎಲ್ಲರ ತಲೆ ಕಳೆದು ರಾಜ್ಯ ಹಾಕಿ ಅದರ ಮೇಲೆ ನಿನ್ನ ಮದುವೆ ಮಂಟಪ ಕಟ್ಟಿಸು.
0: ಈಶ್ವರ ನೋಡ್ಲಾರೆ, ನಾನೀ ಘೋರ ದೃಶ್ಯ ನೋಡ್ಲಾರೆ, ಈ ಹಿಂಸೆ ಪೈಶಾಚಿಕ ನಾಟ್ಯ ನೋಡ್ಲಾರೆ, ಇವರ ವೇದನೆಗೆ ಕೊನೆ ಇಲ್ವೇ? ಈ ಹಿಂಸೆ ಕೊನೆ, ಕಣ್ಣೀರುಗಳಿಗೆ ಅಂತ್ಯನೇ ಇಲ್ವೇ?
9: ಇದೆ ಇದೆ, ಆದ್ರೆ ಅದು ನಿನ್ನ ನಿರ್ಧಾರದ ಮೇಲೆ ಇದೆ.
10: ರಾಜನ್ನ ಮದುವೆ ಮಾಡ್ಕೊ, ಆದ್ರೆ ನಮ್ಮ ಎಲ್ಲರ ಕಷ್ಟನ ದೂರ ಆಗುತ್ತೆ.
8: ಒಪ್ಕೋತೀನಿ, ಮದುವೆಗೆ ಒಪ್ಕೋತೀನಿ, ಅದರಿಂದ ನಮ್ಮ ಕುಲದ ಕಷ್ಟವೇ ತೀರಿ ಹೋಗುತ್ತೆ. ಕೈಯಲ್ಲಿ ಕಂಕಣ ಕಟ್ಕೊಂಡು ಮದುವೆಯಾಗಿ ನಿಮ್ಮೆಲ್ಲರ ಕಷ್ಟನ ಯುಗ ಯುಗಾಂತರದವರೆಗೂ ತೀರಿಸ್ಬಿಡ್ತೀನಿ. ಅಪ್ಪಾಜಿ, ಮದುವೆಗೆ ಏರ್ಪಾಡು.
9: ಏನಂದ್ರೆ ಮದುವೆ? ಅಮ್ಮ ವಾಸವಿ, ನಿಮ್ಮ ಮಾತು ನಿಜವಾಗಿ ನೀನು ಹೇಳ್ತಾ ಇದೀಯಾ?
8: ದಕ್ಷ ಪ್ರಜಾಪತಿಯಿಂದ ಪತಿನಿಂದ ಕೇಳಿದ ದಾಕ್ಷಾಯಿಣಿ ಅಗ್ನಿ ಪ್ರವೇಶ ಮಾಡಲಿಲ್ಲವೇ? ರಾವಣನ ಬಲವಂತಿಕೆ ಸಿಕ್ಕಿದ ವೇದವತಿ ಅಗ್ನಿ ಪ್ರವೇಶ ಮಾಡಲಿಲ್ವೇ? ಈಗ ನಾನು ಸಹ ಹಾಗೆ ಮಾಡಿ ನಮ್ಮ ಊರು ಕುಲ ಗೋತ್ರಗಳ ಕೀರ್ತಿ ಆಚಂದಾರಕವಾಗಿ ಬೆಳಗು ಹಾಗೆ ಮಾಡ್ತೀನಿ.
0: ಅದರಿಂದ ನಿನ್ನ ನಗಲಿ ನಮ್ಮ ಎದೆ ಉರಿಯುತ್ತೆ ವಿನಃ ಆ ರಾಜನಿಗಾಗೋ ಶಿಕ್ಷೆಯೇನಮ್ಮ ಶಿಕ್ಷೆಯೇನು?
8: ಆಮೇಲೆ ತಿಳಿಯುತ್ತೆ ತಾಯಿ. ನಾನು ಅಗ್ನಿ ಪ್ರವೇಶ ಮಾಡಿದ ಸುದ್ದಿ ಕಿವಿಗೆ ಬಿದ್ದ ತಕ್ಷಣ ಆ ರಾಜ ಬುದ್ಧಿ ಕೆಟ್ಟು ಹುಚ್ಚನಾಗ್ತಾನೆ. ಆಮೇಲೆ
11: ನಿಮ್ ಯಾಗಿ ಅಗ್ನಿ ಪ್ರಸಂತರ ಬಾಯಿ ಮುಚ್ಚುವ ಸುಮ್ಮಿರಿ.

0: ಆದ್ರೆ ತನ್ನ ಆಯಸ್ಸಿನಲ್ಲಿ ನಿಮ್ಗೆ ಎಳ್ಸ ಧಾರೆ ಎಳ್ತು ನಿಮ್ಮನ್ನು ಬದುಕಿಸಿದಾಳಪ್ಪ.
1: ಅಂದ್ರೆ ನಾನು ಸತ್ತು ಹೋಗಿದ್ದೀನಿ, ವಾಸವಿ ತನ್ನ ಆಯಸ್ಸಿನಲ್ಲಿ ಎರಡು ದಿವಸ ದಾರಿ ಹಿಡಿದು ನನ್ನನ್ನು ಬದುಕಿಸಿದ್ರೆ ವಾಸ

0: ನೀನು ಮಹಾನುಭಾವಲಪ್ಪ, ನೀನು ಮಹಾನುಭಾವಲು, ನನ್ನ ಸರ್ವಾಪರಾಧವನ್ನು ಕ್ಷಮಿಸು ತಾಯಿ.
1: ನಮ್ಮೆಲ್ಲರ ಅಪರಾಧ ಬೇಕಾದವನು ಪರಮೇಶ್ವರ.
2: ಲಗ್ನ, ನನ್ನ ಲಗ್ನ, ನನ್ನ ಎದೆಯಲ್ಲಿ ಕೂತು ಹುಚ್ಚಿನ ಹಾಗೆ ಆಡಿಸ್ತಾ ಇರೋ ಆ ಹೆಣ್ಣು, ಆ ವಾಸವಿ ನನ್ನ ಕೈ ಹಿಡಿಯೋ ಶುಭ ಲಗ್ನ.
1: ಹೋಗಲೇಬೇಕೆಂದು ನಿರ್ಧರಿಸಿರುವಿರ? ಹಾಗಾದ್ರೆ ನನ್ನನ್ನೂ ಕರೆದುಕೊಂಡು ಹೋಗಿ.
2: ಬೇಕಾಗಿಲ್ಲ, ನಿನ್ನ ಈ ಅಳುಮುಖಾನ ಬೀಗರಿಗೆ ತೋರಿಸಿ ಅವ್ರ ಕೆಡಿಸಬೇಡ. ನೀನಲ್ಲಿ ಬರಕೂಡುದು.
1: ಬೇಡಿ ಪ್ರಭು, ನನ್ನನ್ನು ತಡೆಯಬೇಡಿ, ನಿಮ್ಮ ಜೊತೆಯಲ್ಲಿರಲು ಅವಕಾಶ ಕೊಡಿ. ಹಗಲು ರಾತ್ರಿ ಅಪಶಕುನಗಳ ಮೇಲೆ ಅಪಶಕುನಗಳನ್ನು ಕಂಡು ಭಯದಿಂದ ನನ್ನ ಎದೆ ಬಿರಿಯುತ್ತಿದೆ.
2: ನೀನು ಸಂಕುಚಿತ ಸ್ವಭಾವದಿಂದ ಉರಿತಾ ಇದ್ದೀಯ. ಪತಿವ್ರತಿಯ ಸೋಗಿನಿಂದ ಪತಿಯ ಹಿತಕ್ಕೆ ಕೊಡಲಿ ಪೆಟ್ಟು ಹಾಯಿ ನಿನ್ನೊಬ್ಬರ ಸುಖ ಮಾತ್ರ ಸಾಧಿಸ್ಕೋಬೇಕು ಅಂತ ಇದ್ದೀಯ.
3: ಬಂದಿರಾಗುಡ್ರ, ಕರ್ಕೊಂಡು ಬಂದಿರ. ಇದು ಕುಸುಮ, ದಾರಿಗೆ ನೀರು ತಗೊಂಡು ವಧುವನ್ನು ಕರ್ಕೊಂಡು ಹೋಗು.

0: ಅಪ್ಪಾಜಿ ಆಶೀರ್ವಾದ ಮಾಡಿ.
1: ಏನ ಆಶೀರ್ವಾದ ಮಾಡಲಮ್ಮ? ನಿನ್ನ ಕೀರ್ತಿ ಆಚರಿಸಲು ಅರ್ಥವಾಗಲಿ. ಪ್ರಾಣಕ್ಕಿಂತ ಹೆಚ್ಚಾದ ಕುಲ ಶೀಲ ಗುರುಗಳಿಗೋಸ್ಕರ ಈ ವಾಸವ ಗುಪ್ತನ ಮಗಳು ಅಗ್ನಿ ಪ್ರವೇಶ ಮಾಡಿ ವೈಶ್ಯ ಕುಲವನ್ನೇ ಉದ್ಧರಿಸಿದಳೆಂದು ಜಗತ್ತೇ ನಿನ್ನನ್ನು ಹಾಡಿ ಹಾಡಿ ಹರಸಲಮ್ಮ.
2: ಗೋತ್ರಕ್ಕೆ ಒಬ್ಬೊಬ್ಬರಂತೆ ನೂರು ಗೋತ್ರದವರು ದಂಪತಿಗಳ ಸಮೇತರಾಗಿ ಸಿದ್ಧ ಆಗಿದ್ದಾರೆ. ನಾವು ಸಿದ್ಧ ಆಗಿದ್ದೇವೆ.
0: ಆರ್ಯ ವೈಶ್ಯ ಕುಲೋತ್ತಮರೇ, ಬಾಲ ನಾಗರುಗಳೇ, ತಾಯಂದಿರೇ, ಅಕ್ಕ ತಂಗಿಯರೇ, ನಾನು ಕೈಲಾಸಕ್ಕೆ ಹೋಗೋಕ್ಕೆ ಮುಂಚೆ ನಿಮಗೆ ಒಂದೆರಡು ಹಿತೋಕ್ತಿಗಳೇನು ಹೇಳಿ ಹೋಗಬೇಕೆಂದಿದ್ದೇನೆ. ಕೇಳಿ, ಎಂಥ ಕಷ್ಟ ಬಂದರೂ ದೇವ ಪೂಜೆ ಗುರುಹಿರಿಯರ ಪೂಜೆಯನ್ನು ಕೈಬಿಡಿ. ಸತ್ಯ ಧರ್ಮ ನ್ಯಾಯ ನೀತಿಯನ್ನು ಕೈಬಿಡಬೇಡಿ. ಧರ್ಮದಿಂದ ವಾಣಿಜ್ಯ ಮಾಡಿಕೊಂಡಿದ್ದರೆ ಲಕ್ಷ್ಮಿ ಒಲಿತಾಳೆ, ಪ್ರಸ್ಪತಿ ಅನುಗ್ರಹಿಸ್ತಾಳೆ, ಶಕ್ತಿ ಕಾಪಾಡ್ತಾಳೆ, ಸಕಲ ಸಂಪತ್ ಭರಿತರಾಗಿ ಧನ್ಯರಾಗಿ.

ಅವ್ರು ಹೋಗ್ತಾ ಇದೆ. ದ್ರೋಹ, ದ್ರೋಹ. ಸೇನಾಧಿಪತಿ, ಬೆಳಗೊಂಡೆ ಬೆಂಕಿ ಹಚ್ಚು. ನನ್ನ ಎದೆ ಉರಿತಾ ಇರೋ ಹಾಗೆ ಈ ಊರು ಉರಿದು ಹೋಗಲಿ, ಜನಗಳು ಉರಿದು ಹೋಗಲಿ.

0: ಸಾಗಿ ಧೂಳೆದ್ದು ಹೋಗಲಿ, ಹೋಗು ಹೋಗು, ಉರಿದು ಹೋಗಲಿ ಉರಿದು ಹೋಗಲಿ. ರಾಜ, ನಿನ್ನ ಮುಖಲಕ್ಷಣವನ್ನು ನೋಡಿದರೆ ನಿನ್ನ ಅಂತ್ಯಕಾಲ ಸಮೀಪವಾದ ಹಾಗೆ ಕಾಣಿಸ್ತಾ ಇದೆ. ಈಗಾದರೂ ನಿನ್ನ ಮನಸ್ಸಿನಲ್ಲಿರುವ ದ್ವೇಷ, ಅಸೂಯೆ, ವ್ಯಾಮೋಹಗಳನ್ನು ತ್ಯಜಿಸು. ವಾಸುವಿಗೆ ಶರಣಾಗತನಾಗು, ಧನ್ಯನಾಗು.
1: ಶರಣಾಗತ ರಕ್ಷಕನೆಂದು ಪ್ರಸಿದ್ಧನಾದನು ವರ್ಧನ, ಯಾರಿಗೂ ಶರಣಾಗತನಾಗುವುದಿಲ್ಲ. ಅವಳ ಅಗ್ನಿಗೆ ಹಾರಿರಲಿ, ಆಕಾಶಕ್ಕೆ ಎಗರಲಿ, ಭೂಗರ್ಭಾನೆ ಸೇರಲಿ, ಅವರ ಮುಂದಲೇ ನಿಜ ತಂದು ನನ್ನ ತಾಸೀಲಾಗಿ ಮಾಡ್ಕೊಳ್ತೀನಿ. ವಾಸವಿ, ವಾಸವಿ.

0: ನೋಡಿ ನೀವು, ಅಜಯನೆಂದು ಹರಟಿದೆ, ಜಗದೇಕ ವೀರನೆಂದು ಭುಜ ತಟ್ಟಿದೆ. ಎಲ್ಲಿ ಹೋಯ್ತು ನಿನ್ನ ಅಜಯತ್ವ? ಎಲ್ಲಿ ಹೋಯ್ತು ನಿನ್ನ ಶಕ್ತಿ ಸಾಮರ್ಥ್ಯ? ನನ್ನ ಜಯಿಸಿದೆಯೇನು?
1: ನೀನು ಅಗ್ನಿ ಮಧ್ಯದಲ್ಲಿ ನಿಂತ ಮಾತ್ರಕ್ಕೆ ಅಸಾಧ್ಯನೆಂದು ಭಾವಿಸಬೇಡ. ನಾನು ಮಾತ್ರ ನಿನ್ನನ್ನು ಬಿಡೋದಿಲ್ಲ. ವಾಸವಿ, ವಾಸವಿ, ನಿನ್ನ ಮಾಡಿದ್ದಲ್ಲಿ ಆ ಅಗ್ನಿಕುಂಡದಲ್ಲಿ ನನ್ನ ಕಂಡು ನಗುತ್ತಾ ಇದ್ದಾಳೆ. ಮೂಢ, ನಾನು ನಿನ್ನ ತಕ್ಕೋದಿಲ್ಲ ಅಂತ ನನ್ನ ಅವಹೇಳನ ಮಾಡ್ತಾ ಇದ್ದಾಳೆ. ರಾಣಿ, ನಾನು ಅವಹೇಳನ ಸಹಿಸಲಾರೆ. ಅವಳ ಹಾರಿದ ಅಗ್ನಿಕುಂಡದಲ್ಲಿ ಹಾರಿ ಆ ಅಗ್ನಿಯ ಧ್ವಂಸ ಮಾಡಿ ಅವಳ ಮುಂದೆ ಹಿಡಿದು ಆಡ್ತಾಯಿದ್ದೀನಿ. ವಾಸವಿ, ವಾಸವಿ,
0: ಇಲ್ಲೇ ಇದ್ದೀನಿ. ಕಣ್ಣಿದ್ರೆ ನೋಡು, ಶಕ್ತಿ ಇದ್ರೆ ಕಣ್ಣಿ.
1: ಅದಕ್ಕೋಸ್ಕರವಾಗಿಯೇ ನುಗ್ಗಿ ಬರ್ತೀನಿ. ಆಯಾಗಿನಿ, ನನ್ನ ಹೃದಯದಲ್ಲಿ ಕೂತು ಕಾಮಿಸು ಕಾಮಿಸು ಅಂತ ಪ್ರಚೋದಿಸಿ ನನ್ನನ್ನು ಕಾಮಾಂಧನನ್ನಾಗಿ ಮಾಡಿ ಈಗ ತಪ್ಪಿಸ್ಕೊತಾ ಇದೀಯಾ? ಅದು ಸಾಧ್ಯವಿಲ್ಲ. ನನ್ನ ಹಿಡಿದು ಕಟ್ಟಿ ನನ್ನ ಅಂತಃಪುರ ಕರೆದುಕೊಂಡು ಹೋಗ್ತೀನಿ.
2: ಪ್ರಭು, ಯಾರೊಡನೆ ಮಾತನಾಡ್ತೀರಿ?
1: ನೋಡಲಿ, ಅವಳೇ ಅವಳೇ ಮಾಯಾವಿನಿ ವಾಸವಿ.
2: ಬರೀ ಚುಮೆ,
1: ನಿನ್ನ ಕಣ್ಣಿಗೆ ಜ್ವಾಲೆ, ನನ್ನ ಕಣ್ಣಿಗೆ ತ್ರಿಭುವನ ಸುಂದರಿ ವಾಸವಿ, ನನ್ನ ಚೇತೋಹಾರಣಿ.
0: ಅಯ್ಯೋ ನರಹುಳುವೆ, ನೀನೆಷ್ಟು, ನಿನ್ನ ಶಕ್ತಿ ಸಾಮರ್ಥ್ಯಗಳೆಷ್ಟು! ಮಹಾವೇಗದ ಮಿಂಚನ್ನು ಮುಷ್ಟಿಯಲ್ಲಿ ಹಿಡಿಯಬಲ್ಲೆಯ? ಕುಲಗಿರಿಗಳನ್ನು ಕೈಯಲ್ಲಿ ಕುಟ್ಟು ಪುಡಿ ಪುಡಿ ಮಾಡಬಲ್ಲೆಯ? ಅಯ್ಯೋ ಮೂಡ, ನಿನ್ನ ಅವಸಾನ ಕಾಲವಿದು. ಮನಸ್ಸಿನ ಉದ್ವೇಗವನ್ನು ತೊರೆದು ಶಿವನಿಗೆ ಶರಣಾಗತನಾಗಿ ಬದುಕಿದರೂ ಬದುಕಬಹುದು.
1: ಬೆಂಕಿಯಿಂದ ಮೇಲೆದ್ದು ಬಾ, ನಿನ್ನ ಬಾಹುಗಳ ಮಧ್ಯದಲ್ಲಿ ನನ್ನನ್ನು ಪಂಥಿಯನ್ನಾಗಿ ಮಾಡಿಕೋ. ನನ್ನ ಜನ್ಮವನ್ನು ಸಾರ್ಥಕ ಮಾಡಿ ನೀನು ಕೃತಾರ್ಥಳಾಗು. ಮುಂಚುವಾಯ್, ಈಗ ನಿನ್ನ ಯಾರು ರಕ್ಷಿಸ್ಕೊಳ್ತಾರೋ ನಾನು ನೋಡ್ಕೊಳ್ತೀನಿ. ವಾಸವಿ, ವಾಸವಿ,
2: ಬಿಡು. ಯಾಜ್ಮಿ ಮಾನವಾಗುರೀಂದ್ರ ಬೆಂಕಿಯಲ್ಲಿ ನನ್ನ ಸ್ವಾಮಿ ಹುರಿದು ಹೋಗ್ತಾ ಇದ್ದಾರೆ. ಅವರ ದೇಹ ಭಸ್ಮ ಆಗುವುದಕ್ಕೆ ಮುಂಚೆ ನಾನು ಅವರನ್ನು ಹಿಂಬಾರಿಸಬೇಕು. ಬಿಡಕಂತ ಅಮ್ಮ,
3: ಅರ್ಥಾದಿನ ಹೋದು ನೀವು ಹೋದ್ರೆ ನನ್ ಗದ್ದೆ ಏನಮ್ಮ? ಇಲ್ಲಮ್ಮ, ನೀವು ಮಾತ್ರ ಬೆಂಕಿ ಹಾಕೊಡ್ದು.
2: ನನ್ನ ಪಡಿಬೇಡ ಮಗನೇ, ಬಿಡು.
3: ಅಮ್ಮ, ಇಲ್ಲಮ್ಮ, ನಾನು ಬಿಡೋದಿಲ್ಲ. ನಿಮಗೆ ಶಿವನಾಣೆ ಸಾವಿತ್ರಿಯಾಣೆ
2: ಇಟ್ಟು ನನ್ನ ಪತಿವ್ರತ ಕರ್ತವ್ಯದಿಂದ ತಪ್ಪಿಸ್ತಾ ಇದೀಯಾ? ನಾನು ಓಡಿ ಕೊಲ್ಲು, ಆದ್ರೆ ಇನ್ ಮಾತ್ರ ತಾಯಿ ಬಿಡಮ್ಮ.
0: ಶಿವ ಶಿವ
2: ಮಗನೇ, ಮಗನೇ ನರೇಂದ್ರ, ಕೊನೆಗೂ ವಾಸವಿ ಹೇಳಿದ ಮಾತು ಸತ್ಯವಾಗಿ ಹೋಯ್ತು. ನನ್ನ ಸೌಭಾಗ್ಯ ಸೂತ್ರ ಕಡಿದು ಹೋಯ್ತು, ನನ್ನ ಹಣೆಯ ಮಂಗಳ ತಿಲಕ ಅಳಿಸಿ ಹೋಯ್ತು. ನಾನು ವಿಧವೆ ಮಗನೇ, ನಾನು ವಿಧವೆ ಮಗನೇ, ನಾನು ವಿಧವೆ, ಪತಿಯನ್ನು ಕಳೆದುಕೊಂಡು ವಿಧವೆ, ಸಕಲ ಮಂಗಳ ಕಾರ್ಯಗಳಿಗೂ ಅಮಂಗಳ ರೂಪಿಣಿಯಾದ ವಿಧವೆ.

0: ಭಾಗ್ಯ ಚಿಹ್ನೆಯಾದ ಸೌಭಾಗ್ಯವನ್ನು ಕಳೆದುಕೊಂಡು ನನ್ನ ಜೀವ ಸ್ವರೂಪರಾದ ನಿಮ್ಮನ್ನೇ ಕಳೆದುಕೊಂಡು ನಾನು ಬದುಕಿರದೆ ಇಲ್ಲ, ನಾನು ಬದುಕಿರಲ್ಲ.
1: ಶಾಂತಳಾಗು ಮಹಾರಾಣಿ, ಶಾಂತಳ ತಾಯಿ, ಇದೆಲ್ಲವೂ ದೈವಲೀಲೆ. ನಿನ್ನ ಪತಿ ಸಾಮಾನ್ಯನಾದ ಮನುಷ್ಯನಲ್ಲಮ್ಮ, ಶಾಪಗ್ರಸ್ತನಾಗಿದ್ದ ಗಂಧರ್ವ. ಅವನು ಮೋಹಿಸಿದ ವಾಸನೆ ಸಾಕ್ಷಾತ್ ಆದಿಶಕ್ತಿ. ನಿನ್ನ ದುಃಖದ ಕಣ್ಣೀರನ್ನ ತೆರೆಯನ್ನು ದೂರ ಮಾಡಿ ನೋಡು. ಆ ಮಹಾತಾಯಿಯ ದರ್ಶನವನ್ನು ಮಾಡಿ ಜನ್ಮವನ್ನು ಸಾರ್ಥಕ ಮಾಡಿಕೋ. ಅದವನು ಜಯ ಆದಿಶಕ್ತಿ, ಜಯ ಮಹಾಶಕ್ತಿ, ಜೈ ಚಾಮುಂಡೇಶ್ವರಿ. ಮಹಿಷಾಸುರ ಮರ್ದಿನಿ, ನಿನ್ನ ವಿಶ್ವರೂಪವನ್ನು ಕಂಡು ಧನ್ಯರಾದವು ತಾಯಿ. ಅಮ್ಮ, ನಮ್ಮ ಸೌಮ್ಯ ರೂಪದಿಂದಲೇ ನಮ್ಮೆಲ್ಲರಿಗೂ ದರ್ಶನ ಕೊಡು ತಾಯಿ.

ಈವರೆಗೆ ಕನ್ನಿಕಾ ಪರಮೇಶ್ವರಿ ಕಥಾ ಚಲನಚಿತ್ರ ಧ್ವನಿವಾಹಿನಿ ಕೇಳಿದಿರಿ.

ಪ್ರಸಾರ ನಿರ್ವಹಣೆ ಡಿಎಂ ವಿಜಯ್ ಕುಮಾರ್. ತಾಂತ್ರಿಕ ನೆರವು ಕೆಆರ್ ಮಧುಸೂದನ್ ಮತ್ತು ಸಿ ನಾರಾಯಣ್. ಪ್ರಸಾರ ಧ್ವನಿ ಸಂಯೋಜನೆ ಎಂ ಶಿವಲಿಂಗಯ್ಯ ತುಮಕೂರ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ನಮಸ್ಕಾರ, ನಾನು ನಿಮ್ಮ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಯಾವಾಗಲೂ ವಿವಿಧ ಭಾರತಿ ದಿನಾ ಕೇಳ್ತಾ ಇರ್ತೀನಿ. ಅದರಲ್ಲಿ ಹಿಂದಿ ಸಾಂಗ್ಸು, ಕನ್ನಡ ಹಳೇ ಸಾಂಗ್ಸು ಎಲ್ಲ ಕೇಳ್ತಾ ಇರ್ತೀನಿ. ಬಹಳ ಇಂಪಾಗಿರುತ್ತೆ. ನೀವು ಕೇಳ್ತೀರಲ್ಲ ವಿವಿಧ ಭಾರತಿ, ಕೇಳ್ತಾ ಇರಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಜೀವಿಗಳು ಹುಟ್ಟಿ ಬೆಳೆಯಲು ಪೋಷಕವಾದ ಪರಿಸರ ಈ ಭೂಮಿಯಲ್ಲಿ ಮಾತ್ರ ಇದೆ.
2: ಗಾಳಿ, ನೀರು, ಮಣ್ಣು, ಈ ಭೌತಿಕ ಅಂಶಗಳೆಲ್ಲ ಸೇರಿದ ಆವರಣ ಪರಿಸರ.
1: ಪಕ್ಷಿ, ಪ್ರಾಣಿ, ಉರಗ, ಜಲಚರ, ಹೀಗೆ ಮನುಷ್ಯನನ್ನು ಹೊರತುಪಡಿಸಿ ಎಲ್ಲ ಜೀವಿಗಳು ಪರಿಸರದ ನೈರ್ಮಲ್ಯವನ್ನು ಉಳಿಸಿಕೊಂಡು ಬರುತ್ತಿವೆ. ಆದರೆ ಮನುಷ್ಯ,
2: ಮನುಷ್ಯನ ಅನಾದರ, ಸ್ವಾರ್ಥಗಳೇ ಪರಿಸರ ಮಾಲಿನ್ಯ, ಪರಿಸರ ನಾಶಕ್ಕೆ ಕಾರಣ. ಪರಿಸ್ಥಿತಿ ಕೈಮೀರಿ ಹೋಗುವ ಮೊದಲೇ ನಮಗಾಗಿ, ನಮ್ಮ ಮಕ್ಕಳಿಗಾಗಿ ಪರಿಸರವನ್ನು ಉಳಿಸೋಣ.
3: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ 9:16.

ಹಿಂದಿ ಮೆಲೋಡಿಸ್. ಈ ದಿನದ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಪ್ರೀತಿಯ ಸುಸ್ವಾಗತ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಮೊದಲಿಗೆ ಗುಡ್ಡಿ ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ. ವಾಣಿ ಜಯರಾಮ್ ಅವರು ಈ ಗೀತೆಯನ್ನು ಹಾಡಿದವರು. ಗುಲ್ಜಾರ್ ಅವರ ಸಾಹಿತ್ಯ, ವಸಂತ್ ದೇಸಾಯಿ ಅವರ ಸಂಗೀತವಿತ್ತು.

ಏಕ್ ದೂಜೆ ಕೀಲಿಯೇ ಈ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಅವರು ಗೀತೆಯನ್ನು ಹಾಡಿದ್ದಾರೆ. ಆನಂದ್ ಬಕ್ಷಿಯವರ ರಚನೆ.

ಕನ್ನಡದ ಗೀತೆಗಳಾಗಿರಲಿ ಅಥವಾ ಹಿಂದಿ ಗೀತೆಗಳಾಗಿರಲಿ, ಎಲ್ಲದಕ್ಕೂ ಸೈ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಅಲ್ವೇ. ಲಕ್ಷ್ಮೀಕಾಂತ್ ಪ್ಯಾರೆಲಾಲ್ ಅವರ ಸಂಗೀತ ನಿರ್ದೇಶನದ ಏಕ್ ದೂಜೆ ಕೇಳಿಯ ಈ ಚಿತ್ರದ ಗೀತನ್ನ ಈಗಷ್ಟೇ ಕೇಳಿದ್ರಿ. ಈಗ ಖಯಾಮತ್ ಸೆ ಖಯಾಮತ್ ತಕ್ ಈ ಚಿತ್ರದ ಒಂದು ಗೀತೆ, ಮಜ್ರು ಸುಲ್ತಾನ್ಪುರಿಯವರ ರಚನೆ, ಆನಂದ್ ಮಿಲಂದ್ ಅವರ ಸಂಗೀತ. ಗೀತೆಯನ್ನು ಹಾಡಿರುವವರು ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್.

ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿದ್ದ ಖಯಾಮತ್ ಸೆ ಖಯಾಮತ್ ತಕ್ ಈ ಚಿತ್ರದ ಗೀತೆಯನ್ನ ಕೇಳಿದ್ರಲ್ಲ, ಈಗ ಕುಮಾರ್ ಸಾನೋ ಅವರ ಧ್ವನಿಯಲ್ಲಿರುವ ಆಶಿಕಿ ಈ ಚಿತ್ರದ ಗೀತೆಯನ್ನ ಕೇಳಿ ಬರೋಣ. ಸಮೀರ್ ಅವರ ರಚನೆ, ನದೀಮ್ ಶ್ರವಣ್ ಅವರ ಸಂಗೀತ.

ನಮಸ್ಕಾರ, ನಾನು ಲಕ್ಷ್ಮೀ ಗೋಪಾಲ್ ಸ್ವಾಮಿ ಮಾತಾಡ್ತಾ ಇರೋದು. ಚಿಕ್ಕ ವಯಸ್ಸಿಂದನೂ ನಾನು ರೇಡಿಯೋ ಕೇಳ್ಕೊತಾ ಬರ್ತಾ ಇದ್ದೀನಿ. ನಮ್ಮ ಅಮ್ಮ ಡಾಕ್ಟರ್ ಉಮಾ ಗೋಪಾಲ್ ಸ್ವಾಮಿ ರೇಡಿಯೋ ಆರ್ಟಿಸ್ಟ್ ಆಗಿದ್ರು. ಸೊ ನಮ್ಗದೆಲ್ಲ ಒಳ್ಳೊಳ್ಳೆ ನೆನಪುಗಳು. ವಿವಿಧ ಭಾರತಿ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಎನ್ರಿಚಿಂಗ್ ಅಂತ ಹೇಳ್ಬೋದು. ನಾನು ಯಾವಾಗ್ಲೂ ವಿವಿಧ ಭಾರತಿ ಕೇಳ್ತೀನಿ, ನೀವು ಕೇಳಿ ಆನಂದಿಸಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಈ ದಿನದ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ಕ್ಯಾಸೆಟ್ ಕ್ಲಾಸಿಕ್ನಲ್ಲಿ 70, 80 ಹಾಗೂ 90 ದಶಕದಲ್ಲಿ ಬಿಡುಗಡೆಯಾದ ಚಿತ್ರದ ಗೀತೆಗಳನ್ನು ನಾವೆಲ್ಲರೂ ರೇಡಿಯೋ ಮುಖೇನ, ಕ್ಯಾಸೆಟ್ ಮುಖೇನ ಕೇಳೋದಕ್ಕೆ ಮಾತ್ರ

ಸಾಧ್ಯವಿತ್ತು. ಆ ಕಾಲವೇ ಬೇರೆ ಇತ್ತು ಅಲ್ವೇ. ಈಗಲೂ ಈ ಗೀತೆಗಳನ್ನು ಕೇಳುವಾಗ ಅದೇ ನೆನಪಾಗುತ್ತೆ. ಈಗ ಮತ್ತೊಂದು ಗೀತೆ, ಹಮ್ ದಿಲ್ ದೇ ಚುಕೆ ಸನಮ್, ಈ ಚಿತ್ರದ ಒಂದು ಗೀತೆ. ಮೆಹಬೂಬ್ ಅವರ ಗೀತ ರಚನೆ, ಇಸ್ಮಾಯಿಲ್ ದರ್ಬಾರ್ ಅವರ ಸಂಗೀತ ನಿರ್ದೇಶನ. ಗೀತೆಯನ್ನು ಹಾಡಿರುವವರು ಕೆ ಕೆ ಹಾಗೂ

1942 ಎ ಲವ್ ಸ್ಟೋರಿ ಈ ಚಿತ್ರದ ಒಂದು ಗೀತೆ ಕಾರ್ಯಕ್ರಮದಲ್ಲೀಗ ಜಾವೇದ್ ಅಖ್ತರ್ ಅವರ ಗೀತ ರಚನೆ, ರಾಹುಲ್ ದೇವ್ ಬರ್ಮನ್ ಅವರ ಸಂಗೀತ, ಕವಿತಾ ಕೃಷ್ಣಮೂರ್ತಿಯವರು ಗೀತೆಯನ್ನು ಹಾಡಿದ್ದಾರೆ.

ಈಗ ಕಾರ್ಯಕ್ರಮದ ಕೊನೆಯ ಗೀತೆ, ಸಮೀರ್ ಅವರ ಬರವಣಿಗೆ, ನದೀಮ್ ಶ್ರವಣ್ ಅವರ ಸಂಗೀತ ನಿರ್ದೇಶನ, ಅಲ್ಕಾ ಯಾಜ್ಞಿಕ್ ಹಾಗೂ ವಿನೋದ್ ರಾಥೋಡ್ ಅವರು ಈ ಗೀತೆಯನ್ನು ಹಾಡಿದ್ದಾರೆ.

ಸರ್ಕಾರ ಸಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಪ್ರಮುಖ ಖನಿಜಗಳ ಸಂಗ್ರಹಕ್ಕೆ ಸಂಬಂಧಿಸಿದ ನೀತಿಯನ್ನು ಕೇಂದ್ರ ಸರ್ಕಾರ ಒಂದು ತಿಂಗಳೊಳಗೆ ಪ್ರಕಟಿಸುವ ಸಾಧ್ಯತೆ ಇದೆ. ಈ ನೀತಿಯು ರಕ್ಷಣೆ, ಅಂತರಿಕ್ಷಯಾನ ಮತ್ತು ಇಂಧನದಂತಹ ಕಾರ್ಯತಂತ್ರದ ಮಹತ್ವದ ಕ್ಷೇತ್ರಗಳಿಗೆ ಅಗತ್ಯ ಖನಿಜಗಳ ನಿರಂತರ ಪೂರೈಕೆ ಖಚಿತಪಡಿಸುವ ನಿರೀಕ್ಷೆ ಇದೆ ಎಂದು ಗಣಿ ಸಚಿವಾಲಯದ ಕಾರ್ಯದರ್ಶಿ ಕೇಶವ್ ಚಂದ್ರ ತಿಳಿಸಿದ್ದಾರೆ. ರಾಷ್ಟ ರಾಜಧಾನಿಯಲ್ಲಿ ಪ್ರತಿಭಟನೆಯ ಸಂದರ್ಭದಲ್ಲಿ ದೆಹಲಿ ಪೊಲೀಸರು ಗುಂಡು ಹಾರಿಸಿದ್ದಾರೆ ಎಂಬಂತೆ ಚಿತ್ರಿಸಿರುವ ವಿಡಿಯೋ ನಕಲಿ ಎಂದು ವಾರ್ತಾ ಶಾಖೆ ಪಿಐಬಿಯ ಸತ್ಯಶೋಧನಾ ಘಟಕ ತಿಳಿಸಿದೆ. ಪಾಕಿಸ್ತಾನದ ಪ್ರಚಾರ ಖಾತೆಗಳ ಮೂಲಕ ಪ್ರಸಾರವಾಗುತ್ತಿರುವ ಈ ವಿಡಿಯೋ ಜಂತರ್ ಮಂತರ್ ಪ್ರತಿಭಟನೆಗೆ ಸಂಬಂಧಿಸಿದ್ದಲ್ಲ ಎಂದು ಪಿಐಬಿ ಸ್ಪಷ್ಟಪಡಿಸಿದೆ. ರಾಜ್ಯದಲ್ಲಿ ಬರಗಾಲದಿಂದ ರೈತರು ತೀವ್ರ ಸಂಕಷ್ಟಕ್ಕೀಡಾಗಿದ್ದು ರಾಜ್ಯ ಸರ್ಕಾರ ಬರ ನಿರ್ವಹಣೆ ಬದಲಿಗೆ ಬೇರೆ ವಿಚಾರಗಳಿಗೆ ಆದ್ಯತೆ ನೀಡುತ್ತಿದೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹಾಸನದಲ್ಲಿ ಇಂದು ಆರೋಪಿಸಿದ್ದಾರೆ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯ 22 ದೇವಾಲಯಗಳ ಸುತ್ತಮುತ್ತ ವಿಶೇಷ ಸ್ವಚ್ಛತಾ ಅಭಿಯಾನ ನಡೆಸಿ ಸುಮಾರು 344 ಕೆಜಿ ತ್ಯಾಜ್ಯ ವಿಲೇವಾರಿ ಮಾಡಲಾಗಿದೆ ಎಂದು ಪಾಲಿಕೆ ಆಯುಕ್ತ ಜಗದೀಶ್ ಜಿ ತಿಳಿಸಿದ್ದಾರೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಖ್ಯಾತ ಸಾಹಿತಿ ದಿವಂಗತ ಡಾ ಶಿವರಾಮ್ ಕಾರಂತ್ ಅವರ 123ನೇ ಜನ್ಮದಿನದ ನಿಮಿತ್ತ ಮಂಗಳೂರಿನಲ್ಲಿ ಇಂದು ನಡೆದ ಸಮಾರಂಭದಲ್ಲಿ ಹಿರಿಯ ಸಾಹಿತಿ ವೈದೇಹಿ ಅವರಿಗೆ ಕಾರಂತ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈಗಾಗಲೇ ಒಲವು ಗೆಲುವು ಈ ಚಿತ್ರದ ಗೀತೆಯನ್ನ ಕೇಳಿ ಬಂದಿದ್ದೀರಾ. ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಗೀತೆಯನ್ನ ಸಹ ಕೇಳಿದ್ರಿ. ಶ್ರೀ ಉದಯಶಂಕರ್ ಅವರ ಗೀತ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತವಿತ್ತು. ಹೃದಯ ಹಾಡಿತು ಚಿತ್ರದ ಒಂದು ಗೀತೆ.

ಈ ದಿನದ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳನ್ನು ಕೇಳುತ್ತಿರುವಿರಿ. ಕಾರ್ಯಕ್ರಮದ ಮುಂದಿನ ಗೀತೆ ಕಾವ್ಯ ಚಿತ್ರದಿಂದ. KS ಚಿತ್ರ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಕುವೆಂಪು ಅವರ ರಚನೆ, ಸಾಧು ಕೋಕಿಲ ಅವರ ಸಂಗೀತ.

ನಾನು ನಿಮ್ಮ ಸುಧಾಮೂರ್ತಿ. ನಾನು ಪ್ರತಿದಿನ ವಾಕಿಂಗ್ ಹೋದಾಗ ನಾವು ಒಂದೊಂದು ಸ್ಟೇಷನ್ ಕೇಳ್ತೀನಿ. ನನಗೆ ಎಲ್ಲರಿಗಿಂತ ಹೆಚ್ಚು ವಿವಿಧ ಭಾರತಿ ಇಷ್ಟ. ಹಾಡುಗಳು ಬಹಳ ಉತ್ತಮವಾಗಿರ್ತದೆ. ಕೇಳ್ತಾ ಕೇಳ್ತಾ ನಾನು ಎಷ್ಟು ದೂರ ಹೋಗ್ತೀನಿ ನನಗೆ ಗೊತ್ತೇ ಆಗುದಿಲ್ಲ. ಇಷ್ಟೇ ಡಿಸ್ಟೆನ್ಸ್ ಹೋಗ್ಬೇಕು ಅಂತ ನಾನು ಇಟ್ಕೊಳ್ಳೋದಿಲ್ಲ. ಎಂಜಾಯ್ ಮಾಡಿ, ಖುಷಿ ಪಡ್ರಿ, ನಾನು ಕೇಳ್ತೀನಿ, ನೀವು ಕೇಳಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಪ್ರೇಮ ನಿನಾದ ಕಾರ್ಯಕ್ರಮದಲ್ಲೀಗ ವಿಜಯ ನಾರಸಿಂಹ ಅವರ ರಚನೆ ಇರುವ ಒಂದು ಗೀತೆ, ಎಂ ರಂಗಾರಾವ್ ಅವರ ಸಂಗೀತ ನಿರ್ದೇಶನ, ಚಿತ್ರ ನಾಗಾ ಕಾಳ ಭೈರವ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರು ಈ ಗೀತೆಯನ್ನು ಹಾಡಿದ್ದಾರೆ.

ನಾಗ ಕಾಳ ಭೈರವ ಈ ಚಿತ್ರದಿಂದ ಒಂದು ಮುದ್ದಾದ ಗೀತೆಯನ್ನು ಕೇಳಿ ಬಂದ್ರಲ್ಲ. ಈಗ ಯಾವ ಹೂವು ಯಾರ ಮುಡಿಗೋ ಈ ಚಿತ್ರದ ಒಂದು ಗೀತೆ. ದೊಡ್ಡ ರಂಗೇಗೌಡ ಅವರು ಈ ಗೀತೆಯನ್ನು ಬರೆದಿದ್ದಾರೆ. ರಾಜನ್ ನಾಗೇಂದ್ರ ಅವರ ಸಂಗೀತ. ಎಸ್ ಪಿ ಬಾಲಸುಬ್ರಹ್ಮಣ್ಯವರು ಈ ಗೀತೆಯನ್ನು ಹಾಡಿದ್ದಾರೆ.

ಕಾರ್ಯಕ್ರಮದ ಮುಂದಿನ ಗೀತೆ ಮುತ್ತು ಒಂದು ಮುತ್ತು. ಈ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಈ ಗೀತೆಯನ್ನು ಹಾಡಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM
1: ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳನ್ನ ಕೇಳುತ್ತಿರುವಿರಿ. ಕಾರ್ಯಕ್ರಮದಲ್ಲಿ ಈಗ ವಾಣಿ ಜಯರಾಮ್ ಅವರು ಹಾಡಿರುವ ದೀಪ ಚಿತ್ರದ ಗೀತೆ, ವಿಜಯ ನಾರಸಿಂಹ ಅವರ ಗೀತ ರಚನೆ, ವಿಜಯ್ ಭಾಸ್ಕರ್ ಅವರ ಸಂಗೀತ.

ಸತ್ಯಂ ಅವರ ಸಂಗೀತ ನಿರ್ದೇಶನವಿರುವ ನಾಗಕನ್ಯೆ ಈ ಚಿತ್ರದ ಒಂದು ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಗೀತೆಯನ್ನು ಹಾಡಿದ್ದಾರೆ.

ನಾಗಕನ್ಯೆ ಈ ಚಿತ್ರದ ಗೀತೆಯನ್ನು ಕೇಳಿದ್ರಲ್ಲ, ಈಗ ಸೋತು ಗೆದ್ದವಳು ಈ ಚಿತ್ರದ ಒಂದು ಗೀತೆ. ಶಿವದಯಶಂಕರ್ ಅವರ ಸಾಹಿತ್ಯ, ಎಂ ರಂಗಾರಾವ್ ಅವರ ಸಂಗೀತ ನಿರ್ದೇಶನ. ಗೀತೆಯನ್ನು ಹಾಡಿರುವವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬಿ ವಸಂತ.

0: ನಾನು ಕವಿತಾ ಲಂಕೇಶ್ ಮಾತಾಡ್ತಾ ಇದ್ದೀನಿ. ನಾನು ಚಿಕ್ಕವಳದಾಗಿಂದ ವಿವಿಧ ಭಾರತೀಯ ಆಕಾಶವಾಣಿ ಕೇಳ್ಕೊಂಡು ಬಂದವಳು. ಮನೆಯಲ್ಲಿ ಹಿಂದೆ ಅಮ್ಮ ಅಡುಗೆ ಮಾಡ್ತಾ ಇದ್ದಾಗ ಎಲ್ಲೋ ಒಂದ್ ಕಡೆ ಕೇಳಿಸ್ತಾ ಇತ್ತು. ಇದರಿಂದ ಗೊತ್ತಿಲ್ದಿರೋದ್ ಹಾಡು ನಮಗ್ ಬಂದ್ಬಿಡುತ್ತೆ. ಅಪ್ಪನ ಹಾಡಂತೂ ಬಂದ ಕೂಡಲೇ ಯಾವ್ದೋ ಒಂದು ಎಲ್ಲಿದ್ದೆ ಇಲ್ಲಿ ತನಕ ಅಥವಾ ಕೆಂಪಾದವೋ ಅಂದ್ ಕೂಡಲೇ ವಾಲ್ಯೂಮ್ ಜೋರ್ ಮಾಡಿ ಕೇಳಿಸ್ಕೊಂತ ಇದೆ. ಅದನ್ನ ಯಾವ ಸ್ಟೇಷನ್ ಬರ್ತಾ ಇದೆ ಅಂತ ಕೇಳಿದ್ರೆ ವಿವಿಧ ಭಾರತೀಯ ಆಕಾಶವಾಣಿ ತುಂಬಾ ಅದ್ಭುತವಾದ ಪ್ರೋಗ್ರಾಮ್ ಗಳು ಮಾಡ್ತಾರೆ, ಅದ್ಭುತವಾದ ಹಾಡು ಹಾಕ್ತಾರೆ. ನೀವು ಕೇಳಿಸ್ಕೊಳ್ಳಿ, ನಾನು ಕೇಳಿಸ್ಕೊಳ್ತಾ ಇರ್ತೀನಿ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಎಸ್ ಜಾನಕಿ ಅವರ ಧ್ವನಿಯಲ್ಲಿರುವ ಭರ್ಜರಿ ಬೇಟೆ ಈ ಚಿತ್ರದ ಗೀತೆ. ಸಾಹಿತ್ಯ ರತ್ನ ಚಿ ಉದಯ್ ಶಂಕರ್ ಗೀತೆಯನ್ನು ಬರೆದಿದ್ದಾರೆ, ಇಳಯರಾಜ ಅವರ ಸಂಗೀತ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳನ್ನು ಕೇಳುತ್ತಿರುವಿರಿ.

ಅಪರಾಧಿ ಚಿತ್ರದ ಗೀತೆ ಈಗ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ ಅವರು ಗೀತೆಯನ್ನು ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ.

ಒಂದು ಮುತ್ತಿನ ಕತೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ರತ್ನಮಾಲಾ ಪ್ರಕಾಶ್ ಅವರು ಹಾಡಿದ ಗೀತೆಯೊಂದಿಗೆ ಈ ದಿನದ ಪ್ರೇಮ ನಿನಾದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಸಂಜೆಯಿಂದ ಪ್ರಸಾರವಾದ ಕಾರ್ಯಕ್ರಮಗಳು, ಕಾರ್ಯಕ್ರಮದಲ್ಲಿನ ಚಿತ್ರಗೀತೆಗಳು ನಮ್ಮೆಲ್ಲ ಕೇಳುಗರಿಗೆ ಮೆಚ್ಚುಗೆ ಆಗಿದೆ ಎಂದೇ ಭಾವಿಸ್ತೇನೆ. ಈವರೆಗೂ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಜೊತೆಯಾದದ್ದು ಹೊಯ್ಸಳ ರಾಮಣ್ಣ ವಾಲ್ಮೀಕಿ. ನಮಸ್ಕಾರ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಾಳೆ ಚೆನ್ನೈಗೆ ಭೇಟಿ ನೀಡಲಿದ್ದು, ಪೂನಮಲ್ಲಿ ಮತ್ತು ವಡಪಳನಿ ನಡುವಿನ 14.5 ಕಿಲೋಮೀಟರ್ ಉದ್ದದ ಮೆಟ್ರೋ ರೈಲು ಸೇವೆಯನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಇದೇ ವೇಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ 5 ಅಮೃತ ಭಾರತ ರೈಲು ನಿಲ್ದಾಣಗಳನ್ನು ಅವರು ಉದ್ಘಾಟಿಸಲಿದ್ದಾರೆ. ನವದೆಹಲಿಯಲ್ಲಿ ಇಂದು ಸಂಪನ್ನಗೊಂಡ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ 2026ರಲ್ಲಿ ಆಯೋಜಿಸಲಾಗಿದ್ದ ರೋಬೋಟಿಕ್ಸ್ ಫಾರ್ ಗುಡ್ ಯೂತ್ ಚಾಲೆಂಜ್ ಇಂಡಿಯಾ ಕಾರ್ಯಕ್ರಮದಲ್ಲಿ

ಮುಖ್ಯಮಂತ್ರಿ ಎಸ್ಆರ್ ಬೊಮ್ಮಾಯಿ ಅವರ ಪುಣ್ಯಸ್ಮರಣೆಯ ಅಂಗವಾಗಿ ಹುಬ್ಬಳ್ಳಿಯಲ್ಲಿ ಇಂದು ಗೌರವ ನಮನ ಸಲ್ಲಿಸಲಾಯಿತು. ಇಕಾಮರ್ಸ್ ವಿತರಣಾ ಸೇವೆಗಳ ಮೇಲೆ ಹೊಸದಾಗಿ ಶೇಕಡಾ 5% ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ವಿಧಿಸಲಾಗಿದೆ ಎಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡುತ್ತಿರುವ ಮಾಹಿತಿ ಸತ್ಯಕ್ಕೆ ದೂರ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. 57ನೇ ಜಿಎಸ್ಟಿ ಮಂಡಳಿಯ ಶಿಫಾರಸಿನಂತೆ ಕೇಂದ್ರ ಪರೋಕ್ಷ ತೆರಿಗೆ ಮತ್ತು ಕಸ್ಟಮ್ಸ್ ಮಂಡಳಿಯು ಜಿಎಸ್ಟಿ ದರವನ್ನು ಶೇಕಡಾ 18ರಿಂದ ಶೇಕಡಾ 5ಕ್ಕೆ ಪರಿಷ್ಕರಿಸಿದೆ ಎಂದು ವಾರ್ತಾ ಶಾಖೆ ಪಿಐಬಿ ಸತ್ಯಶೋಧನಾ ಘಟಕ ಸ್ಪಷ್ಟಪಡಿಸಿದೆ. ಚೀನಾದಲ್ಲಿ ನಡೆಯಲಿರುವ 2027ರ ಎಎಫ್ಸಿ 17 ವರ್ಷದೊಳಗಿನವರ ಮಹಿಳಾ ಏಷ್ಯನ್ ಕಪ್ ಫುಟ್ಬಾಲ್ಗೆ ಅರ್ಹತೆ ಪಡೆಯಲು ಮಲೇಷ್ಯಾದ ಎಂಪಿ ಸೇಲಾಯಾಂಗ್ ಕ್ರೀಡಾಂಗಣದಲ್ಲಿ ನಾಳೆ ನಡೆಯಲಿರುವ ನಿರ್ಣಾಯಕ ಪಂದ್ಯದಲ್ಲಿ ಭಾರತದ ಮಹಿಳಾ ತಂಡ ಮಲೇಷ್ಯಾವನ್ನು ಎದುರಿಸಲಿದೆ. ಪಂದ್ಯದಲ್ಲಿ ಡ್ರಾ ಸಾಧಿಸಿದರೂ ಭಾರತಕ್ಕೆ ಅರ್ಹತೆ ಸಿಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ. ಶುಭರಾತ್ರಿ.

ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಈಗ ಸಮಯ 11:03. ನಮ್ಮ ನಾಳಿನ ಪ್ರಸಾರ ಬೆಳಿಗ್ಗೆ 5:53 ಆರಂಭವಾಗಲಿದೆ. ನಮ್ಮೆಲ್ಲ ಕೇಳುಗರಿಗೆ ಶುಭರಾತ್ರಿ. ಜೈ ಹಿಂದ್.